ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 22ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 13ನೇ ತಾರೀಖು ಸೋಮವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಜಗದೀಶ್ ಬಿಎಂ ಅವರಿಂದ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾವಾಹಿನಿ. 7:45, 8:30, 9:25 ಹಾಗೂ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. ಈ ಬೆಳಗ್ಗೆ 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದಾಯ್ದ ಕಾರ್ಯಕ್ರಮ. ಹಿರಿಯ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ರಾಕೇಶ್ ಅವರ ವೇಣುವಾದನ. ವಯೋಲಿನ್ ಸಹಕಾರ SA ದಿವ್ಯಶ್ರೀ, ಮೃದಂಗ ಕೇಶವದತ್ತ, ಘಟ ಅಜಯ್ TN. 10:30, 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಈ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. 12:35 ದೇವರ ನಾಮಗಳು. 12:45 ನಮ್ಮ ಆರೋಗ್ಯ. ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಕುರಿತು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 BS ವಿಜಯರಾಘವನ್ ಅವರು ಹಾಡಿರುವ ಕುವೆಂಪು ವಿರಚಿತ ಭಾವಗೀತೆಗಳು. 11:30 ಹಾಗೂ ಸಂಜೆ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಿ ಬಾಲಕೃಷ್ಣ ಅವರ ವೀಣಾವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಸರಣಿ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. ಸಂಜೆ 4:00 ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ, ವಿಷಯ ಸರ್ವೈಕಲ್ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಆಶಾ MB, ಪ್ರಸ್ತುತಿ ಕೀರ್ತನಾ ವಿ. 4:45 ಭಾಷಾಭಾರತಿ, ವಿಶೇಷ ಹಿಂದಿ ಪಾಠ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮಿ ಬಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೇವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ CM ಸುನಿಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ. ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತರಾವ್ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಶಾಸ್ತ್ರೀಯ ಸಂಗೀತ, ಎವಿ ಪ್ರಕಾಶ್ ಅವರ ವೇಣುವಾದನ. 10:00 ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6. ಸಮಯ 6:00.

0: This News Bulletin.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:10. ಗೀತಾರಾಧನ ಕಾರ್ಯಕ್ರಮದ ಆರಂಭದಲ್ಲಿ ಪುರಂದರದಾಸರ ರಚನೆ. ಮುರಹರ ನಗಧರ ನೀನೇ ಗತಿ, ಧರಣಿ ಲಕ್ಷ್ಮೀಕಾಂತ ನೀನೇ ಗತಿ. ಹಾಡಿದ್ದಾರೆ ಸಂಗೀತಾ ಕಟ್ಟಿ.

ಇನ್ನು ಮುಂದೆ ಕೇಳಿ ಕೊಳಲನೂದುವ ಚತುರನ್ಯಾರೇ ಪೇಳಮ್ಮಯ್ಯ. ವ್ಯಾಸರಾಯರ ಈ ರಚನೆಯನ್ನು ಹಾಡಿದ್ದಾರೆ ಫಯಾಸ್ ಖಾನ್.

ಕಾರ್ಯಕ್ರಮದ ಕಡೆಯದಾಗಿ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಹಿರಿದು ಯಾವುದೇ ಇರಲಿ, ಅದನ್ನು ನೆನೆಯುವ ದೇಶ ನನ್ನದು.

0: ಗೀತಾರಾಧನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನ.
1: ಆಕಾಶವಾಣಿ ಚಿಂತನ, ಬಿಎಂ ಜಗದೀಶ್ ಅವರಿಂದ.
2: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದಾಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ ಒಳಿತಿಗಾಗಿ ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ

0: ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ ಕೆಎಂ ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ ಬಿಎಂ ಜಗದೀಶ್ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
4: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

0: ಶ್ರೋತೃಗಳೇ, ಬೆಟ್ಟದ ನೆಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ, ನೆಲ್ಲಿಕಾಯಿ ಪೋಷಕಾಂಶಗಳ ಆಗರ. ನಿತ್ಯ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಯಥೇಚ್ಛವಾಗಿದೆ, ನಾರಿನ ಅಂಶಗಳು ಸಹ ಹೆಚ್ಚಾಗಿರುತ್ತೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕೋ ಆಫಿಸ್ನಾಲಿಸ್ ಅಂತ. ಆಯುರ್ವೇದದಲ್ಲಿ ನೆಲ್ಲಿಯನ್ನ ಅಮಲಕಿ ಅಂತ ಕರೀತಾರೆ. ಜೊತೆಗೆ ಇದನ್ನ ರಸಾಯನ ಅಂತಲೂ ಕರೆದಿದ್ದಾರೆ. ರಸಾಯನ ಅಂದ್ರೆ ನಮ್ಮ ದೇಹದ ಕಣಕಣಕ್ಕೂ ಪುಷ್ಟಿ ಕೊಡುವಂತ ಒಂದು ಗಿಡ ಅಂತ ಅರ್ಥ. ಆದ ಕಾರಣ ಪ್ರತಿನಿತ್ಯ ಒಂದಾದರೂ ನೆಲ್ಲಿಕಾಯಿಯನ್ನ ನಾವು ಸೇವನೆ ಮಾಡಬೇಕು. ಯಾವ ರೂಪದಲ್ಲಾದರೂ ಸರಿ, ನೆಲ್ಲಿಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ನಾವು ಮುಂದೂಡಬಹುದು. ಇದನ್ನು ವಯೋಸ್ಥಾಪನ ಅಂತ ಕರೀತಾರೆ. ದೇಹ ಸದೃಢವಾಗಿರುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರುವಂತಹ ನೆಲ್ಲಿಕಾಯಿಯನ್ನು ಆಹಾರದೊಂದಿಗೆ ಸೇವಿಸುವುದು ಸೂಕ್ತ. ಆದ ಕಾರಣ ಇಂದು ನೆಲ್ಲಿಕಾಯಿಯ ಒಂದು ತಂಬುಳಿಯನ್ನು ಮಾಡುವಂಥ ವಿಧಾನವನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಸಿ ನೆಲ್ಲಿಕಾಯಿನ ತೆಕ್ಕೊಂಡು ಬೀಜವನ್ನು ಬೇರ್ಪಡಿಸಬೇಕು. 4-5 ನೆಲ್ಲಿಕಾಯಿನ ತೆಕ್ಕೊಂಡು ಅದಕ್ಕೆ 1 ಚಮಚ ಜೀರಿಗೆ, 4-5 ಕಾಳುಮೆಣಸು, ತೆಂಗಿನ ತುರಿ ಸೇರಿಸಿ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ಬೆಲ್ಲವನ್ನು ಸಹ ಬಳಸಬಹುದು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿ, ತುಪ್ಪದ ಒಗ್ಗರಣೆಯನ್ನು ಹಾಕಿ ಮಜ್ಜಿಗೆಯನ್ನು ಬೆರೆಸಿದರೆ ರುಚಿಕಟ್ಟಾದ ನೆಲ್ಲಿಕಾಯಿಯ ತಂಬುಳಿ ಸಿದ್ಧ ಆಗುತ್ತೆ. ಇದನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ನಿಯಮಿತವಾಗಿ ತಯಾರಿಸಿ ಬಳಸುವುದರಿಂದ ಮನೆ ಮಂದಿ ಎಲ್ಲರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಯಾವುದೇ ಕಾಯಿಲೆಗಳು ಬಾಧಿಸೋದಿಲ್ಲ. ಹಾಗೆ ಇನ್ನೊಂದು ಔಷಧೀಯ ಸಸ್ಯ ಬಿಲ್ವ. ನಾವೆಲ್ಲ ಇದನ್ನು ದೇವರ ಪೂಜೆಗೆ ಬಳಸ್ತೇವೆ. ಇದನ್ನು ನಾವು ಕೇವಲ ದೇವರ ಪೂಜೆಗೆ ಶಿವನಿಗೆ ಇಷ್ಟ ಅಂತ ಬಳಸ್ತೇವೆ. ಆದರೆ ಇದರ ಹಿಂದಿನ ಉದ್ದೇಶ ಗಿಡವನ್ನು ಉಳಿಸಿ ಬೆಳೆಸಿ ಬಳಸುವುದೇ ಆಗಿದೆ. ಬಿಲ್ಪತ್ರೆ ಹಣ್ಣನ್ನು ಔಷಧಿಯಾಗಿ ಬಳಸ್ತಾರೆ. ಬಿಲ್ಪತ್ರೆ ಚಿಗುರಿನಲ್ಲಿಯೂ ಸಹ ಸಾಕಷ್ಟು ಔಷಧೀಯ ಗುಣ ಇದೆ. ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣ ಆಗಿ ರಕ್ತಗತವಾದರೆ ಮಾತ್ರ ಆಹಾರದಿಂದ ದೇಹಕ್ಕೆ ಪುಷ್ಟಿ ದೊರೆಯುತ್ತೆ. ಬಿಲ್ಪತ್ರೆಯಲ್ಲಿ ಸೇವಿಸಿದ ಆಹಾರ ಸಂಪೂರ್ಣ ಜೀರ್ಣವಾಗಿ ರಕ್ತಗತವಾಗಿಸುವಂಥ ಶಕ್ತಿ ಇದೆ. ಆದ ಕಾರಣ ಬಿಲ್ಪತ್ರೆ ಚಿಗುರನ್ನು ನಾವು ಆಹಾರವಾಗಿಯೂ ಕೂಡ ಬಳಸಬಹುದು. ಇದರಿಂದ ತಂಬುಳಿಯನ್ನು ತಯಾರಿಸಬಹುದಾಗಿದೆ. ತಯಾರಿಕಾ ವಿಧಾನ ಬಹಳ ಸರಳ. ಒಂದು ಬಟ್ಟಲಿನಷ್ಟು ಬಿಲ್ಪತ್ರೆಯನ್ನು ತಗೊಳ್ಳಿ. ಚಿಗುರು ಬಿಲ್ಪತ್ರೆಗಳಾದರೆ ಸೂಕ್ತ. ಚಿಗುರು ಬಿಲ್ಪತ್ರೆಗಳನ್ನು ತೆಕ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ, ಕಾಳುಮೆಣಸು, 1-2 ಚಮಚದಷ್ಟು ಕಾಯಿ ತುರಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ, ಬೆಲ್ಲ, ಉಪ್ಪನ್ನು ಬೆರೆಸಿ ಮಿಶ್ರ ಮಾಡಿಟ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ ತಂಬುಳಿ ತಯಾರಾಗುತ್ತೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹ ಪುಷ್ಟಿಯಾಗುತ್ತೆ. ಮಕ್ಕಳಲ್ಲಿ ಬೇದಿ ನಿಯಂತ್ರಣಕ್ಕೆ ಬರುತ್ತೆ. ಕೆಲವರಿಗೆ ಊಟವಾದ ತಕ್ಷಣ ಮಲ ವಿಸರ್ಜನೆ ಮಾಡಬೇಕೆನಿಸುತ್ತೆ. ಅದನ್ನು IBS ಕಾಯಿಲೆ ಅಂತ ಕರಿತೀವಿ. ಇಂತಹ IBS ಕಾಯಿಲೆಗೆ ಇದೊಂದು ಉತ್ತಮವಾದ ಮನೆಮದ್ದು. ಇವತ್ತಿನ ಈ ಎರಡು ಆಹಾರಗಳನ್ನು ತಯಾರಿಸಿ ಬಳಸಿ ಆರೋಗ್ಯದಂದಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ

0: ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10.
2: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00.
2: ಆಟದ ಗತ್ತು ಗಮ್ಮತ್ತು,
3: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
2: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
2: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಈಗ ಸಮಯ 6:40.
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಪದಪರಿಚಯ.
4: ಇವತ್ತು ಹತ್ತು ಮತ್ತು ಸಂತೆ ಎಂಬ ಪದಗಳನ್ನು ನೋಡೋಣ. ಹತ್ತು ಎನ್ನುವ ಒಂದು ಪದ ಕನ್ನಡದಲ್ಲಿ ನಾಮಪದವಾಗಿ ಹತ್ತರ ಸಂಖ್ಯೆಯನ್ನು ತಿಳಿಸಿದರೆ ಕ್ರಿಯಾರ್ಥದಲ್ಲಿ ಮೇಲಕ್ಕೆ ಏರು ಎಂಬ ಅರ್ಥವನ್ನು ಹೊಂದಿದೆ. ಹೀಗೆ ಒಂದೇ ರೂಪದ ಪದವು ಹಲವು ಅರ್ಥಗಳನ್ನು ಹೊಂದಿರಬಹುದು. ಆದರೆ ಹತ್ತು ಎನ್ನುವುದು ಇನ್ನೂ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಅದೇನೆಂದರೆ ಹತ್ತು ಎಂಬುದು ಸಹಾಯಕ ಕ್ರಿಯಾಪ್ರತ್ಯಯವಾಗಿಯೂ ಬಳಕೆಗೊಳ್ಳುವುದೇ ಆ ವೈಶಿಷ್ಟ್ಯ. ಇಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ. ರಮೇಶ ಹುಬ್ಬಳ್ಳಿಯಿಂದ ನಾಳೆ ಬರಾಕ್ ಹತ್ಯಾನ. ಈಗೀಗ 4 ದಿನದಿಂದ ಅವ್ವ ಚಲೋತಂಗಿ ಊಟನ ಮಾಡಾಕತ್ತಾಳ. ಇಲ್ಲಿ ಹತ್ತು ಎನ್ನುವುದು ಕಾಲಾತೀತವಾಗಿ ಅನ್ವಯವಾದರೂ ಎಲ್ಲ ಕಾಲಗಳಿಗೂ ವರ್ತಮಾನ ನಿರಂತರತೆಯ ಅರ್ಥವನ್ನೋದು ನೀಡುವುದೇ ಸ್ವಾರಸ್ಯಕರವಾಗಿದೆ. ಬಣ್ಣ ಚೊಣ್ಣಕ್ಕೆ ಹತ್ತೇತಿ ಎಂಬಲ್ಲಿ ಅಂಟಿಕೊಂಡಿದೆ ಎಂದಾಗುವುದು. ಆದರೂ ಒಮ್ಮೆಮ್ಮೆ ಏನ್ ಮಾಡಿದ್ರಿ ವಿದ್ಯಾವನ ತಲೆಗೆ ಹತ್ವಾತು ಅನ್ನುವಲ್ಲಿ ಆ ಅರ್ಥ ಬರುವುದಿಲ್ಲ. ಆ ಪೀಡಾ ನನಗೆ ಒಂದೇ ಸೋನ ಬೆನ್ ಹತ್ತೇತಿ ಎನ್ನುವಲ್ಲಿ ದುಂಬಾಲು ಬಿದ್ದ ಎಂಬ ಅರ್ಥವನ್ನು ಕೊಡುತ್ತದೆ. ಸಂತೆ ಸಂತಿಯೊಳಗೊಂದು ಮನೆಯ ಮಾಡ ಶಬ್ದಕ್ಕೆ ನಾಚಿದುಡಂತಯ್ಯ ಎಂಬ ಅಕ್ಕಮಹದೇ ವಚನ ಎಲ್ಲರಿಗೂ ಗೊತ್ತಿರುವ ವಿಷಯ. ಸಂತೆ ಎಂಬುದು ನೂರಾರು ಜನಜಂಗುಳಿಯಿಂದ ಕೂಡಿದ ವಿಪರೀತ ಗದ್ದಲದಲ್ಲಿ ನಡೆಯುವ ಅಸ್ತವ್ಯಸ್ತ ವ್ಯವಹಾರದ ತಾಣ. ಚಿಂತಿಲ್ಲದ ಗೂಳಿ ಸಂತ್ಯಾಗ ನಿದ್ದಿ ಮಾಡಿತು ಎಂಬ ಮಾತು ಗಾದೆಯಾಗಿ ಬೆಳಕಿಕೊಂಡಿದೆ. ಸಂತೆ ಎಂಬ ಪದವು ಸಂಸ್ಕೃತದ ಸಂಸ್ಥಾ ಎಂಬ ಪದದ ತದ್ಭವ ಪದ. ಸಂಸ್ಥಾ ಎಂಬ ಪದಕ್ಕೆ ಸಂಸ್ಥೆ ಎಂಬ ಇನ್ನೊಂದು ತತ್ಸಮ ಪದ ಇನ್ಸ್ಟಿಟ್ಯೂಟ್ ಎಂಬ ಅರ್ಥದಲ್ಲಿ ಗ್ರಂಥಸ್ಥ ಕನ್ನಡದಲ್ಲಿ ಬಳಕೆಯಲ್ಲಿ ಇದೆ. ಹೀಗೆ ಸಂಸ್ಥಾ ಎಂಬುದು ಆಡನುಡಿಯಲ್ಲಿ ಸಂತೆಯಾದರೆ ಗ್ರಂಥಸ್ಥ ನುಡಿಯಲ್ಲಿ ಇನ್ಸ್ಟಿಟ್ಯೂಟ್. ಆದರೆ ಇನ್ಸ್ಟಿಟ್ಯೂಟ್ಗೆ ಸಂತೆ ಎಂಬ ಪದವನ್ನು ಬಳಸುವಂತೆ ಇಲ್ಲ. ಪ್ರಿನ್ಸಿಪಾಲ್ರೇ, ನಿಮ್ಮ ಸಂತೆಗೆ ನಾನು ನಾಳೆ ಭೇಟಿ ಕೊಡುತ್ತೇನೆ ಎಂದು ಯಾವ ಅಧಿಕಾರಿಯೂ ಹೇಳುವ ಹಾಗಿಲ್ಲ. ಹಾಗೆ ಹುಬ್ಬಳ್ಳಿಯ ಸಂಸ್ಥೆಗೆ ಹೋಗಿ ನೀ ಕಾಯಿಪಲ್ಯ ತೆಗೆದುಕೊಂಡು ಬಾ ಎಂದು ಯಾರೂ ಹೇಳುವಂತಿಲ್ಲ. ಒಂದೇ ಮೂಲದಿಂದ ಹುಟ್ಟಿದ ಪದಗಳಲ್ಲಿಯೂ ಕೂಡ ಬಳಕೆಯ ದೃಷ್ಟಿಯಿಂದ ಹೀಗೆ ವಿಭಿನ್ನ ಅರ್ಥವಂತಿಕೆಯನ್ನು ಪದಗಳು ಹೊಂದಿರುತ್ತವೆ. ಆದ್ದರಿಂದ ಯಾವ ಪದವನ್ನು ಯಾವುದಕ್ಕೆ ಹೇಗೆ ಬಳಸಬೇಕೆಂಬುದರ ಆಯ್ಕೆ ಆ ಭಾಷೆಯನ್ನು ಆಡುವವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ.
1: ತಪ್ಪು ಒಪ್ಪು.
4: ಕನ್ನಡ ಭಾಷೆ ತನ್ನ ಹುಟ್ಟಿನಿಂದಲೇ ಸಂಸ್ಕೃತದಿಂದ ಅಸಂಖ್ಯಾತ ಪದಗಳನ್ನು ಸ್ವೀಕಾರ ಮಾಡಿದೆ. ಉದಾಹರಣೆಗೆ ವೈವಿಧ್ಯ, ವೈಶಿಷ್ಟ್ಯ, ಮಾಲಿನ್ಯ ಇತ್ಯಾದಿ ಪದಗಳು ಯಾವ ವ್ಯತ್ಯಾಸ ಇಲ್ಲದೆಯೇ ಕನ್ನಡದಲ್ಲಿ ಬಳಕೆ ಆಗುತ್ತವೆ. ಆದರೆ ಕನ್ನಡೀಕರಣ ಮಾಡಲು ಹೋಗಿ ವೈವಿಧ್ಯತೆ, ವೈಶಿಷ್ಟ್ಯತೆ, ಮಾಲಿನ್ಯತೆ ಎಂದು ತಪ್ಪು ರೂಪಗಳನ್ನಾಗಿ ಬರೆಯುತ್ತಾರೆ. ಜಾತ್ರೆಯು ಅನೇಕ ವೈವಿಧ್ಯಗಳನ್ನು ಹೊಂದಿರುತ್ತದೆ ಎಂದು ಬರೆದರೆ ಸಾಕು. ಜಾತ್ರೆಯು ಅನೇಕ ವೈವಿಧ್ಯತೆಗಳನ್ನು ಹೊಂದಿರುತ್ತದೆ ಎಂದು ಬರೆಯುವ ಅಗತ್ಯ ಇಲ್ಲ. ಆಮಂತ್ರಣ ಪತ್ರಿಕೆಗಳಲ್ಲಿ ಕೆಲವರು ಅಧ್ಯಕ್ಷತೆ ಎಂದು ಬರೆದು ಅಧ್ಯಕ್ಷತೆ ವಹಿಸುವವರ ಹೆಸರು ಮುಂದೆ ಕಾಣಿಸುತ್ತಾರೆ. ಇದು ತಪ್ಪು. ಅಧ್ಯಕ್ಷತೆ ವಹಿಸುವವರು ಎಂದು ಬರೆದು ಅವರ ಹೆಸರು ಬರೆದರೆ ಸಾಕು. ಅತಿಥಿಗಳು, ಉಪನ್ಯಾಸಕರು ಈ ಎಲ್ಲವನ್ನೂ ಸರಿಯಾಗಿ ಬರೆದು ಅಧ್ಯಕ್ಷರಿಗೆ ಮಾತ್ರ ಅಧ್ಯಕ್ಷತೆ ಎಂದು ಬರೆಯಬಾರದು.
1: ಸುಮಧುರ.

0: ಹದಿನೇಳನೇ ಶತಮಾನದಲ್ಲಿ ಇಂದಿನ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿದ್ದ ಷಣ್ಮುಖ ಸ್ವಾಮಿಗಳು ವಚನ ಪರಂಪರೆಯ ಕಟ್ಟಕಡೆಯ ವಚನಕಾರರು. ಸದ್ಭಕ್ತನಾದವನಿಗೆ ನಡೆ, ನುಡಿ, ತನು, ಮನ, ಭಾವ ಮತ್ತು ಭಕ್ತನ ಪ್ರತಿಯೊಂದು ಕಾರ್ಯಕಲಾಪಗಳು ಪರಿಶುದ್ಧವಾಗಿರಬೇಕು ಎಂಬುದು ಈ ವಚನದ ತಾತ್ಪರ್ಯ. ಭಕ್ತನ ಪರಿಶುದ್ಧ ಜೀವನ ಅವನ ನಡೆಯಿಂದ ಆರಂಭವಾಗುತ್ತದೆ. ನಡೆ ಎಂದರೆ ಆಚಾರ ನಡವಳಿಕೆಗಳು. ಸದಾಚಾರ ಸಂಪನ್ನತೆ ಅಳವಟ್ಟ ಮೇಲೆ ಅವನು ನುಡಿಯುವ ಪ್ರತಿಯೊಂದು ಮಾತು ಶುದ್ಧವಾಗಿರಬೇಕು. ಪರಿಶುದ್ಧವಾದ ನಡೆ ಮತ್ತು ನುಡಿಗಳು ಆತ್ಮಿಕ ವಿಕಾಸದ ಸೋಪಾನಗಳು. ನುಡಿಗೂ ನಡೆಗೂ ಹೊಂದಾಣಿಕೆ ಇರಬೇಕು. ಒಂದು ಬಿಟ್ಟು ಇನ್ನೊಂದು ಹೊಂದಿಕೆ ಆಗದಿದ್ದರೆ ಜೀವನವೇ ವ್ಯರ್ಥ ಎಂದು ಶಿವಶರಣರು ಭಾವಿಸಿದ್ದರು. ನಡೆ ನುಡಿ ಶುದ್ಧವಾಗಿರಬೇಕಲ್ಲದೆ ಅವನ ದೇಹ, ಮನಸ್ಸು ಮತ್ತು ಭಾವಗಳು ಕೂಡ ಶುದ್ಧವಾಗಿರಬೇಕು. ಇದು ಷಣ್ಮುಖ ಸ್ವಾಮಿಗಳು ಮತ್ತೊಂದು ವಿಶೇಷ ವಿಚಾರ. ಸದ್ಭಕ್ತನ ಯಾವುದೇ ಕಾರ್ಯಚಟುವಟಿಕೆ ದೇಹ ಮತ್ತು ಮನಸ್ಸು ಭಾವಗಳ ಶುದ್ಧತೆಯನ್ನು ಅವಲಂಬಿಸಿದೆ. ಅಶುಚಿಯ ಜೀವನ ವಿಧಾನವನ್ನು ಶರಣರು ಎಂದೂ ಒಪ್ಪುವುದಿಲ್ಲ. ಶಿವನು ದೇಹದಲ್ಲಿ ವಾಸವಾಗಿರಬೇಕಾದರೆ, ದೇಹವೇ ದೇವಾಲಯವಾಗಿರಬೇಕಾದರೆ ದೇಹ ಶುದ್ಧಿ ಅವಶ್ಯ ಬೇಕೇ ಬೇಕು. ಶುದ್ಧ ದೇಹದಲ್ಲಿ ಶುದ್ಧ ಮನವೂ ನೆಲೆಸುವಂತಾಗಬೇಕು. ಅಧ್ಯಾತ್ಮ ಸಾಧನೆಗೆ ಮನಸ್ಸೇ ಮೂಲ. ಪರಮಾತ್ಮನ ಪರಿಕಲ್ಪನೆ ಉಂಟಾಗುವುದೇ ಮನಸ್ಸಿನಲ್ಲಿ. ಮನಃಶುದ್ಧಿ ಇಲ್ಲದಿದ್ದರೆ ಶಿವಧ್ಯಾನ ಮಾಡುವುದೇ ಸಾಧ್ಯವಿಲ್ಲ. ಮನ ಮತ್ತು ಭಾವಗಳು ನೀರು ಮತ್ತು ಮೀನುಗಳಿದ್ದಂತೆ. ಕಲುಷಿತ ನೀರು ಇದ್ದರೆ ಅದರಲ್ಲಿ ಮೀನುಗಳು ಇರಲಾರವು. ಶುದ್ಧ ನೀರಿನಲ್ಲಿ ಮಾತ್ರ ಮೀನುಗಳು ಸ್ವಚ್ಛಂದವಾಗಿ ಈಜಾಡಬಲ್ಲವು. ಪರಿಶುದ್ಧ ಮನದಲ್ಲಿ ಉತ್ತಮ ವಿಚಾರಗಳು, ಸುಂದರ ಭಾವಗಳು ಸುಳಿದಾಡಬಲ್ಲವು. ಪರಮಾತ್ಮನ ಸ್ವರೂಪವನ್ನು ಅರಿಯಬಲ್ಲವು. ಕೋಪ, ತಾಪ, ಕಾಮ ವಾಸನೆಗಳನ್ನು ಮನದಲ್ಲಿ ಇಟ್ಟುಕೊಂಡು, ಅಂದರೆ ಅಶುದ್ಧ ಮನಸ್ಸಿನಾಗಿದ್ದರೆ ಅಂಥವರ ಯಾವ ಕ್ರಿಯೆಗಳು ಪ್ರಶ್ನಾತೀತ ಆಗಿರುವುದಿಲ್ಲ. ಒಂದಿಲ್ಲೊಂದು ಗೋಜಲು ಅವರ ಜೀವನದಲ್ಲಿ ಇದ್ದೇ ಇರುತ್ತದೆ. ಮಾಡುವ ಎಲ್ಲ ಕಾರ್ಯಚಟುವಟಿಕೆಗಳು ಪರಿಶುದ್ಧವಾಗಿರಬೇಕು. ಹಾಗೆ ಆದಾಗ ಮಾತ್ರ ಅವನಿಗೆ ಶಿವಕೃಪೆ, ಆತ್ಮಾನಂದ ಉಂಟಾಗುತ್ತದೆ. ಅವನ ಕಾಯವೇ ಕೈಲಾಸವಾಗುತ್ತದೆ. ನಡೆ, ನುಡಿ, ದೇಹ, ಮನ, ಭಾವಗಳು ಶುದ್ಧವಿಲ್ಲದವನಿಗೆ ಅತೃಪ್ತಿ, ಅಹಂಕಾರ, ಅಸೂಯೆ, ಕೋಪತಾಪ ಮುಂತಾದವುಗಳು ಅವನನ್ನು ತಲ್ಲಣಗೊಳಿಸುತ್ತವೆ. ಮನಃಶಾಂತಿ ಅವನಿಗೆ ಇರುವುದಿಲ್ಲ. ಕಾಯವೇ ಕೈಲಾಸ ಎಂದು ಹೇಳುವಲ್ಲಿ ಶಿವನ ಆಸ್ಥಾನವಿರಿಸಿದ ಕೈಲಾಸದ ಪಾವಿತ್ರ್ಯವನ್ನು ದೇಹಕ್ಕೆ ಹೋಲಿಸಿದ್ದು ವಿಶೇಷವೆನಿಸುತ್ತದೆ. ಕೆಲವು ಶರಣರು ಕೈಲಾಸವನ್ನು ನಂಬುವುದಿಲ್ಲ, ಆದರೂ ಅನೇಕ ಶರಣರು ಕೈಲಾಸವನ್ನು ಶ್ರೇಷ್ಠ ಎಂಬುದಾಗಿ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅಂತೆಯೇ ಕಾಯವು ಕೈಲಾಸವಾಗಬೇಕು, ಅಂದರೆ ದೇಹವು ಶಿವನು ನೆಲೆಸುವ ಪವಿತ್ರ ಸ್ಥಾನವಾಗಬೇಕು. ಹೀಗೆ ಈ ವಚನದಲ್ಲಿ ಭಕ್ತನು ನಡೆ, ನುಡಿ, ಮನ, ಭಾವ ಹಾಗೂ ಅವನು ಮಾಡುವ ಸರ್ವ ಕಾರ್ಯಗಳು ಪರಿಶುದ್ಧವಾಗಿರಬೇಕು, ಭಕ್ತನಾದವ ಎಲ್ಲದರಲ್ಲಿಯೂ ಶುದ್ಧತೆಯನ್ನು ಕಾಯ್ದುಕೊಳ್ಳಬೇಕು ಎಂಬುದನ್ನು ಷಣ್ಮುಖ ಸ್ವಾಮಿಗಳು ಹೇಳಿದ್ದಾರೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್.
2: ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
2: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
1: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
3: ಈ ಬೆಳಿಗ್ಗೆ 9 ಗಂಟೆಗೆ ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ರೈತರಿಗೆ ಸಲಹೆ.
4: ಬಹಳಷ್ಟು ವರ್ಷಗಳಿಂದ ಬಾಳೆಯನ್ನು ಬೆಳೀತಾ ಇರುವಂತಹ ಕೃಷಿಕರೊಬ್ಬರು ಬಾಳೆಗಿಡದ ಆರ್ಥಿಕತೆ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ವಿಚಾರಗಳನ್ನು ಹೇಳ್ತಾ ಇದ್ರು. ಈಗ ನೋಡಿ, ಒಂದು ಬಾಳೆಗಿಡ 1 ವರ್ಷ ಜಮೀನಿನಲ್ಲಿ ನೆಲೆ ನಿಲ್ಲುತ್ತೆ. ಹಾಕುವಾಗ ಬಹಳ ಚಿಕ್ಕದಾಗಿರುತ್ತೆ, ಬುಡಾನೂ ಚಿಕ್ಕದಾಗಿರುತ್ತೆ. ಆದರೆ ಬೆಳೀತಾ ಬೆಳೀತಾ ಬೆಳೀತಾ ಅದರ ಬುಡ ಅಂದರೆ ಬೊಡ್ಡೆ ಅಂತಿರಲ್ಲ, ಅದೇ ಸುಮಾರು 20-30 kgವರೆಗೂ ತೂಗುತ್ತೆ. ಇನ್ನು ಕಾಂಡ, ಮಾತೆ, ಎಲೆ ಎಲ್ಲ ಸೇರಿಸಿದರೆ ಅಂದಾಜು 40-45 kg ಆಗ್ಬೋದು. ಗೊನೆನೆ 12-18 kg ತೂಗುತ್ತೆ ಏಲಕ್ಕಿ ಬಾಳೆ ಆದರೆ. ಪಚ್ಚಬಾಳೆ ಆದರೆ 30-35-40 kgವರೆಗೂ ಇಳುವರಿ ಬರುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ಸಿಪ್ಪೆನ ತೆಗೆದುಬಿಟ್ರೆ ಹಣ್ಣಿಂದು 13 kgಯಷ್ಟು ಹಣ್ಣು ಸಿಗ್ಬೋದು. ಇನ್ನು ಉಳಿದಂತಹ 35-40 kgಯಷ್ಟು ಸಾವಯವ ಪದಾರ್ಥ ಏನಿದೆಯಲ್ಲ, ಅದು ಬಹಳಷ್ಟು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಈ ರೈತರು ಹೇಳೋದು, ಒಂದು ಬಾಳೆಗಿಡ ಕನಿಷ್ಠ 1,500-2,000 ರೂಪಾಯಿನಷ್ಟು ಆದಾಯವನ್ನು ರೈತನಿಗೆ ತಂದುಕೊಡಬಲ್ಲದು, ಆದರೆ ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಅಂತ. ಯಾವ ರೀತಿ ಅಂತಂದರೆ, ಹಣ್ಣಿನ ಸಿಪ್ಪೆ ಇದೆ ನೋಡಿ, ಇದನ್ನು ಸೌಂದರ್ಯವರ್ಧಕವಾಗಿ ಬಳಕೆ ಮಾಡ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಯಾರಿಗಾದರೂ ಬಾಳೆಹಣ್ಣು ಕೊಟ್ಬಿಟ್ರೆ ಎಷ್ಟೋ ಜನ ಆ ಸಿಪ್ಪೆಯನ್ನು ಕೆರೆದು ತಿನ್ನೋರು. ಏಲಕ್ಕಿ ಬಾಳೆನಲ್ಲಿ ಆಗಲ್ಲ, ಆದರೆ ಪಚ್ಚಬಾಳೆನಲ್ಲಿ ಆಗುತ್ತೆ. ಅದನ್ನು ಸೌಂದರ್ಯವರ್ಧಕವಾಗಿ ಹೇಗೆ ಅಂತಂದರೆ, ಆ ಸಿಪ್ಪೆ ಸಮೇತ ಮುಖದ ಮೇಲೆ ಹಾಗೆ ಉಜ್ಜಿಕೊಂಡ್ರೆ ಕಾಂತಿ ವರ್ಧನೆ ಆಗುತ್ತೆ ಅಂತ ಅನುಭವಿಗಳು ಹೇಳ್ತಾರೆ. ಇದು ಹಣ್ಣಿನ ಸಿಪ್ಪೆ ಬಗ್ಗೆ. ಆದರೆ ಹಣ್ಣಿನ ಸಿಪ್ಪೆಯಿಂದ ಕರ್ಕನ್ನು ತೆಗೆದು ಹಿಂದೆಲ್ಲ ಹಣೆಗೆ ಸಾಧು ಅಂತ ಇಟ್ಕೋತಾ ಇದ್ರು. ನೀವು ಹಳೆ ಕೃಷಿಕರನ್ನು ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ. ಇನ್ನು ಕಾಂಡ ಏನಿದೆಯಲ್ಲ, ಈ ಕಾಂಡ ಬಹಳ ನೀರಿನ ಅಂಶವನ್ನು ಹೊಂದಿರುತ್ತೆ. ನೀವು ಬಾಳೆ ಗಿಡವನ್ನು ಕತ್ತರಿಸ್ಬಿಟ್ರೆ ಛಲ್ ಅಂತ ನೀರು ಚಿಮ್ಮತ್ತೆ, ಅಂದರೆ ಅಷ್ಟರ ಮಟ್ಟಿಗೆ ಅದು ನೀರನ್ನು ಹಿಡಿದಿಟ್ಟಿರುತ್ತೆ. ಸರಿಸುಮಾರು ಒಂದೊಂದು ಬಾಳೆಗಿಡದ ಕಾಂಡದಿಂದಲೂ ಕೂಡ 2-3 ಲೀಟರ್ನಷ್ಟು ನೀರನ್ನು ನೀವು ಸಂಗ್ರಹಿಸ್ಬೋದು. ಈ ನೀರನ್ನು ಔಷಧವಾಗೂ ಬಳಕೆ ಮಾಡ್ಬೋದು. ಪೋಷಕಾಂಶದ ಆಗರ ಇದು, ಬೇರೆ ಬೆಳೆಗಳಿಗೆ ಪೋಷಕಾಂಶದ ಮೂಲವನ್ನು ಕೊಡೋದಕ್ಕೆ ಬಳಕೆ ಮಾಡ್ಕೋಬೋದು. ಈ ಬಾಳೆ ಕಾಂಡದ ಒಳಗಡೆ ದಿಂಡು ಬರುತ್ತಲ್ಲ, ಇದು ಬಹಳ ಉತ್ತಮವಾದಂತಹ ಆಹಾರ. ವರ್ಷಕ್ಕೊಂದು ಸಾರಿ ದಿಂಡನ್ನು ತಿನ್ನಲೇಬೇಕು ಅಂತ ಆಯುರ್ವೇದ ವೈದ್ಯರು ಹೇಳ್ತಾರೆ. ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳನ್ನು ಕರಗಿಸುವಂತಹ ಶಕ್ತಿ ಇದೆ ಇದಕ್ಕೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಬಾಳೆ ಗೊನೆಯ ಕೊನೆಯಲ್ಲಿ ಬರುವಂತಹ ಮಾತೆ ಇದೆಯಲ್ಲ, ಅಂದರೆ ಬಾಳೆ ಹೂವು ಮಾತೆ, ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಹಾರವಾಗಿ ಬಳಕೆ ಮಾಡಿದ್ರೆ. ಈ ಆಹಾರದ ಮೌಲ್ಯ ಏನಿದೆಯಲ್ಲ, ಇದನ್ನು ನಾವು ಅಷ್ಟಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂದರೆ ನಾವು ಯಾರೂ ಇದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾನೇ ಇಲ್ಲ. ಗೊನೆಯಷ್ಟೇ ನಾವು ತೆಗೆದುಕೋತೀವಿ ಹೊರತು, ಗೊನೆ ಮುಂದಗಡೆ ಇರುವಂತಹ ಮಾತೆಯನ್ನು ಕತ್ತರಿಸಿ ಅದನ್ನು ಮೌಲ್ಯವರ್ಧನೆ ಮಾಡಿ ಚಟ್ನಿ ಮಾಡಿ ಉಪ್ಪಿನಕಾಯಿ ಹಾಕಿ ಮಾರ್ತಾ ಇಲ್ಲ. ಇಲ್ಲ ಕಾಂಡವನ್ನು ದಿಂಡು ಮಾಡಿ ದಿಂಡನ್ನು ನಾವು ಮಾರಾಟ ಮಾಡ್ತಾ ಇಲ್ಲ. ಈ ತರಹ

0: ಬಾಳೆಯಿಂದ ಸಿಗುವಂತಹ ಎಲ್ಲ ಉತ್ಪನ್ನಗಳನ್ನೂ ಕೂಡ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ 2-2.5 ಸಾವಿರ ರೂಪಾಯಿ ಪ್ರತಿ ಬಾಳೆಗಿಡದಿಂದ ಆದಾಯವನ್ನು ತೆಗಿಬಹುದು ಅಂತ ಹೇಳ್ತಾರೆ. ಕೂಳೆಗೆ ನೀವು ಬಾಳೆನ ಬಿಟ್ಕೊಂಬಿಟ್ರೆ ಗಡ್ಡೆ ಹಾಗೆ ಬೆಳೀತಾ ಹೋಗುತ್ತೆ. ಸರಿಸುಮಾರು ಒಂದು 20-30 ಕೆಜಿ ಗಡ್ಡೆ ಆದಮೇಲೆ ಆ ಗಡ್ಡೆನೂ ಕೂಡ ಗೊಬ್ಬರವಾಗಿ ನೀವು ಪರಿವರ್ತನೆ ಮಾಡ್ಕೋಬಹುದು. ಹಾಗಾಗಿ ಬಾಳೆ ಒಂದು ಬೆಳೆ ಅಂತ ಭಾವಿಸೋದ್ರ ಬದಲು ಬಾಳೆಯಲ್ಲಿ ಹಲವು ಉತ್ಪನ್ನಗಳು ಬರ್ತವೆ ಅಂತ ಭಾವಿಸೋದೇ ಆದರೆ ಬಾಳೆ ಬೇಸಾಯ ನಿಜಕ್ಕೂ ಆದಾಯ ತರುವಂತಹ ಕಸುಬೆ ತಾನೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
0: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸುಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
7: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. DIC ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
0: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ ಮೂರು ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ, KSCA

0: ನಾಲ್ಕು ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:15:45. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಂಎಸ್ ಶೀಲಾ ಅವರು ಹಾಡಿರುವ ಕೆಸಿ ಶಿವಪ್ಪ ಅವರ ರಚನೆ ಮೀನಲೋಚನೆ ಏನೀ ಯೋಚನೆ ಶ್ಯಾಮ ಬಾರದೇ ಇರುವನೇ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರೂಪಾ ಹಾಗೂ ದೀಪಾ ಅವರ ಧ್ವನಿಯಲ್ಲಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಯಾರು ಜೀವವೇ ಯಾರು ಬಂದವರು ಭಾವನೆಗಳನ್ನೇರಿ

ಕಾರ್ಯಕ್ರಮದ ಕಡೆಯದಾಗಿ ಕುವೆಂಪು ವಿರಚಿತ ಗೀತೆ ಅಂದು ತಾನ ತಾನ ಗಾನದಿಂದೆ ಕಾನನಗಳನ್ನೂದಿದೆ, ಇಂದು ಕಾನನಗಳೇ ಗಾನವಾಗಿ ತಾನ ತಾನ ಮೂಡಿದೆ. ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸಾರವಾಗಲಿದೆ. ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:30. ಸೇವಾವಾಹಿನಿ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಈಗ ಸೇವಾವಾಹಿನಿಯಲ್ಲಿ ಪ್ರಕಟಣೆಗಳು. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಬೆಳಗ್ಗೆ 9:30 ಸಂಜೆ 4 ಗಂಟೆಯವರೆಗೂ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲಾ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿರುವ ಅವರು, ಹೆಚ್ಚಿನ ವಿವರಗಳಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಮೂಲಕ ಮೈಸೂರು ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಲ್ಲಾ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ ವೆಲ್ಡರ್ ವೃತ್ತಿಗೆ 8ನೇ ತರಗತಿ ಪಾಸಾದ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಆಗಸ್ಟ್ 31, 2026 ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದೆ. ಅರ್ಹ ಅಭ್ಯರ್ಥಿಗಳು ಅರ್ಜಿ ಜೊತೆ ಈ ಮುಂದೆ ತಿಳಿಸುವ ದಾಖಲಾತಿಯನ್ನು ಸಲ್ಲಿಸಬೇಕು. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಬಿಇಒ ಸಹಿಯೊಂದಿಗೆ 2 ಜೆರಾಕ್ಸ್ ಪ್ರತಿ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಇತ್ತೀಚಿನ ಭಾವಚಿತ್ರ 3, ಮೂಲ ವರ್ಗಾವಣೆ ಪ್ರಮಾಣಪತ್ರ ಅಂದರೆ ಟಿಸಿ, ಪ್ರವೇಶ ಶುಲ್ಕ 1,200 ರೂಪಾಯಿ ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿ. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇವರನ್ನು ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 0821249845 ಮೂಲಕ ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34, ಇನ್ನೀಗ ಒಂದು ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 4ರಿಂದ 12ರವರೆಗೆ ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ ಎರಡನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45:22. ಚಿತ್ರಗೀತೆಗಳ ಕಾರ್ಯಕ್ರಮ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಕಾರ್ಯಕ್ರಮದ ಆರಂಭದಲ್ಲಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಿ ಅಶ್ವಥ್.

0: ತೂಕದಲ್ಲಿ ಮೊಡವೆಯಾ? ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ, ಸಾಯಿ ಬಾಲ್ ಗುಳ್ಳೆ ಗಜಕರ್ಣ, ಸಾಯಿ ಬಾಲ್ ಕೆಸರು ಹುಣ್ಣ,
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಮತ್ತೊಂದು ಗೀತೆ, ಚಿತ್ರ 2 ಕನಸು. ಶ್ರೀ ರಾಘವೇಂದ್ರ ಸ್ವಾಮಿಗಳ ರಚನೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕಡೆಯದಾಗಿ ದೇವರು ಕೊಟ್ಟ ತಂಗಿ ಚಿತ್ರದಲ್ಲಿ ಅಳವಡಿಸಲಾಗಿರುವ ಪುರಂದರದಾಸರ ರಚನೆ, ಗಾಯಕಿ ಎಸ್ ಜಾನಕಿ, ಸಂಗೀತ ನಿರ್ದೇಶಕರು ವಿಜಯ ಭಾಸ್ಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳು ಈ ಬೆಳಿಗ್ಗೆ 8:30. ಈ ಬೆಳಿಗ್ಗೆ 9:00 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಹಿರಿಯ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು FM 100.6 ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಶ್ರೋತೃಗಳೇ ಗಮನಿಸಿ, ಕತಾರ್ ರಾಷ್ಟ್ರದ ಪಿತಾಮಹ ಹಿಸ್ ಹೈನೆಸ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರು ನಿನ್ನೆ ನಿಧನರಾಗಿದ್ದಾರೆ. ಮೃತ ಗಣ್ಯರಿಗೆ ಗೌರವ ಸೂಚಕವಾಗಿ ಭಾರತ ಸರ್ಕಾರವು ಇಂದು ಭಾರತದಾದ್ಯಂತ ಒಂದು ದಿನದ ರಾಷ್ಟ್ರೀಯ ಶೋಕವನ್ನು ಆಚರಿಸಲು ನಿರ್ಧರಿಸಿದೆ. ಶೋಕ ದಿನದಂದು ಭಾರತದಾದ್ಯಂತ ರಾಷ್ಟ್ರೀಯ ಧ್ವಜವನ್ನು ನಿಯಮಿತವಾಗಿ ಹಾರಿಸುವ ಎಲ್ಲ ಕಟ್ಟಡಗಳಲ್ಲಿಯೂ ರಾಷ್ಟ್ರೀಯ ಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗುವುದು ಮತ್ತು ಈ ದಿನ ಯಾವುದೇ ಸರ್ಕಾರಿ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅನುಪಮಾ ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ವೈದಿ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
0: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಶ್ರೋತೃಗಳೇ ಗಮನಿಸಿ, ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4 ಗಂಟೆಯವರೆಗೂ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲಾ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು, ಹಾಗೆ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಎಂದು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಂದನದ ಗೊಂಬೆ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯ ರಚನೆಕಾರರು ಚಿ ಉದಯಶಂಕರ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಇಂದು ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಮಧುರ ಸಂಗಮ ಚಿತ್ರದ್ದು.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
5: ನನ್ಗೆ ಗೊತ್ತಲ್ವಾ?
4: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎನಲ್ಲಿ, ಗ್ರೂಪ್ ಬಿನಲ್ಲಿ, ಗ್ರೂಪ್ ಸಿನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಈಗ ಕೇಳಿ, ಎಸ್ ಜಾನಕಿ ಅವರದೇ ಧ್ವನಿಯಲ್ಲಿ ಮೂಡಿಬರುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುಗ್ರಹ ಚಿತ್ರದ ಗೀತೆಯನ್ನು. ಎಚ್ ಎಲ್ ಶೇಷಚಂದ್ರ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸ್ವರಕಲ್ಪನೆ ಮಾಡಿದ್ದಾರೆ.

ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10

ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಚಂದವಳ್ಳಿಯ ತೋಟ ಚಿತ್ರದ್ದು. ತರಾಸು ಅವರ ಗೀತೆಗೆ ಸಂಗೀತ ಟಿಜಿ ಲಿಂಗಪ್ಪ ಅವರದು.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇನ್ನಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:25 ಪ್ರಸಾರ ಮಾಡುತ್ತೇವೆ. ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮಿ ಬಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು.

0: ಈಗ ಸಮಯ 9:00.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಖ್ಯಾತ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದ.
2: ನಮಸ್ಕಾರ ಚದುರಂಗ ಅವರೇ.
3: ನಮಸ್ಕಾರ HSK ಅವರೇ.
2: ಕನ್ನಡದ ಶ್ರೇಷ್ಠ ಕಥೆಗಾರರು, ಕಾದಂಬರಿಗಾರರು ಅಂತ ಹೆಸರಾದಂಥ ನಿಮ್ಮನ್ನು ಆಕಾಶವಾಣಿ ಶ್ರೋತೃಗಳ ಪರವಾಗಿ ಸಂದರ್ಶನ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ನೀವು ಮೊದಲು ಕತೆ ಬರೆಯೋದಕ್ಕೆ ಆರಂಭಿಸಿದಾಗಿನಿಂದಲೂ ಕೂಡ ಅವು ಪ್ರಕಟವಾದ ಹಾಗೆಯೇ ಓದಿ ಸಂತೋಷ ಪಡುವಂಥ ಅದೃಷ್ಟ ನನ್ನದಾಗಿದೆ. ನನಗೆ ಬಹಳ ಆಶ್ಚರ್ಯ ಉಂಟು ಮಾಡುವಂಥ ಸಂಗತಿ ಅಂತಂದರೆ, 45 ವರ್ಷಗಳ ಹಿಂದೆ ನೀವು ಬರಿತಾ ಇದ್ದಂಥ ಕತೆಗಳಲ್ಲಿ ನಾನು ಕಂಡ ಹೊಸತನನೇ ನಿಮ್ಮ ಹಿಂದಿನ ಕತೆಗಳಲ್ಲೂ ಕೂಡ ನಾನು ಕಾಣ್ತೀನಿ. ಬದುಕಿನಲ್ಲಿ ಅದೇ ಬಗೆಯ ಕುತೂಹಲ, ಆಶಾವಾದ ಉಳಿಸ್ಕೊಂಡು ಬಂದಿದ್ದೀರಿ. ನಿಮ್ಮ ಬದುಕು, ಬರಹ, ಸಾಧನೆ ಇವನ್ನ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಾನು ಬಯಸ್ತೀನಿ.
3: ಪ್ರಿಯ ಮಿತ್ರರಾದ HSK ಅವರೇ, ನೀವು ಒಳ್ಳೆಯ ಕಥೆಗಾರರು, ಕಾದಂಬರಿಕಾರರು ಹಾಗೂ ಕನ್ನಡದ ಒಬ್ಬ ಅತ್ಯುತ್ತಮ ವಿಮರ್ಶಕರು, ಸಂವೇದನಾಶೀಲ ವಿಮರ್ಶಕರು ಅಂತ ಹೇಳಿ ನಾಡು ಒಪ್ಕೊಂಡಿದೆ. ಈಗ ನನ್ನ ಬದುಕು, ಬರಹ, ಸಾಧನೆ ಕುರಿತ ಹಾಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದೀರಿ. ಬಹಳ ಸಂತೋಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಅವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.
2: ಮೊದಲನೇದಾಗಿ M.ಸುಬ್ರಹ್ಮಣ್ಯ ರಾಜ ಅರಸು ಅನ್ನೋದು ನಿಮಗೆ ನಿಮ್ಮ ತಾಯಿ ತಂದೆ ಇಟ್ಟಂಥ ಹೆಸರು.
3: ಹೌದು.
2: ಚದುರಂಗ ಅನ್ನೋದು ನಿಮ್ಮ ಕಾವ್ಯನಾಮ. ಈ ಹೆಸರಿನಿಂದ ನೀವು ಈಚೆಗೆ ಪ್ರಸಿದ್ಧರಾಗಿದ್ದೀರಿ. ನೀವು ಈ ಹೆಸರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಈ ಹೆಸರಿಗೂ ನಿಮ್ಮ ಬರಹಕ್ಕೂ ಏನಾದರೂ ಸಂಬಂಧ ಉಂಟೆ?
3: ನಮ್ಮ ತಾಯಿ ತಂದೆ ಇಟ್ಟ ಹೆಸರೇನೋ ಸುಬ್ರಹ್ಮಣ್ಯ ರಾಜೇಶ್ ಅಂತಾನೆ. ಆದರೆ ಆಗಿನ ಕಾಲದಲ್ಲಿ ಕಾವ್ಯನಾಮ ಇಟ್ಕೊಳ್ಳೋದು ಸಾಧಾರಣವಾಗಿತ್ತು. ಮಾಸ್ತಿಯವರು ಶ್ರೀನಿವಾಸ ಅಂತ ಇಟ್ಕೊಂಡಿದ್ರು, ಅಜ್ಜಂಪುರ್ ಸೀತಾರಾಮ ಆನಂದ ಅಂತ ಇಟ್ಕೊಂಡಿದ್ರು, ಅಶ್ವತ್ಥ, ಶ್ರೀರಂಗ, ರಾಘವ, ಹೀಗೆ ಕಾವ್ಯನಾಮ ಇಟ್ಕೊಳ್ಳೋದು ಒಂಥರ ಸಂಪ್ರದಾಯ ಆಗಿತ್ತು. ನನಗೂ ಈ ಅರಸು ಅನ್ನೋದು ಬಿಟ್ಟು ಯಾವ್ದಾದ್ರು ಒಂದು ಕಾವ್ಯನಾಮ ಇಟ್ಕೊಳ್ಬೇಕು ಅಂತ ಅನ್ನಿಸ್ದಾಗ ಚದುರಂಗ ಅಂತ ಯಾಕೆ ಇಟ್ಕೊಳ್ಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ನಮ್ಮ ಮನೆತನದ ಹೆಸರೇ ಚದುರಂಗ ಅಂಥೇಳಿ. ನಮ್ಮ ಪೂರ್ವಿಕರು ಯಾರೋ ಚದುರಂಗದ ಕ್ರೀಡೆಯಲ್ಲಿ ಭಾಳ ಹೆಸರು ಮಾಡಿದ್ದಂತೆ. ಅದರಿಂದ ನಮ್ಮ ಮನೆತನಕ್ಕೇ ಹೆಸರು ಬಂದಿತ್ತು. ಚದುರಂಗದ ಅನಂತರಾಜೇಶ್, ಚದುರಂಗದ ಬಸವರಾಜೇಶ್, ಚದುರಂಗದ ಮುದ್ರಾಜೇಶಿಗೆ. ಆದರೆ ಮಧ್ಯದಲ್ಲೆಲ್ಲೋ ಬಿಟ್ಟು ಹೋಗಿತ್ತು ಈ ಕಾವ್ಯನಾಮ. ಅದರಿಂದ ನಾನು ಯೋಚನೆ ಮಾಡಿದೆ, ಇಟ್ಕೊಳ್ಬೇಕಾದ್ರೆ ಬಿಟ್ಟು ಹೋಗಿದೆಯಲ್ಲ ಶ್ರೀರಂಗ ಅಂತಿದೆಯಲ್ಲ, ಹಾಗೆ ಚದುರಂಗ ಯಾಕಿರಬಾರ್ದು ಅಂಥೇಳಿ ಇದನ್ನ ಇಟ್ಕೊಂಡೆ. ಅದು ಅದೇ ಬಳಕೆ ಬಂದುಬಿಟ್ಟು ಇವಾಗ ಸುಬ್ರಹ್ಮಣ್ಯ ಸದರೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿದೆ.
2: ನೀವು ಮೊದಲು ಕವನಗಳನ್ನು ಬರೀತಾ ಇದ್ರಿ?
3: ಹೌದು.
2: ಬಹುಶಃ ಕವನ ರಚನೆಯಿಂದಲೇ ನೀವು ಸಾಹಿತ್ಯ ಪ್ರವೇಶ ಮಾಡಿರಬೇಕು.
3: ಹೌದು.
2: ಆಮೇಲೆ ಕಥೆ ಬರೆಯೋದಕ್ಕೆ ಶುರು ಮಾಡಿದ್ರಿ, ಅಥವಾ ಕವನ ಬರೆಯೋದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ಕಥೆನೇ ಬರೆಯೋದಕ್ಕೆ ಶುರು ಮಾಡಿದ್ರಿ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಹೀಗೆ ಮಾಡೋದಕ್ಕೇನು ಕಾರಣ?
3: ನಾನೇನು ನಿಜ ಕವನಗಳಿಂದನೇ ಆರಂಭ ಮಾಡಿದೆ. ನಾನು ಪ್ರೌಢಶಾಲೆಯಲ್ಲಿದ್ದಾಗಲೇ ಕವನ ಬರೆಯೋಕ್ಕೆ ಆರಂಭ ಮಾಡಿದೆ. ಇಂಟರ್ಮೀಡಿಯೇಟ್ ಕಾಲೇಜ್ನಲ್ಲೂ ಕವನ ಬರೀತಾ ಇದ್ದೆ. BA ಬಂದಾಗಲೂ ಕವನ ಬರೀತಾ ಇದ್ದೆ. VC ಅವರು ನಾನು ಒಂದು ಕವನನ ಇಂಟರ್ಮೀಡಿಯೇಟ್ ಕಾಲೇಜ್ ಅಸೋಸಿಯೇಷನ್ ಮ್ಯಾಗ್ಝಿನ್ನಲ್ಲಿ ಅಚ್ಚು ಮಾಡಿದರು. ಹಾಗೆಯೇ ಇಲ್ಲಿ ಗೋಪಾಲಕೃಷ್ಣ ಅಡಿಗರ ಒಂದು ಕವನ ಮತ್ತು ನಂದೊಂದು ಕವನನ ಇಲ್ಲಿ ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಯೂನಿವರ್ಸಿಟಿ ಯೂನಿಯನ್ ಮ್ಯಾಗ್ಝಿನ್ ಅಂತ ಬರ್ತಾ
2: ಇತ್ತು, ಯೂನಿಯನ್ ಮ್ಯಾಗ್ಝಿನ್
3: ಅದರೊಳಗೆ ಅಚ್ಚಾಗಿತ್ತು. ಹೀಗೆ ನಾನು ಕವನಗಳಲ್ಲೇ ನನ್ನ ಬಹುತೇಕ ನಾನು BA ಬರೋವರೆಗೂ ಕವನಗಳನ್ನೇ ಬರಿತಾ ಇದ್ದೆ. ಆದರೆ ಅನಂತರ ಯಾಕೋ ನನಗೆ ಕಥೆಗಳ ಕಡೆ ಮನಸ್ಸೋಯಿತು. ಬಹುಶಃ ಅದು ಕಾರಣ, ನಾನು ಚಿಕ್ಕಂದಿದ್ದೂ ಕಥೆ ಕೇಳೋಕೆ ತುಂಬ ಇಷ್ಟಪಡ್ತಾ ಇದ್ದೆ. ನಮ್ಮ ತಾಯಿ ತುಂಬ ಚೆನ್ನಾಗಿ ಕತೆ ಹೇಳೋರು. ನಾನು ರಾತ್ರಿ ಮಲ್ಕೊಳ್ಬೇಕಾದ್ರೆ ಅವ್ರನ್ನ ಪೀಡಿಸ್ತಾ ಇದ್ದೆ ಬಾಲ್ಯದಲ್ಲಿ. ಅವ್ರು ಕತೆ ಹೇಳದೆ ಹೋದ್ರೆ ನಾನು ನಿದ್ದೆ ಮಾಡ್ತಿರಲಿಲ್ಲ. ಹಾಗಾಗಿ ನಾನು ತುಂಬ ಕಥೆಗಳನ್ನು ಕೇಳಿದ್ದೀನಿ. ಆಮೇಲೆ ಕಥೆಗಳನ್ನು ಓದಿದ್ದೀನಿ. ಕಥಾ ಸರಿತ್ ಸಾಗರ ಇತ್ಯಾದಿ ಕಥೆಗಳನ್ನ, ಅರೇಬಿಯನ್ ನೈಟ್ಸ್ ಇತ್ಯಾದಿ ಎಲ್ಲ ಓದಿದ್ದೀನಿ. ಕಥೆಗಳ ಕಡೆಗೆ ನಾನು ತುಂಬ ಒಲಿವಿತ್ತು. ಮಧ್ಯ ಇದು ಆರಂಭದಲ್ಲಿ ಯಾಕೋ ಕಥೆಗಳು ಬರೆಯೋದಕ್ಕೆ ಅದು ಸಂಕೋಚವೋ ಏನೋ ಕವನಗಳಿಂದ ಆರಂಭ ಆಯಿತು. ಆಮೇಲೆ ಕಥೆ ಬರೆಯೋಕೆ ಶುರು ಮಾಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂದೆ ಅದೇ ರೀತಿ ಬೆಳ್ಕೊಂಡು ಬಂತು. ಕವನದ ಕಡೆ ಯಾಕೋ ಮನಸ್ಸು ಹೋಗಲೇ ಇಲ್ಲ ಆಮೇಲೆ ಬಹಳ ಕಾಲ.
2: ಜಯಚಾಮರಾಜ ಒಡೆಯರು ನೀವು ಸಹಪಾಠಿಗಳಾಗಿದ್ದಿರಿ ಅಂತ ಕೇಳಿದ್ದೀನಿ.
3: ಹೌದು.
2: ಆ ಸಂದರ್ಭದಲ್ಲಿ ನೀವು ಅವರಿಗೆ ಕತೆ ಹೇಳ್ತಾ ಇದ್ರಿ ಅಂತಂದ್ಬಿಟ್ಟು ಸುದ್ದಿ.
3: ಹೌದು,
2: ನಿಜವಾದ
3: ಅದು ನಿಜ. ಅದು ಅವರು ನಾವೆಲ್ಲ ಬಾಲ್ಯದಲ್ಲಿ ಒಟ್ಟಿಗೆ ಇದ್ದಾಗ ಅವರು ನನ್ನಿಂದ ಕಥೆಗಳನ್ನ ಬಯಸ್ತಾ ಇದ್ರು. ಮಧ್ಯಾಹ್ನದ ಹೊತ್ತು ಸಾಧಾರಣವಾಗಿ ಊಟ ಮಾಡಾದ್ಮೇಲೆ ಯಾವಾಗಲಾದರೂ ಒಂದ್ಸಲ ಜೊತೆಲೇ ಮಲ್ಕೊಳ್ಳೋವು ಅವರು, ನಾನು ಮತ್ತು ಅವರ ತಂಗಿಯರೆಲ್ಲ ಉದ್ದಕ್ಕೆ ಮಲ್ಕೊಳ್ಳೋವು, ದೀಪ ಆರಿಸ್ಬಿಟ್ಟು ಅವ ಕತೆ ಹೇಳಿ ಅಂತ ಕೇಳೋರು. ನನ್ನ ತಾಯಿಯಿಂದ ಕೇಳಿದ ಕಥೆಗಳು, ಓದಿದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದೆ. ಯಾವತ್ತೋ ಒಂದಿನ ನನ್ನ ಕಥಾ ಭಂಡಾರ ಮುಗಿತಾ ಬಂತು. ಆವಾಗ ಅರಮನೆಯಲ್ಲಿ ದಾದಿರು ಇರ್ತಾಯಿದ್ರು, ಅವ್ರನ್ನ ಅವ್ಯರು ಅಂತ ನಾವು ಕರೀತಿದ್ದೋ. ಅವ್ಯರ ಹತ್ರ ಹೋಗಿ ನಾನು ರಾತ್ರಿ ಹೊತ್ತು ಅವ್ರು ಮಲಗಿರ್ತಿದ್ರಲ್ಲ, ಹೋಗಿ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು. ಅವ ಒಂದು ಕತೆ ಹೇಳು ಅಂತ ಕೇಳ್ತಿದ್ದೆ. ಆಕೆ ತುಂಬ ಕಂಬಳಿ ಹೊದ್ಕೊಂಡ್ಬಿಟ್ಟು, ನನ್ನ ಕಥೆನೂ ಇಲ್ಲ ಏನೂ ಇಲ್ಲ, ಹೋಗಿ ಸ್ವಾಮಿಯವರೇ ಅಂತ ಅನ್ನೋಳು. ಆಗ ನಾನು ಆ ಮುಸುಕು ತೆಗೆದುಬಿಟ್ಟು ಕೈನಲ್ಲಿ ಒಂದು ಆಣೆ ಹಿಡಿವೆ, ಎಲ್ಲಡ್ಕೆ ತಗೊಳ್ಳಮ್ಮ ಅಂತ. ತಕ್ಷಣ ಎದ್ದು ಕೂತ್ಕೊಂಡು ಗೋಟುಗಡಿಕೆ ಬಾಯಿ ಹಾಕ್ಕೊಂಡು ಕತೆ ಹೇಳೋಕೆ ಶುರು ಮಾಡೋಳು. ಆ ಕಥೆಗಳಂತಂದು ಇವರಿಗೆ ಒಪ್ಪಿಸ್ತಾ ಇದ್ದು.
2: ಬಹುಶಃ ಆ ಪ್ರಭಾವನೂ
3: ಒಂದು ಕಾರಣ.
2: ನಿಮ್ಮ ಕತೆ ಕಾದಂಬರಿಗಳನ್ನು ತಕ್ಕಮಟ್ಟಿನ ಆಸಕ್ತಿಯಿಂದ ನಾನು ಓದಿದ್ದೇನೆ. ಮಾಸ್ತಿ, ಆನಕೃ, ಆನಂದ ಮುಂತಾದಂಥ ಒಳ್ಳೆ ಕಥೆಗಾರರು ಕಾದಂಬರಿಕಾರರು ಬರಿತಾ ಇದ್ದಂಥ ಕಾಲದಲ್ಲಿ ನೀವು ಕೂಡ ಸಣ್ಣ ಕತೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ.
3: ಹೌದು,
2: ಪ್ರಗತಿಶೀಲ ಚಳವಳಿ ಆವಾಗ ಬಹಳ ಬಿರುಸಾಗಿತ್ತು ಅಂತ ನನಗನ್ಸುತ್ತೆ. ಅನಂತರ ನವ್ಯ, ನವ್ಯೋತ್ತರ, ಬಂಡಾಯ ಸಾಹಿತ್ಯ ಈ ಚಳವಳಿಗಳನ್ನು ಕೂಡ ನೀವು ಮೈಗೂಡಿಸ್ಕೊಂಡಿದ್ದೀರಿ. ಹೀಗೆ ಅವತ್ತಿನ ಎಲ್ಲ ಚಳವಳಿಗಳ ಒಳ್ಳೆಯ ಅಂಶಗಳನ್ನು ಒಳಗೊಂಡಿದ್ದು ಅವುಗಳಿಂದ ಅತೀತವೂ ಆಗಿರೋದು ನಿಮ್ಮ ಕೃತಿಗಳ ವೈಶಿಷ್ಟ್ಯ ಅಂತ ಅನೇಕರು ಹೇಳ್ತಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನವೋದಯ, ಪ್ರಗತಿಶೀಲ, ನವ್ಯ, ನವ್ಯೋತ್ತರ ಅಂತ ನಿಮ್ಮ ಕೃತಿಗಳನ್ನು ವಿಂಗಡಿಸೋದು ಸಾಧ್ಯನೇ?
3: ನೋಡಿ ಎಚ್ ಎಸ್ ಕೆವರೇ, ನವೋದಯ, ಪ್ರಗತಿಶೀಲ, ನವ್ಯ, ನವ್ಯೋತ್ತರ ಈ ಎಲ್ಲ ಪ್ರಭಾವಗಳು ನನ್ನ ಮೇಲಾಗಿದೆ, ನನ್ನ ಕೃತಿಗಳ ಮೇಲಾಗಿದೆ. ಆದರೆ ಅದು ಯಾವುದೂ ನನ್ನನ್ನು ಪೂರ್ಣವಾಗಿ ನಾನು ಅದಕ್ಕೆ ಒಪ್ಪಿಸ್ಕೊಳ್ಳೋ ಹಾಗೆ ಮಾಡಿಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಅಡಿಗರು ಹೇಳಿದ ಹಾಗೆ, ತೊರೆಗಳೆಲ್ಲ ಬರಲಿ ಬಿಡು ಎದೆಯ ಕಡಲಿಗೆ ಅಂಥೇಳಿ ನಾನು ಇವನ್ನೆಲ್ಲ ನನ್ನ ಮನಸ್ಸಿನೊಳಕ್ಕೆ ತಗೊಂಡಿದ್ದೀನಿ, ನನ್ನ ಆಂತರಿಕ ತಗೊಂಡಿದ್ದೀನಿ. ಆದರೆ ಅವು ನನ್ನ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಪ್ರಭಾವಗಳಾಗಿದೆ, ಆದರೆ ನನ್ನ ಸ್ವಂತಕ್ಕೇನು ಮಾತ್ರ ಅವು ಕೆಡಿಸಿಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ.
2: ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ. ಈ ಮಾತು ನಿಮಗೆ ಭಾಳ ಚೆನ್ನಾಗಿ ಅನ್ವಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಮೊದಲನೇ ಕಥಾ ಸಂಕಲನ ಸ್ವಪ್ನ ಸುಂದರಿ ಪ್ರಕಟವಾದ್ದು 1948. ಶವದ ಮನೆ, ಇಣುಕು ನೋಟ ಇವು ಪ್ರಕಟ ಆದ್ದು 1950. ಬಂಗಾರದ ಗೆಜ್ಜೆ 1951 ಬಂತು. ಮೀನಿನ ಹೆಜ್ಜೆಯ ವರ್ಷ 1958. ಅಲ್ಲಿಂದ ಈಚೆಗೂ ಕೂಡ ನೀವು ಆಗೊಮ್ಮೆ ಈಗೊಮ್ಮೆ ಸಣ್ಣ ಕಥೆಗಳನ್ನ ಬರಿತಾ ಇರ್ತೀರಿ. ಆದರೆ ಒಂದಾದರೂ ಸಂಕಲನ ಈಚೆಗೆ ಬಂದಿಲ್ಲ.
3: ಹೌದು.
2: ಮತ್ತು ನಿಮ್ಮ ಕಾದಂಬರಿ, ಮೊದಲನೇ ಕಾದಂಬರಿ ಸರ್ವಮಂಗಳ 1950 ಬಂತು. ಕೂಡಲೇ ಅದು ಸಾಹಿತ್ಯಾಸಕ್ತರ ಹಾಗೂ ಸಾಮಾನ್ಯ ಓದುಗರ ಗಮನ ಸೆಳೀತು. ಉಯ್ಯಾಲೆ ಬರೋದಕ್ಕೆ 10 ಬೇಕಾಯಿತು. ಆಮೇಲೆ 20 ಸ್ತಬ್ಧ. ಅನಂತರ ಬಂತು ವೈಶಾಖ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಆ ಕೃತಿಗೆ ಬಂತು. ನೀವು ನಾಟಕಕಾರರು ಅಂತ ಕೂಡ ಪ್ರಸಿದ್ಧರಾಗಿದ್ದೀರಿ. ನೀವು ಬರೆದದ್ದು ಒಂದೇ ಐತಿಹಾಸಿಕ ನಾಟಕ ಕುಮಾರ ರಾಮ, ಇನ್ನೊಂದು ಇಲಿ ಬೋನು ಅಸಂಗತ ನಾಟಕ ಅಂತ ಪ್ರಸಿದ್ಧವಾಗಿದೆ. ಆದರೆ ಅಸಂಗತವಾದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಸುಸಂಗತ ಅಂತ ನನಗನ್ನಿಸ್ತದೆ. ಅದರೊಳಗೆ ಬಹಳ ಧ್ವನಿ ಇದೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಹೀಗೆ ನೀವು ಅತ್ಯಂತ ಕಡಿಮೆ ಬರೆದು ಅತ್ಯಂತ ಹೆಚ್ಚಿನ ಕೀರ್ತಿ ಹೆಸರು ಸಂಪಾದನೆ ಮಾಡಿದಿರಲ್ಲ, ಇದು ಇಷ್ಟು ಕಡಿಮೆ ಬರೆಯೋದಕ್ಕೆ ಏನು ಕಾರಣ?
3: ನೋಡಿ, ಇದಕ್ಕೆ ಬಹುಶಃ ನನ್ನ ಬದುಕಿನ ಕಥೆನೇ ಹೇಳಬೇಕಾಗತ್ತೆ. ನನ್ನ ಬದುಕಿನಲ್ಲಿ ಆದಂಥ ಕೆಲವು ಸಂಗತಿಗಳು ನನ್ನನ್ನು ಹೀಗೆ ಮಧ್ಯೆ ತೊಂದರೆ ಕೊಟ್ಟು ಅದು ಬಿಡುವಿಲ್ದೇ ಸಾಹಿತ್ಯದ ಕಡೆ ತೊಡಗಿಸ್ಕೊಳ್ಳೋದಕ್ಕೆ ಬಿಡುವಿಲ್ದೇ ಆಗುವಾಗ ಮಾಡಿಬಿಡ್ತು. ಅದು ಒಂದು ಕಾರಣ. ಬಹುಶಃ ಅದಲ್ಲದೇನೆ ನಾನು ಕೇವಲ ಜನಪ್ರಿಯವಾದಂಥ ಕಥೆ ಕಾದಂಬರಿಗಳು ಬರೆಯೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಅದಕ್ಕೆ ಬಹುಶಃ ದೀರ್ಘ ಕಾಲಾವಧಿ ನಾನು ತಗೊಂಡಿದ್ದೀನಿ. ಇದು ನೀವು ಕೇಳಿದ್ರಿ, ಇಲಿ ಬೋನು ಈ ನಾಟಕಗಳ ಬಗ್ಗೆ ಕೇಳಿದ್ದೀರಿ. ನೋಡಿ, ನನಗೆ ಚಿಕ್ಕಂದಿದ್ದೂ ನಾಟಕ ನೋಡೋ ಹುಚ್ಚು ಇತ್ತು. ಗುಬ್ಬಿ ವೀರಣ್ಣವರು ಕಂಪ್ನಿದು, ಆಮೇಲೆ ಚಾಮುಂಡೇಶ್ವರಿ ಕಂಪ್ನಿ, ಬಳ್ಳಾರಿ ರಾಘವಯ್ಯ, ಕೈಲಾಸಂ ನಾಟಕಗಳು, ಹೀಗೆ ನಾನು ನಾಟಕಗಳಲ್ಲೇ ಬಾಲ್ಯದಿಂದನು ಯಾವೊಂದು ನಾಟಕ ಬಂದರೂ ನಾನು ಬಿಡದೆ ನೋಡ್ತಾ ಇದ್ದೆ. ಗದಗ ಕಂಪ್ನಿದು ಹೀಗೆ ಅದು ನಾಟಕದ ಪ್ರಭಾವವೂ ಕೂಡ ನಮ್ಮಲ್ಲಿ ತುಂಬ ಆಗಿತ್ತು. ಆಮೇಲೆ ಸಂಸ್ಕೃತ ನಾಟಕಗಳು, ಆಮೇಲೆ ಅಸಂಗತ ನಾಟಕಗಳು ಇವೆಲ್ಲ ಪ್ರಭಾವ ಇತ್ತು. ಸಂಸ್ಕೃತನ ಸ್ವಲ್ಪ ಅನುಸರಿಸಿ ಇದು ಕುಮಾರ ರಾಮ ಬರೆದೆ. ಆ ಥರ ಭಾಷೆ ಬರೆಯೋದು ಸಾಧ್ಯವೇ ಅಂಥೇಳಿ. ಇಲಿ ಬೋನ ಮಾತ್ರ ಒಂದು ವಿಚಿತ್ರವಾದ ಸನ್ನಿವೇಶ. ಆಗಿನ ಕಾಲದಲ್ಲಿ ನಾನು ಇಲ್ಲಿ ಮೈಸೂರಿಗೆ ಹಳ್ಳಿಯಿಂದ ಬಂದಾಗ ಅಸಂಗತ ನಾಟಕಗಳು ದರ್ಬಾರ್ ಆಗ್ತಾಯಿತ್ತು ಸಾಹಿತ್ಯ ಕ್ಷೇತ್ರದಲ್ಲಿ. ಕೆಲವು ಅಸಂಗತ ನಾಟಕಗಳನ್ನ ನೋಡಿದ್ದೆ ನಾನು. ಆಮೇಲೆ ಕೆಲವು ಅಸಂಗತ ನಾಟಕಗಳನ್ನ, ಇಂಗ್ಲೀಷ್ ಅಸಂಗತ ನಾಟಕಗಳನ್ನು ಓದಿದ್ದೆ. ಆ ಸಂದರ್ಭದಲ್ಲಿ ನಾನೇನು ಅಸಂಗತ ನಾಟಕಗಳನ್ನ

0: ಸಿಗಬೇಕು ಅಂತ ಏನಿರಲಿಲ್ಲ. ಆದರೆ ಒಂದಿನ ಏನಾಯಿತು ಅಂತಂದರೆ ನನ್ನ ಹೆಂಡತಿಗೂ ನನಗೂ ಅದೇನೋ ಒಂದು ಅಕಾರಣವಾಗಿ ಜಗಳ ಶುರುವಾಯಿತು. ನನ್ನ ದೃಷ್ಟಿಲಿ ಅಕಾರಣ ಅಂತ, ಆಕೆಯ ದೃಷ್ಟಿಲಿ ಸಕಾರಣ ಇರ್ಬೋದು. ಜಗಳ ಶುರುವಾದದ್ದು ಆಕೆಗೆ ತುಂಬ ಮನಸ್ಸಿಗೆ ಹಚ್ಚಿಕೊಂಡು ತುಂಬ ಅಳ್ತಾ ಶಾಲು ಹೊತ್ಕೊಂಡು ಮಲಗಿಬಿಟ್ಳು. ನಾನು ಎಷ್ಟೋ ರಮಿಸ್ದೆ, ಪ್ರೀತಿ ಮಾಡಿದೆ, ರಮಿಸ್ದೆ, ಏನು ಮಾಡಿದ್ರೂ ಆಕೆ ಏನು ಮಾಡೋ ಸಮಾಧಾನ ಆಗಲಿಲ್ಲ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟರೂ ಆಗಲಿಲ್ಲ, ನನಗೆ ಏನು ಮಾಡೋಕ್ಕೂ ಗೊತ್ತಾಗಲಿಲ್ಲ. ನನ್ನ ಮಗನೂ ಇರಲಿಲ್ಲ, ಹೊರಗಡೆ ಭಾರಿ ಮಳೆ ಬೇರೆ ಬಂದುಬಿಡ್ತು. ಆಮೇಲೆ ನಾನು ಏನು ಮಾಡೋದು ಗೊತ್ತಾಗ್ದೇ ಬೇಸರದಿಂದ ಹೋಗಿ ನಾನು ಬರೆಯೋ ಮೇಜಿನ ಹತ್ರ ಹೋಗಿ ಕೂತ್ಕೊಂಡೆ. ಕೂತ್ಕೊಂಡ್ರೆ ನನಗೆ ಒಂದು ಏನು ಭಾವನೆ ಬಂತು ಅಂದರೆ ಇಲಿ ಬೋನ್ನಲ್ಲಿ ಸಿಕ್ಕಾಕೊಂಡಾಗಿತ್ತು. ಕೂತ್ಕೊಂಡು ಬರೆದೆ, ಇಲಿ ಬೋನ್ ನಾಟಕ ಆಯಿತು. ಆಕೆ ಎದ್ದು ಬಂದು ಸ್ವಲ್ಪ ಹೊತ್ತಿನ ಮೇಲೆ ಬಂದುಬಿಟ್ಟು ಹಿಂದ್ಗಡೆ ನಿಂತು ನೋಡ್ತಾ ಇದ್ಲು. ಅದು ನಾನು ಬರೆದು ಮುಗಿಸಿದ್ದೆ, ತಿರುಗಿ ರಿವೈಸ್ ಮಾಡ್ತಾಯಿದ್ದೆ. ಆಕೆ ಗಟ್ಟಿಯಾಗಿ ನಕ್ಕಳು. ತಿರುಗಿ ನೋಡಿದೆ, ನನ್ನ ಹೆಂಡತಿ, ನೋಡಿ ಇದು ಜಗಳ ಆಡಿದ್ರಿಂದ ತಾನೇ ನೀವು ಇಲಿ ಬೋನ್ ಬರೆದದ್ದು ಅಂತ. ಯಾ ನನ್ನ ಇಲಿ ಬೋನ್ ಬರೆದ ಆ ರೀತಿ.
1: ನಿಮ್ಮ ಎಲ್ಲ ಕಥೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಈ ಸರಳ ತಂತ್ರ ಮತ್ತು ಎಲ್ಲರಿಗೂ ಪರಿಚಿತ ಅನ್ನುವಂಥ ವಸ್ತು ಇರ್ತದೆ. ಆದರೆ ಪಾತ್ರ ಕಲ್ಪನೆ, ಸನ್ನಿವೇಶ ಸೃಷ್ಟಿ ಇವು ಮಾತ್ರ ಅಸಾಧಾರಣವಾಗಿರ್ತದೆ. ನಿಮ್ಮ ಮೊದಮೊದಲಿನ ಕೆಲವು ಕಥೆಗಳು ನನಗೆ ಬಹಳ ಪ್ರಿಯ. ಈ ನಾಲ್ಕು ಮೊಳ ಭೂಮಿ, ಇಣುಕು ನೋಟ, ನಿಟ್ಟುಸಿರು, ತುದಾಂಡ್ ಟು ಚೀಪ್, ಈ ಕಥೆಗಳು ಈಗಲೂ ನನಗೆ ನೆನಪಿನಲ್ಲಿವೆ. ಈಚೆಗೆ ನೀವು ಬರೆದಂಥ ಕೆಲವು ಕಥೆಗಳನ್ನು ಇಲ್ಲಿ ಹೆಸರಿಸ್ಬೋದು. ಉದಾಹರಣೆ ಕ್ವಾಟೆ, ತಿರುವು, ಗಾಳಿ, ಪರೀಕ್ಷಿತ, ಈ ಕಥೆಗಳು ಬಹಳ ಭಿನ್ನ ಅವಕ್ಕಿಂತ ಅಂದ್ಬಿಟ್ಟು ಅನಿಸುತ್ತೆ. ಅದರಲ್ಲಿ ಒಂದು ಸ್ವಲ್ಪ ತೀವ್ರತೆ ಇತ್ತು, ಇಲ್ಲ ಅಷ್ಟು ತೀವ್ರತೆ ಇಲ್ಲ. ಆದ್ರೂ ಈ ಕಥೆಗಳಿಗೂ ಆ ಕಥೆಗಳಿಗೂ ಏನು ವ್ಯತ್ಯಾಸ ಅನ್ನೋದು ನನಗೆ ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ಎರಡೂ ಕೂಡ ಬಹಳ ನಮ್ಮ ಮನಸ್ಸನ್ನು ಸೆರೆ ಹಿಡಿಯುತ್ತೆ, ಎರಡು ಬಗೆಯ ಕಥೆಗಳು. ಮತ್ತು ಇವಕ್ಕೆಲ್ಲಕ್ಕೂ ಸಮಾನವಾದಂಥ ಯಾವುದೋ ಗುಣ ಇದೆ ಅಂತ ಅನಿಸುತ್ತೆ. ನಿಮ್ಮ ಅಭಿಪ್ರಾಯದಲ್ಲಿ ಏನು?
0: ಬಹುಶಃ ನಾಲ್ಕು ಮೊಳ ಭೂಮಿ, ಇಣುಕು ನೋಟ, ನಿಟ್ಟುಸಿರು ಇತ್ಯಾದಿ ಅವು ಸ್ವಲ್ಪ ಸರಳ ಅಂತ ಅನಿಸುತ್ತೆ. ಇಲ್ಲಿ ಕೋಟೆಯಲ್ಲಿ, ತಿರುವಿನಲ್ಲಿ, ಗಾಳಿಯಲ್ಲಿ ಸ್ವಲ್ಪ ಸಂಕೀರ್ಣವಾಗಿ ಬದುಕು ಅಲ್ಲಿ ಬಿಚ್ಚಿಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಇದು ಬಹುಶಃ ಇತ್ತೀಚಿನ ಬರಹದ ಪ್ರಭಾವವೂ ಇದರ ಮೇಲೆ ಇರಬಹುದು, ಈ ಕಥೆಗಳ ಮೇಲೆ. ಆದರೆ ಒಂದು ಮಾತ್ರ ನಿಜ, ಆ ಕಥೆಗಳಾಗಲಿ ಈ ಕಥೆಗಳಾಗಲಿ ಹೇಳ್ತಾ ಇರೋದು ಒಂದೇ, ಅದರ ಹಚ್ಚಡ, ಅದು ನಿಂತಿರೋ ನೆಲ ಮಾನವೀಯತೆ.
1: ಅದು ನಿಜ, ಹೌದು.
0: ಎರಡೂ ಸಮಾನ ಅಂತ ನೀವು ಕೇಳಿದ್ರೆ ಏನು ಸಮಾನ ಅಂತಂದರೆ ಮಾನವೀಯತೆನೆ, ಹ್ಯುಮ್ಯಾನಿಸಮ್ ಇದೆ. ಅದೊಂದು ಇದ್ದ ಮೇಲೆ ನೀವು ಬೇರೆ ಬೇರೆ ರೀತಿಯಲ್ಲಿ ಕಟ್ಟಡ ಕಟ್ಕೊಳ್ಬೋದು.
1: ಜೊತೆಗೆ ಬಹುಶಃ ಅಲ್ಲಿ ಒಂದು ಸ್ವಲ್ಪ ಭಾವ ತೀವ್ರತೆ ಅಥವಾ ಸಮಾಜದ ಬಗ್ಗೆ ಒಂದು ತರಹ ಆಕ್ರೋಶ ಅನ್ನೋ ಪದ ಬಳಸ್ಬೋದೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದು ಸ್ವಲ್ಪ ಆ ತರಹ ಒಂದು ಸಮಾಜ ಯಾವುದೋ ಒಂದು ರೀತಿಯಲ್ಲಿ ಇದೆಯಲ್ಲ, ವಿಭಿನ್ನವಾಗಿದೆಯಲ್ಲ, ನಾನು ಅಂದ್ಕೊಂಡು ಹಾಗಿಲ್ವಲ್ಲ ಅಂತಕ್ಕಂಥ.
0: ಹೌದು.
1: ಆದರೆ ಇಲ್ಲಿ ಒಂಥರ ನೀವು ತಣ್ಣು ಕೂತು ಅದನ್ನೆಲ್ಲ ಕುರಿತು ಆಲೋಚನೆ ಮಾಡ್ತೀರಿ ಅಂತ ಮುಟ್ಟ ಅನ್ನಿಸ್ತದೆ.
0: ಬಹುಶಃ ಅದು ನನ್ನ ಆಗಿನ ವಯಸ್ಸಿನ ಪ್ರಭಾವವೂ ಇದ್ದಿರಬಹುದು. ಯಾಕೆಂತಂದರೆ ಆ ವಯಸ್ಸಿನಲ್ಲಿ ಸಮಾಜದಲ್ಲಿ ಹೀಗಾಯ್ತು ಆಗುತ್ತಲ್ಲ ಅಂತ ಆಕ್ರೋಶ, ರೋಷ ಅವೆಲ್ಲರೂ ಸಾಮಾನ್ಯ. ಆದರೆ ಈಗ ಯೋಚನೆ ಮಾಡಿ ಸ್ವಲ್ಪ ವಯಸ್ಸು ಆಯಿತು, ಸ್ವಲ್ಪ ಬದುಕನ್ನ ಸ್ವಲ್ಪ ತಣ್ಣಗೆ ಅಂತ ಹೇಳಿದಲ್ಲ, ತಣ್ಣ ನೋಡುವಂತ ಒಂದು ಮನೋಭಾವ.
1: ಆದರೂ ಕಾಳಜಿ ಇದೆ,
0: ಕಾಳಜಿ ಇದ್ದೇ ಇರುತ್ತೆ ಬಿಡಿ.
1: ಅದಕ್ಕೆ ಉದಾಹರಣೆಗೆ ನಾನು ಭಾವ ತೀವ್ರತೆ ಆಕ್ರೋಶ ಅನ್ನೋದು ಉದಾಹರಣೆಯಾಗಿ ಶವದ ಮನೆಯನ್ನು ಹೇಳ್ಬೋದು,
0: ಹೌದು,
1: ಉಲ್ಲೇಖಿಸ್ಬೋದು. ಇಲ್ಲಿ ಆ ಶವದ ಮನೆ ನಾಟಕವಾಗಿ ಪರಿವರ್ತನೆ ಆದಾಗ, ಅದನ್ನ ರೇಡಿಯೋ ಮೂಲಕ ಅದನ್ನು ಬಿತ್ತರಿಸಿದಾಗ ಅನೇಕರ ಮೇಲೆ ಅದು ತೀವ್ರ ಪರಿಣಾಮ ಉಂಟಾಯಿತು ಅಂತ ಅನ್ನಿಸ್ತದೆ.
0: ಅಯ್ಯೋ, ನಿಮ್ಗೆ ಹೇಳೋದಾದರೆ ಆ ನಾಟಕ ಇಲ್ಲಿ ಮೈಸೂರು ಆಕಾಶವಾಣಿಯಿಂದ ಮೊದಲನೇ ಸಲ ಬಿತ್ತರಿಸಿದಾಗ ನನ್ನ ಸೈಕಾಲಜಿ ಪ್ರೊಫೆಸರ್ ಅವರು ಅದನ್ನು ಕೇಳಿಬಿಟ್ಟು ಅವರಿಬ್ಬರು ಬೆಳೆದ ಹೆಣ್ಣುಮಕ್ಕಳು ಮೂರ್ಛೆ ಹೋಗ್ಬಿಟ್ರು ಅಂತ ಆಕಾಶವಾಣಿ ಕಾಗದ ಬರೆದಿದ್ರು. ಅವಾಗ ಡಾಕ್ಟರ್ ನಟೇಶ್ ಇಲ್ಲಿ ಸ್ಟೇಷನ್ ಡೈರೆಕ್ಟರ್ ಆಗಿದ್ದರು. ಮಾರನೇ ದಿನ ಬಂದಾಗ ಅವರು ಅದನ್ನು ನನಗೆ ಹೇಳಿ, ನೋಡಿ ನಿಮ್ಮ ಪ್ರೊಫೆಸರಿಗೆ ಹೇಳಿದ್ದಾರೆ ಅಂತಂದರು. ನನ್ನದೇ ಹೆಣ್ಮಕ್ಳು ನನಗೆ ಗೊತ್ತು, ಬೆಳೆದ ಹೆಣ್ಮಕ್ಳು ಅವ್ರ ಮುರ್ಚಿ ಹೋಗುವಷ್ಟು ಪ್ರಭಾವ ಆಯಿತು ಅಂತಂದರೆ ಐ ಮಸ್ಟ್ ಕಾಂಪ್ಲಿಮೆಂಟ್ ಮೈಸೆಲ್ಫ್ ಆನ್ ದಿಸ್ ಎಕ್ಸ್ಟ್ರಾಡಿನರಿ ರೇಡಿಯೋ ಪ್ಲೇ, ಆ್ಯಂಡ್ ಆಲ್ಸೋ ಐ ಕಾಂಪ್ಲಿಮೆಂಟ್ ದ ಆಕಾಶವಾಣಿ ಅಥಾರಿಟೀಸ್ ಫಾರ್ ಬ್ರಿಂಗ್ ಇಟ್ ಔಟ್ ಸಚ್ ಎ ಎಫೆಕ್ಟಿವ್ ಮ್ಯಾನರ್ ಅಂತ ಹೇಳಿದೆ. ಅವರು ನಕ್ಕರು ಹೌದು ಅಂತ.
1: ಇನ್ನು ನಿಮ್ಮ ಕಾದಂಬರಿಗಳ ವಿಷಯವಾಗಿ ಒಂದೆರಡು ಪ್ರಶ್ನೆ ಕೇಳಬಹುದು.
0: ಕೇಳಿ ಕೇಳಿ ಕೇಳಿ.
1: ನೀವು ಬರೆದಿರುವಂಥ ಮೂರು ಕಾದಂಬರಿಗಳು ಒಂದೊಂದು ಒಂದೊಂದು ರೀತಿಯಲ್ಲಿದೆ ಅಂತ ಮುಟ್ಟ ಅನ್ನಿಸ್ತದೆ. ಇವುಗಳಲ್ಲಿ ಒಂಥರ ಪರಸ್ಪರ ವಿರುದ್ಧವಾದಂಥ ಸ್ವಭಾವಗಳು ಮತ್ತು ಪಾತ್ರಗಳ ಘರ್ಷಣೆ

0: ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾದಂಥ ಮೂರು ಹೆಣ್ಣು ಮಕ್ಕಳವರು, ಆದರೆ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗೆ ಒಳಗಾದವರು. ಸರ್ವಮಂಗಲದಲ್ಲಿ ಅವಳು ಯಾರನ್ನು ಪ್ರೀತಿ ಮಾಡಿದ್ಲೋ ಆತನ ಮದುವೆ ಮಾಡ್ಕೊಳಕ್ಕಾಗದೆ ಬೇರೆ ಇನ್ನೊಬ್ಬನೊಡೆಗೆ ಜೊತೆಯಲ್ಲಿ ವಿವಾಹ ಆಗಿ ಅವಳು ಹಾಗೆ ಬಾಡ್ ಹೋಗ್ತಾಳೆ. ಇಲ್ಲಿ ಉಯ್ಯಾಲೆಯಲ್ಲಿ ಮದುವೆ ಮಾಡಿಕೊಂಡು ಇದ್ದಾಗ ಬೇರೆ ಹೊರಗಡೆಯಿಂದ ಯಾರೋ ಬಂದಾಗ ಯಾವ ಸಂಸಾರ ಒಂದು ಏನೋ ಒಂದು ರೀತಿಯಲ್ಲಿ ಈ ಒಂದು ಕೀಲ್ ಅಂತಾರಲ್ಲ, ಹಾಗೆಲ್ಲೋ ಒಂದು ಸಮತಟ್ಟಿನಲ್ಲಿ ಹರಿತಾ ಇದ್ದಂಥ ನದಿ ಸಮಸ್ಥಿತಿ ಇತ್ತು. ಅದು ಡಿಸ್ಟರ್ಬ್ ಆಗಿ ಅವಳು ರಾಧೆ ಮನಸ್ಸು ಚಂಚಲಾಗುತ್ತೆ. ನಿಜವಾಗೂ ಅವಳು ಇನ್ನೊಬ್ಬನ ಪ್ರೀತಿ ಮಾಡ್ತಾಳೆ, ಆದರೆ ಸಮಾಜದ ಅವತ್ತಿನ ಪರಿಸ್ಥಿತಿಯಲ್ಲಿ ಅವಳು ಯಾರನ್ನ ಭಾಳ ಬಯಸಿದ್ಲೋ ಅವನ ಜೊತೆಲಿ ಹೋಗೋದಕ್ಕಾಗ್ತಿರ್ಲಿಲ್ಲ, ಅಥವಾ ಆ ಯಾರು ಅವನು ಯಾರಿದ್ದ ಅವನು ಯಾರು ಇವಳನ್ನು ಬಯಸಿದ್ನೋ ಇವಳನ್ನ ಕಟ್ಕೊಂಡು ಓಡ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಒಂದು ತುಯ್ದಾಟದಲ್ಲಿ ಉಯ್ಯಾಲೆ ಮೇಲೆ ಆ ಪಾತ್ರಗಳು ಎರಡು ಪಾತ್ರಗಳನ್ನು ಉಯ್ಯಾಲೆ ಮೇಲೆ ನಿಂತಾಗ ಅದು ಚಿತ್ರಿತಾಗಿದೆ. ಮೂರನೇದಾಗಿ ರುಕ್ಮಿಣಿ ಪಾತ್ರ, ಇದರಿಂದ ಸ್ವಲ್ಪ ಸಂಕೀರ್ಣ ಇದೆ. ಇದು ಮಾವ ಬಹಳ ಸಂಯಮಿಯಾದಂಥ ಶಾಸ್ತ್ರಿ, ಅವನು ಯಾವುದೋ ಒಂದು ದುರ್ಗಳಿಗೆಯಲ್ಲಿ ಬಲಾತ್ಕಾರ ಮಾಡ್ತಾನೆ. ಅದು ಇದನ್ನು ನನಗೆ ಯಾರೋ ಕೇಳಿದ್ರು, ಏನಿದು ಅಂಥ ಶಾಸ್ತ್ರಿ ಅಷ್ಟು ದೇವರು ದಿಂಡ್ರು ಅಂತ ನಿಷ್ಠೆಯಾಗಿದ್ದಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಈ ಥರ ಅವನು ಬಿಹೇವ್ ಮಾಡಿದ್ನಲ್ಲ, ಇದು ಸರಿನೇ ಅಂತ ಹೇಳಿ ಕೆಲವರು ನನ್ನ ಕೇಳಿದ್ರು. ಆಗ ನಾನೊಬ್ಬರು ಘನಪಾಟಿಗಳು ಬಂದು ನನ್ನ ಸ್ನೇಹಿತರಿದ್ದಾರೆ ರುದ್ರಪಟ್ಟಣದವರು, ಅವ್ರು ಬಂದಿದ್ದು ನಾನು ಕೇಳಿ ಹೇಗ ನನಗೆ ಗೊತ್ತಿತ್ತು, ನನಗೆ ಬೇಕಂತ ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ರು, ಸ್ವಾಮಿ ಘನಪಾಟಿಗಳೇ ಈ ಥರ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು, ಶಾಸ್ತ್ರಿ ಹೀಗೆ ಮಾಡೋದು ಸರಿಯೇ ಅಂತ. ಅವಾಗ ಅವರಂದರು, ನಿಮಗೆ ಯಾತಕ್ಕೆ ಯೋಚನೆ ಬಂತು, ನಮ್ಮ ಪೂರ್ವಿಕ ಇದನ್ನು ನಿಮಗಿಂತ ಮುಂಚೆನೇ ಯೋಚನೆ ಮಾಡಿದ್ದಾರೆ. ವಿಶ್ವಾಮಿತ್ರನ ಪ್ರಸಂಗ ಗೊತ್ತಿಲ್ಲ ನಿಮಗೆ, ಅವನು ಬ್ರಹ್ಮರ್ಷಿ ಆಗ್ತೀನಿ ಅಂತ ಹೊರಟೋನು ಹೆಣ್ಣಿನ ಗೆಜ್ಜೆ ಸದ್ದು ಕೇಳಿಬಿಟ್ಟು ಅಕ್ಷಣ ಕಂಡುಬಿಟ್ಬಿಟ್ಟು ಮೋಹಿಸ್ಬಿಟ್ಟು ಒಂದು ವರ್ಷ ಅವಳ ಜೊತೇಲಿ ಕ್ರೀಡಿಸ್ತಾ, ಇದು ಅಂಥದ್ದಿರುವಾಗ ಪಾಪ ಈ ಬಡ ಶಾಸ್ತ್ರಿ ಅವರಿಬ್ಬರೇ ಬಹಳ ಕಾಲ ಜೊತೆಯಲ್ಲಿದ್ದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದನ್ನು ಯಾವ ದೊಡ್ಡದು ಅಂತ ನೀವು ಹೇಳ್ತೀರಿ ಅಂತ ಹೇಳಿದ್ರು. ಆವಾಗ ನನಗೆ ಸ್ವಲ್ಪ ಸಮರ್ಥನೆ ದೊರೆತಂತಾಗ ಸ್ವಲ್ಪ ಸಮಾಧಾನ ಆಯಿತು. ಅದು ಅಲ್ಲಿ ಆ ಪಾತ್ರ ರುಕ್ಮಿಣಿಗೆ ಆಮೇಲೆ ಪ್ರಚೋದನೆಯಾಗಿ ಅವಳು ಆ ಲಕ್ಕನ ಮೇಲೆ ಬಲಾತ್ಕಾರ ಮಾಡ್ತಾಳೆ. ಅದರಿಂದ ಇದು ಒಂದು ರೀತಿಯ ನೋಡೋದಕ್ಕೆ ಏನಪ್ಪ ಇದು ಸಾಧ್ಯನೇ ಅಂತ ಅನ್ನೋಂಥ ಮಾತುಗಳು ಬರಬಹುದು
1: ಸಹಜವಾದ,
0: ಆದರೆ ಇದು ಬಹಳ ಸಹಜ. ಸೈಕಾಲಜಿ ಗೊತ್ತಿರೋರಿಗೆ ಇದು ಅಂಥ ಏನು ರುಕ್ಮಿಣಿಗೆ ನೋಡಿ ಇನ್ಯಾವುದು ಹಳ್ಳಿ ಒಳಗೆ ಅವಳಿಗೆ ಹೊರಗೆ ಬರ್ತಕ್ಕಂಥದ್ದೇನು ಇರಲಿಲ್ಲ, ಅದೇ ಹಳ್ಳಿ ಕಟ್ಟುಪಾಡು ಬಹಳ ಬಿಗಿಯಾಗಿತ್ತು. ಅದೇ ಕಾಡಿನಲ್ಲಿ ಹೋಗುವಾಗ ಅವಳು ಆಕ್ರಮಣ ಮಾಡ್ತಾಳೆ, ಅವಳೇ ಆಕ್ರಮಣ ಮಾಡ್ತಾಳೆ, ಅವಳ ಲಕ್ಕ ಅಲ್ಲ, ಅದನ್ನು ನೀವು ಗಮನಿಸಬೇಕು.
1: ಚೆನ್ನಾಗಿದೆ. ನೀವು ಕವಿಗಳಾಗಿ ಬರಹದ ಲೋಕ ಪ್ರವೇಶಿಸಿದ್ರಿ, ಈಚೆಗೆ ಅಲೆಗಳು ಅಂತ ಒಂದು ಹನಿಗವನಗಳ ಸಂಕಲನವನ್ನು ನೀವು ಪ್ರಕಟಿಸಿದ್ದೀರಿ.
0: ಹೌದು.
1: ಒಬ್ಬ ವಿಮರ್ಶಕರು ಹೇಳ್ತಾರೆ, ಚಮತ್ಕಾರ ಅರ್ಥವಂತಿಕೆಗಳಿಂದ ಕೂಡಿದ ಚುಟುಕಗಳು ಇವು ಅಂತಂದ್ಬಿಟ್ಟು. ಇವನ್ನು ಬರೆಯೋದಕ್ಕೆ ನಿಮಗೇನು ಚೋದನೆ ಅಥವಾ ಪ್ರೇರಣೆ ಕಾರಣ?
0: ನೋಡಿ, ನಾನು ಬಹು ಹಿಂದೆನೇ ಸಂಸ್ಕೃತದ ಮುಕ್ತಕಗಳನ್ನು ಓದಿದ್ದೆ, ಅದನ್ನು ಮಧ್ಯೆ ಮಧ್ಯೆ ಓದ್ತಿದ್ದೆ, ಆದರೆ ಬಹಳ ಕಾಲ ಅದನ್ನು ಓದಿರಲಿಲ್ಲ. ಇತ್ತೀಚೆಗೆ ಕನ್ನಡದ ಚುಟುಕಗಳನ್ನು ಕೆಲವು ಯಾರ್ಯಾರು ಬರಿತಾ ಇದ್ದಾರಲ್ಲ, ಅವನು ಎಲ್ಲ ಓದಿದ್ದೀನಿ. ನಾನು ಇನ್ನು ಕಾದಂಬರಿ ಬರೆದಿಲ್ವಲ್ಲ, ಈ ಬಿಡುವಿನ ವೇಳೆಯಲ್ಲಿ ಆ ಚುಟುಕಗಳನ್ನ ಮತ್ತೆ ಓದಿದಾಗ ನಾನು ಯಾಕೆ ಬರೀಬಾರ್ದು ಅನ್ನಿಸ್ತು, ಈ ಅಲೆಗಳು ಚುಟುಕಗಳನ್ನ ಬರೆದೆ. ಅದು ಕೆಲವರೆಲ್ಲ ಮೊಡ್ಲಿಕ್ಕೆ ಹಾಕ್ಕೊಂಡಿದ್ದಾರೆ, ನನ್ನ ಅದೃಷ್ಟ.
1: ಇನ್ನು ನಿಮ್ಮ ಚಲನಚಿತ್ರದ ಅನುಭವದ ಬಗ್ಗೆ ಒಂದು ಪ್ರಶ್ನೆ. ನಿಮ್ಮ ಎರಡು ಕಾದಂಬರಿಗಳು ಚಲನಚಿತ್ರಗಳಾಗಿವೆ.
0: ಹೌದು.
1: ಒಂದು ಉಯ್ಯಾಲೆ, ಇನ್ನೊಂದು ಸರ್ವಮಂಗಲ.
0: ಹೌದು.
1: ಒಂದನ್ನು ನೀವೇ ನಿರ್ದೇಶಿಸಿದ್ದೀರಿ, ಇನ್ನೊಂದನ್ನು ಸುಪ್ರಸಿದ್ಧ ನಿರ್ದೇಶಕರೊಬ್ಬರು ಅದನ್ನು ನಿರ್ದೇಶಿಸಿದ್ದಾರೆ.
0: ಹೌದು. ಅದನ್ನು ಇವರು,
1: ಇವುಗಳ ಬಗ್ಗೆ ಏನು ಹೇಳ್ತೀರಿ ನೀವು?
0: ಎನ್ ಲಕ್ಷ್ಮೀನಾರಾಯಣ ಅವರು,
1: ಹೌದು,
0: ಅವರ ನಮ್ಮ ಅತ್ಯುತ್ತಮ ನಿರ್ದೇಶಕರಲ್ಲೊಬ್ಬರು, ಅವರ ರಾಷ್ಟ್ರ ಪ್ರಶಸ್ತಿಯೆಲ್ಲ ಬಂದಿದೆ.
1: ಹೌದು.
0: ಉಯ್ಯಾಲೆನೂ ಕೂಡ ಅವ್ರು ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಅದನ್ನು ರಷ್ಯಾದಲ್ಲಿ ಅವ್ರನ್ನ ತೋರಿಸ್ತಂತೆ, ಅವರೇ ಹೇಳ್ತಾ ಇದ್ರು, ಕಲ್ಪನಾ ಜೊತೆ ಹೋಗಿದ್ರಂತೆ. ಅಲ್ಲಿ ದಿನ 4 ಶೋಗಳನ್ನು ಮಾಡೋರಂತೆ, ಹಾಗೂ ಕೂಡ ತುಂಬ ಬೇಡಿಕೆ ಇತ್ತಂತೆ. ಆದರೆ ಅದು ಕಾಮೆಂಟ್ ಮಾಡ್ತಿದ್ನಲ್ಲ, ಯಾಕೆ ಅದರ ಬಗ್ಗೆ ರಷ್ಯನ್ ಕಾಮೆಂಟೇಟರ್, ಅವನಿಗೆ ಸಾಕಾಗ್ಬಿಟ್ಟು ಅದು ನಿಲ್ಲಿಸ್ಬೇಕಾಯ್ತೆ ಹೊರತು ಇಲ್ಲದೇ ಇನ್ನೂ ಅವರು ರಷ್ಯನ್ಸ್ ನೋಡೋಕೆ ತಯಾರಾಗಿದ್ದರು ಅಂತ ಹೇಳ್ತಾ ಇದ್ರು. ನಾನು ಸರ್ವಮಂಗಲ ಯಾತಕ್ಕೆ ಮಾಡಿದೆ ಅಂದರೆ, ನನಗೆ ಬೊಂಬಾಯಿನಲ್ಲಿ ಅಲ್ಲಿ ಕೆಲವು

0: ಸ್ಟುಡಿಯೋಗಳಿಗೆ ಹೋಗ್ತಿದ್ದೆ ನಾನು ಲಾ ಓದ್ತಿದ್ದಾಗ. ಅದಲ್ಲದೆ ನಾನು ಫಿಲ್ಮ್ ಜರ್ನಲಿಸ್ಟ್ ಕೂಡ ಆಗಿದ್ದೆ. ಅದರಿಂದ ನನಗೆ ಈ ಸ್ಟುಡಿಯೋ ಬಳಕೆ ಹೆಚ್ಚಾಗಿತ್ತು. ಆಮೇಲೆ ಕೆಲವರೆಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ನನಗೆ ಪರಿಚಯ ಇದ್ದರು, ಹಾಗಾಗಿ ಸಂಪರ್ಕ ಇತ್ತು. ಮೈಸೂರು ಬಂದ ಮೇಲೆ ಮಹಾತ್ಮ ಪಿಕ್ಚರ್ಸ್ ಅವರು ಒಂದು ರಾಮದಾಸ್ ಅಂತ ಹೇಳಿ, ಭಕ್ತ ರಾಮದಾಸ್ ಅಂತ ಒಂದು ಚಿತ್ರ ಮಾಡಿದ್ರು. ಅದು ಬಹುಶಃ ನಿಮಗೆ ಆ ಕಾಲದಲ್ಲಿ ನೀವು ನೋಡಿಲ್ಲ, ಗಮನಿಸಿಲ್ಲ ಅಂತ ಕಾಣ್ತೀನಿ. ಅದಕ್ಕೆ ನಾನು ಚಿತ್ರಕಥೆ ಬರೆದಿದ್ದೆ, ಹಾಗೆಯೇ ಅದಕ್ಕೆ ಡೈರೆಕ್ಟರ್ ಕೂಡ ಆಗಿದ್ದೆ ಸ್ವಲ್ಪ ಕಾಲ. ಅವ್ರಿಗೆ ನಮಗೇನೋ ಸರಿ ಹೋಗ್ದೇನೆ, ಅದನ್ನು ಬಿಟ್ಬಿಟ್ಟೇನೆ. ಆಮೇಲೆ ಸರ್ವಮಂಗಳ ಮಾಡಬೇಕು ಅಂದಾಗ ನನ್ನ ಸ್ನೇಹಿತರು ಬಂದಾಗ, ನೀವೇ ಡೈರೆಕ್ಟ್ ಮಾಡಿ, ನೀವೇ ಕಥೆಗಾರರು, ನೀವೇ ಡೈರೆಕ್ಟ್ ಮಾಡಿ ಅಂದರು. ನನಗೂ ಸ್ವಲ್ಪ ಪರಿಶ್ರಮ ಇತ್ತಲ್ಲ, ಇದರಿಂದ ನಾನು ಯಾತಕ್ಕೆ ಮಾಡಬಾರ್ದು, ನಾನು ನಿರ್ದೇಶನ ಮಾಡಿದೆ. ಬಹುಶಃ ಹೀಗೂ ಇರ್ಬೋದು, ಬೇರೆಯವ್ರು ಕೆಡಿಸೋದಕ್ಕಿಂತ ಕೆಡಿಸೋದು ನಾನೇ ಕೆಡಿಸ್ಬೋದು ಅಂಥೇಳಿ ನಿರ್ದೇಶನ ಮಾಡಿದೆ. ಕೆಲವು ಕಡೆ ನನಗೆ ತೃಪ್ತಿಕರ ಆಗುವ ಹಾಗೆ ಚಿತ್ರ ಮೂಡ್ ಬಂದಿದೆ ಅಂತ ನನಗೆ ಅನಿಸುತ್ತೆ. ಜನಗಳನ್ನು ಕೂಡ ಇಷ್ಟಪಟ್ಟರು, ಆದರೆ ತುಂಬ ಆದರೆ ಹಣ ಬರಲಿಲ್ಲ ಅಷ್ಟೇ.
1: ಸಹಜ. ಈ ನಿಮ್ಮ ವೈಶಾಖ ಕೂಡ ಚಲನಚಿತ್ರ ಆಗ್ತದೆ ಅಂತ ಒಂದು ಸುದ್ದಿ ಬಂದಿದೆ.
0: ಯಾರ್ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನೋಡಬೇಕು.
1: ಇನ್ನು ಕೊನೆಯ ಒಂದು ಪ್ರಶ್ನೆ
0: ಕೇಳಿ,
1: ನೀವು ಈಗ ಏನಾದರೂ ಬರೆಯುವಂಥ ಕಾದಂಬರಿ ಅಥವಾ ಸಣ್ಣ ಕಥೆಗಳಂತೂ ಬರೀತಲೇ ಇದ್ದೀರಿ, ಕಾದಂಬರಿ ಬರೆಯುವಂಥ ಪ್ರಯತ್ನ ಏನಾದರೂ ಮಾಡಿದ್ದೀರಾ?
0: ಇನ್ನೊಂದು ಕಾದಂಬರಿ ಬರಿಬೇಕು ಅಂತ ಹೇಳಿ ಆಲೋಚನೆ ಇದ್ದೇ ಇದೆ. ಆದರೆ ನಂದು ಗಜಗರ್ಭ, ಬಹಳ ತಟ್ಟನ್ನು ಬರೆಯಲ್ಲ
1: ನಿಜ.
0: ಅದು ನನ್ನ ಒಳಗೆಲ್ಲ ಅಳ್ಳಾಡಿಸಿ
1: ನಿಜ ಹಾಗೆ ಬಂದರೆ ಚೆನ್ನಾಗಿರ್ತದೆ.
0: ಅದು ಅಲ್ಲ, ಒಂದೊಂದ್ಸಲ ಅದು ಚೆನ್ನಾಗೇ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ನಿಧಾನ ಆದ ಕ್ಷಣ
1: ನಮಗೆ ನಂಬಿಕೆ ಇದೆ,
0: ನನ್ನ ಪುಣ್ಯ ಅದು.
1: ಭಾಳ ಸಂತೋಷ. ಆದಷ್ಟು ಬೇಗ ಕಾದಂಬರಿ ಬರಲಿ, ನಾವು ಓದುವಂಥ ಅವಕಾಶ ಲಭ್ಯವಾಗಲಿ.
0: ನಿಮ್ಮ ಅಭಿಮಾನದಿಂದ
1: ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ನಮಸ್ಕಾರ.
0: ತುಂಬ ಥ್ಯಾಂಕ್ಸ್. ನಮಸ್ಕಾರ.
2: ಖ್ಯಾತ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ ಎಚ್ ಎಸ್ ಕೆ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1989 ಸೆಪ್ಟೆಂಬರ್ 6 ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:23:25. ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಶ್ರೋತೃಗಳೆ ಗಮನಿಸಿ, ಇದೇ ತಿಂಗಳ 5ನೇ ತಾರೀಕಿನಂದು ಮೈಸೂರು ರೈಲು ನಿಲ್ದಾಣದ ರಿಫ್ರೆಶ್ಮೆಂಟ್ ರೂಮ್ ಹತ್ತಿರ ಕಾರಿಡಾರ್ ಬಳಿ ಸುಮಾರು 35-40 ವರ್ಷದ ಅಪರಿಚಿತ ಗಂಡಸು ಸ್ವಾಭಾವಿಕವಾಗಿ ಮೃತಪಟ್ಟಿದ್ದಾರೆ. ಎತ್ತರ 5.6 ಅಡಿ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ಕೋಲುಮುಖ, ನೇರವಾದ ಮೂಗು, ತಲೆಯಲ್ಲಿ ಸುಮಾರು 3.5 ಇಂಚು ಉದ್ದದ ಕಪ್ಪು ಕೂದಲು, 1 ಇಂಚು ಕುರುಚಲು ಗಡ್ಡ ಮೀಸೆಬಿಟ್ಟಿರುತ್ತಾರೆ. ಬಲಗೈಯಲ್ಲಿ ಗಣೇಶನ ಚಿತ್ರದ ಹಸಿರು ಬಣ್ಣದ ಹಚ್ಚೆ ಇರುತ್ತದೆ. ಹಳದಿ ಮತ್ತು ನೀಲಿ ಬಣ್ಣದ ಚೌಕುಳಿ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದರು. ವಾರಸುದಾರರು ಯಾರಾದರೂ ಇದ್ದಲ್ಲಿ ಮೈಸೂರು ರೈಲ್ವೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0821-251-5579 ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗೆಜ್ಜೆ ಪೂಜೆ ಚಿತ್ರದ ಗೀತೆ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
2: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
1: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
2: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ. ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎವಿ ಪ್ರಕಾಶ್ ಅವರ ವೇಣುವಾದನವಿದೆ. ರಾತ್ರಿ 10 ಗಂಟೆಗೆ ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಈಗ ಕೇಳಿ ಧರ್ಮಸೆರೆ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನ ಬರೆದಿದ್ದಾರೆ ವಿಜಯನಾರಸಿಂಹ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ
0: ತಡೆಯುವಾಣಿ.
2: ಈ ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಬೆಳ್ಳಿಮೋಡ ಚಿತ್ರದ ಗೀತೆಯನ್ನು. ಕವಿ ದರಾ ಬೇಂದ್ರೆ, ಸಂಗೀತ ಸಂಯೋಜಕರು ವಿಜಯಭಾಸ್ಕರ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ಕಾರ್ಯಕ್ರಮದ ಕಡೆಯದಾಗಿ ವಿಜಯ ನಾರಸಿಂಹ ಅವರ ಗೀತೆಗೆ ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನವಿರುವ ಪ್ರೇಮಮಯಿ ಚಿತ್ರದ ಗೀತೆ

0: ಇದುವರೆಗೆ ಎಸ್ ಜಾನಕಿ ಅವರು ಹಾಡಿದ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
6: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಪ್ರೀತಿಸುವೆ ನಾನು.
2: ತಪ್ಪದೆ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10 ಗಂಟೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ರಾಕೇಶ್ ಅವರ ವೇಣುವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯ ಸಹಕಾರ ವಯೋಲಿನ್ ಎಸ್ ಎ ದಿವ್ಯಶ್ರೀ, ಮೃದಂಗ ಕೇಶವದತ್ತ, ಘಟ ಅಜಯ್ ಟಿಎನ್. ಕಾರ್ಯಕ್ರಮದ ಆರಂಭದಲ್ಲಿ ಮೈಸೂರು ವಾಸುದೇವಾಚಾರ್ಯ ವಿರಚಿತ ವರ್ಣ ಯವರುನ್ನಾರ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ರಾಕೇಶ್ ಅವರ ವೇಣುವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ವಯೋಲಿನ್ ಎಸ್ಎ ದಿವ್ಯಶ್ರೀ, ಮೃದಂಗ ಕೇಶವದತ್ತ, ಘಟ ಅಜಯ್ ಟಿಎನ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಬಾಲಕೃಷ್ಣ ಅವರ ವೀಣಾವಾದನ ಪ್ರಸಾರವಾಗಲಿದೆ. ರಾತ್ರಿ 9:30ಕ್ಕೆ ಎವಿ ಪ್ರಕಾಶ್ ಅವರ ವೇಣುವಾದನವನ್ನು ಆಲಿಸುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.

ಇದೆ 10:31:15. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅನುಪಮ ಚಿತ್ರದ ಗೀತೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎನಲ್ಲಿ, ಗ್ರೂಪ್ ಬಿನಲ್ಲಿ, ಗ್ರೂಪ್ ಸಿನಲ್ಲಿ ತಲಾ 5-5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
2: ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ನಿಲಯದ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನ. ಸಮಯ ಸರಿಯಾಗಿ 11:15. ಕತಾರ್ ರಾಷ್ಟ್ರದ ಪಿತಾಮಹ ಹಿಸ್ ಹೈನೆಸ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರು ನಿನ್ನೆ ನಿಧನ ಹೊಂದಿದ್ದಾರೆ. ಮೃತ ಗಣ್ಯರಿಗೆ ಗೌರವ ಸೂಚಕವಾಗಿ ಭಾರತ ಸರ್ಕಾರವು ಇಂದು ಭಾರತದಾದ್ಯಂತ ಒಂದು ದಿನದ ರಾಷ್ಟ್ರೀಯ ಶೋಕವನ್ನು ಆಚರಿಸಲಾಗುತ್ತಿದೆ. ಆದ್ದರಿಂದ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗಬೇಕಿದ್ದ ಗೇಮ್ ಶೋ ಕಾರ್ಯಕ್ರಮದ ಬದಲಾಗಿ ಮಿಶ್ರ ಮಾಧುರ್ಯವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನು ಆಲಿಸೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಸಾಯಿ ಸಂಕೀರ್ತಿ, ಸಂಗೀತ ಹಂಸಲೇಖಾ.

0: ಸಸ್ಯಸ್ತರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡ.
0: ಸಸ್ಯಸ್ತರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ, ಈ ಕುರಿತು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಯಾನ್. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಿಆರ್ ಲಕ್ಷ್ಮಣ್ ರಾವ್ ಅವರು ರಚಿಸಿರುವ ಒಂದು ಭಾವಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ವಿಕಾಸ್ ಕೆ ವಸಿಷ್ಠ.

ಕೇಳುಗರೆ, ಇಂದು ಸಂಜೆ 4:45 ನಮ್ಮ ನಿಲಯದಿಂದ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುರಂದರದಾಸರು ರಚಿಸಿರುವ ಒಂದು ದೇವರನಾಮ. ಹಾಡಿದ್ದಾರೆ ಆರ್ ಕೆ ಶ್ರೀಕಂಠನ್.

0: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
1: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
0: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
1: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
0: ಮರೆಯದೆ ಕೇಳಿ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
2: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಂಗೀತ ಕಟ್ಟಿ ರಾಜು ಅನಂತಸ್ವಾಮಿ ಮತ್ತು ಸಂಗಡಿಗರು ಹಾಡಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಸಾಹಿತ್ಯ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಂಎಸ್ ಶೀಲಾ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 11:34. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೇಳುಗರೆ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದಿರಿ,

ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಕಾರ್ಯಕ್ರಮ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಕೇಳುಗರೇ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-2490-111. ಪ್ರಕಟಣೆ ಕೇಳಿದಿರಿ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಭಾವಗೀತೆಯನ್ನು ಆಲಿಸೋಣ. ರಚನೆ ಜಿಎಸ್ ಶಿವರುದ್ರಪ್ಪ, ಹಾಡಿದ್ದಾರೆ ಚೈತ್ರಾ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮಿ ಬಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು. ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಕಡೆಯದಾಗಿ ಆಲಿಸೋಣ ಕರ್ಪೂರದ ಗೊಂಬೆ ಚಿತ್ರದ ಗೀತೆ. ಚಿತ್ರ ಅವರು ಹಾಡಿರುವ ಈ ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ದವಾಗಿದೆ. ಇತ್ತೀಚೆಗೆ ಮಹಾರಾಷ್ಟದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಅಡಿಕೆಯನ್ನ ಸಂಬಂಧದಲ್ಲಿ ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರಕ ಅಂತ ಇತ್ತು. ಈಗ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಿಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುವಂತ ನಿಮ್ ತಟ್ಟೆ ಹಾಳೆಗಳು ಹಾಳೆಗಳು ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಸೆಷನ್ 25 ಶುರು ಆಗುತ್ತೆ. ನಮ್ಮ ಇಲಾಖೆ ನಡ್ಡಾಜಿ ಅವರ ಅಂಡರ್ನಲ್ಲಿ ಬರ್ತಾ ಇದೆ. ಸೊ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.
0: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶ ಅವರ ಜನ್ಮದಿನ. 2006 ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶ ಅವರ 94 ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 14567 ಬಳಕೆ ಬಗ್ಗೆಯೂ ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ಕಿಲೋಮೀಟರ್ ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೇನರ್ಗಳಂತೆ ವರ್ಷಕ್ಕೆ 15,000 ಕಂಟೇನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ 150A ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಿದ್ದಾರೆ ಸಪನಾ ಕಟ್ಟಿಯವರು. ನಂತರ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು. ಮೊದಲಿಗೆ ಕೇಳೋಣ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಾರೆ ಸಪನಾ ಕಟ್ಟಿಯವರು.
4: ಮಾಲತಿ ಕೊಟ್ಟ ಸಣ್ಣ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ ಮತ್ತು ಒದ್ದೆ ಗೋಣಿ ತಟ್ಟು ಸುತ್ತಿದ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇಸುಗೊಂಡ ವಿರೂಪಾಕ್ಷ ಅದೀ ಮೈ ತೊಳ್ಕೊಂಡು ಮಿರಿ ಮಿರಿ ಮಿಂಚುತ್ತಿದ್ದ

ರಿಕ್ಷಾದ ಸಳಿಗೆ ನೇತು ಹಾಕಿದ. ಖಾಕಿ ಕೋಟು ಹಾಕಿಕೊಂಡು ರಿಕ್ಷಾಗೆ ಕಿಕ್ ಹೊಡೆಯುವಾಗ ಕೆಳಗಿನ ಓಣಿಯ ಸಾಯಿಬಾಬಾ ಗುಡಿಯ ಓಂ ಸಾಯಿ ಓಂ ಸಾಯಿ ರೆಕ್ಕಡು ಶುರುವಾಗಿತ್ತು. ಅರೆ, ಬಾಬಾನ ಆರ್ತಿ ಟೈಮು ಅಂದರೆ 8 ಗಂಟೆ ಅಂದುಕೊಳ್ಳುತ್ತಲೇ ಎಕ್ಸಿಲೇಟರ್ ತಿರುಗಿಸಿದ. ಅಷ್ಟರಲ್ಲಿ ಹೆಂಡತಿ ಮಾಲತಿ ಕೈಯಲ್ಲಿ ಚಹಾದ ವಾಟಕ ಹಿಡಿದು ಬಂದಳು. ಅರೆ, ಮುಂಜಾನಿಂದ ಚಹಾ ಕೊಡಬೇಕಂದ್ರೆ ಅತ್ತಿ ಕಾಣವಲ್ರು, ಎಲ್ಲಿದ್ದಾರ ನೋಡ್ರಿ ಅಷ್ಟು ಅಂದಳು. ವಿರೂಪಾಕ್ಷ, ಮನ್ಯಾಗಿರೋರ ಎಣಿಸಿ 5 ಮಂದಿ, ಅದರಾಗ ಯಾರು ಎಲ್ಲಿ ಹೋಗುತ್ತಾರ ಅನ್ನೋದು ಲಕ್ಷ್ಯ ಇಡಕ್ಕಾಗಂಗಿನಗ ಅಂತ ಒದರಿದರೂ ಅವನನ್ನು ಹುಡುಕಲು ರಿಕ್ಷಾ ಹತ್ತಿದ. ಮುಂಜಾನೆ ಟ್ರಿಪ್ಪುಗಳಿಗೆ ಇನ್ನು ಖೋತ ಅಂತ ಮನದಲ್ಲೇ ಗೊಣುತ್ತಾ ಟೀಪು ಸುಲ್ತಾನನ ಬೇಸಿಗೆ ಅರಮನೆ ದಾಟಿ ಜೆಸಿ ರೋಡಿಗೆ ತಿರುವಾಗ ಒಮ್ಮೆಲೆ ಮೂಲೆಯಲ್ಲಿ ಕಂಡಿದ್ದಳು ಪಾರಕ್ಕ. ಎಲ್ಲಿ ಹೋಗಿದ್ದೀವಿ ಮುಂಜಾನೆ ಮುಂಜಾನೆ? ಹಂಗ ಆಟ ಶಿವನ್ ದರ್ಶನ ಮಾಡಿಕೊಂಡು ಬರಾಕತ್ತಿದ್ದೆ. ನನ್ನ ಕೇಳಿದರ ನಾ ಕರ್ಕೊಂಡು ಹೋಗಿದ್ದಿಲ್ಲೇನ? ಒಂದಿಟ ಆರಾಮ ಇರುದ್ಲಿ, ತಿಳಿತಿಲ್ಲ. ಹಾ, ಹತ್ತು ಗಡಾನ ಅಂತ ಅವನನ್ನು ಪ್ರೀತಿಯಿಂದ ಬೈಯುತ್ತಲೇ ವಿರೂಪಾಕ್ಷ ರಿಕ್ಷಾ ಹತ್ತಿಸಿ ಮನೆಗೆ ತಂದು ಬಿಟ್ಟ. ಮತ್ತದೇ ಜೆಸಿ ರೋಡು ಊರ್ವಶಿ ಥಿಯೇಟರ್ ಅಂತ ಪ್ರದಕ್ಷಿಣೆ ಹಾಕುವಾಗ ಅವ್ವ ಮಾಡಿದ ಘೋಟಾಳದಲ್ಲಿ ಮುಂಜಾನೆಯ ಚಹಾನು ಕುಡಿಯದ್ದು ನೆನಪಾಗಿ ಕಂಡ ಯಾವುದೋ ದರ್ಶಿನಿಯ ಮುಂದೆ ಇಳಿದು ಸಿಂಗಲ್ ಚಹಾ ಅಂತ ಕೂಗಿ ಹಿಂದಿದ್ದ ಥಿಯೇಟರಿನ ಪೋಸ್ಟರ್ ಮೇಲೆ ಕಣ್ಣಾಡಿಸುತ್ತಾ ನಿಂತ. ನೇರ ಗೆರೆಗಳ ಚೂಪು ಮುಖಗಳು, ನಡುನಡುವೆ ನೇತಾಡುವ ನಾನಾ ನಮೂನೆ ಬಂದೂಕುಗಳು, ಹಾರಾಡೋ ನೋಟುಗಳು, ಎಲ್ಲದರ ನಡುವೆ ಸೊಂಟಕ್ಕೆ ಕೈಯಿಟ್ಟು ನಿಂತ ಅರೆಬತೆ ಹೆಣ್ಣು. ಮನುಷ್ಯ ಹೊಡೆದಾಡೋದು ಯಾವ್ದಾದ್ರೂ ಸಲುವಾಗಿ ಅನ್ನೋದು ಎಷ್ಟು ಮಸ್ತ್ ತೆಗದಾನ ಮಗ, ಪೇಂಟ್ರ್ ಶಾಣೆ ಆದಾನು ಅಂತ ವಿಚಾರ ಮಾಡುತ್ತಾ ಕೆಳಗೆ ದೃಷ್ಟಿ ಹರಿಸಿದ. ಅಲ್ಲ, ಇದರ ಚಿತ್ರ ಮುಗ್ತೋ ಏನಿಲ್ಲಿ ಕೆಳಗೆ ಕೂತು ಕಡ್ಡಿ ಪೈಲ್ವಾನನು ಇದರದ್ದ ಭಾಗಾನೋ ಅಂತ ದಿಟ್ಟಿಸಿ ಮತ್ತೊಮ್ಮೆ ನೋಡ್ದ. ಹೌದು, ಥಿಯೇಟರಿನ ಹತ್ತಿದಂತೆಯೇ ಇದ್ದ ಬೆಂಚಿನ ಮೇಲೆ ಯಾರೋ ಬೆನ್ನಾಗಿ ಕೂತಿದ್ದಾರೆ. ತಲೆ ಬಗ್ಗಿದೆ, ಪಾಪ ಮುದುಕರೋ ಏನೋ. ದೂರದಿಂದ ಅವರ ಬಿಳಿ ಕೂದಲು ಪೋಸ್ಟರಿನ ರಬ್ಬ ರಬ್ಬಿ ಬಣ್ಣಗಳ ಮೇಲೆ ಕುಳಿತ ಪಕ್ಕಳೆ ಒಡೆದ ಧತ್ತೂರಿ ಹೂವಂತೆ ಕಾಣುತ್ತಿದೆ. ತೆಳು ಕುರ್ತ ಒಳಗಿನ ಪಕ್ಕೆಲುಬುಗಳು ಕಳೆದ ವಾರ ತೆಗೆಸಿದ ಅವನ ಎಕ್ಸ್ರೇ ಫೋಟೋದಾಗಿನಂತೆ ಸ್ಪಷ್ಟ ಕಾಣಿಸ್ತಾವ ಅಂದುಕೊಳ್ಳುವಾಗಲೇ ಅವ ಗೇಟಿನೊಳಗೆ ಹಾಯ್ದು ಅವರ ಮುಂದೆ ಬಂದು ನಿಂತಾಗಿತ್ತು. ಇವನ ಹೆಜ್ಜೆ ಸದ್ದು ಕೇಳಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಸುಡುತ್ತಿದ್ದ ಸೂರ್ಯ ಒಮ್ಮೆಲೆ ತಂಪಾದಾಗ ಉದ್ದಕ್ಕೆ ಬಿದ್ದ ನೆರಳು ಕಂಡು ಕತ್ತೆತ್ತಿದರು. ಕೊರೆದ ಗೆರೆಗಳ ಹಣೆಯ ಕೆಳಗೆ ಆಳಕ್ಕೆ ಕಣ್ಣುಗಳು, ಸುಕ್ಕುಗಟ್ಟಿ ಗಂಟುಗಂಟಾದ ಚರ್ಮ ಈ ಭೂಮಿಯ ಮೇಲೆ ಅವರು ಕಳೆದ ವರ್ಷಗಳಂತೆ ಕಂಡವು. ಕಣ್ಣೋಟ ಮಾತ್ರ ತೊಳೆದ ಪಾಟಿಯಂತೆ ಸ್ವಚ್ಛ. ಯಾಕೋ ಅವನ ಮೈ ಜುಮ್ ಅಂದಿತು. ಕ್ಷಣ ಇದ್ಯಾವುದೋ ಕಳ್ಕೊಂಡ ಕೇಸು ಅಂತಲೂ ಗೊತ್ತಾಗಿ ಹೋಯ್ತು. ಏನು ಮಾಡಲಿ, ಎಲ್ಲಿಂದ ಕಳ್ಕೊಂಡೀರಿ ಅಂತ ಅವರನ್ನ ಕೇಳಿದರ ಹ್ಯಾಂಗ ಅಂತ ವಿಚಾರ ಮಾಡಿದ. ಮರುಕ್ಷಣ ಥೋ ದಡ್ಡ ಮಗನ, ಎಲ್ಲಿ ಕಳ್ಕೊಂಡೇವಿ ಅಂತ ಗೊತ್ತಿದ್ದವರಿಗೆ ಓಡಿ ಬಂದವರು ಅಂತಾರ, ಕಳ್ಕೊಂಡವರು ಅನ್ನೋದಿಲ್ಲ ಅಂತ ತನಕ್ ತಾನೇ ಬೈದುಕೊಂಡು ನಕ್ಕ. ಅವರ ಮುಂದೆ ಬಾಗಿ, ಅಜ್ಜ ಚಹಾ ಕುಡಿತಿರೇನು ಅಂದ. ಅವ ಮಾಡಿದ ಕಪ್ಪು ಬಯ ಸನ್ನೆ ನೋಡುತ್ತಾ ಅವರು ತಕ್ಷಣ ಮೇಲೆ ಕೆಳಗೆ ಜೋರು ಜೋರಾಗಿ ತಲೆ ಆಡಿಸಿದರು. ವಿರೂಪಾಕ್ಷ ಲಘುಬಗೆಯಿಂದ ದರ್ಶಿನಿಗೆ ಹೋಗಿ ಒಂದು ಚಹಾ ಬನ್ನು ಕಟ್ಟಿಸಿಕೊಂಡು ಬಂದ. ಒಮ್ಮೆ ಕೂಡ ತಲೆ ಎತ್ತದೆ ಬೆನ್ನನ್ನು ಚಹಾದಲ್ಲಿದ್ದಿ ಸುರ್ರ ಅಂದು ಚೀಪಿ ನಡು ನಡುವೆ ಚಹಾ ಗುಟುಕರಿಸುವವರನ್ನೇ ನೋಡುತ್ತಾ ನಿಂತ. ತಿಂದಾದ ಮೇಲೆ ಚಹಾದ ಗ್ಲಾಸ್ ಇವನಿಗೆ ಕೊಟ್ಟು ಮತ್ತೆ ಎತ್ತಲೋ ನೋಡುತ್ತಾ ಕುಳಿತರು. ವಿರೂಪಾಕ್ಷನಿಗೆ ಅವರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ತಿಳಿದಾಯ್ತು. ಡೈರೆಕ್ಟ್ ಕೇಳೋದು ಬೇಡ, ಪ್ರಶ್ನೆ ತಿಳಿವ್ಯಾಡಿಸಿ ಕೇಳೋಣ ಅಂದ್ರೆ ಉತ್ತರ ಕೊಟ್ಟಾರು ಅನಿಸಿ. ಅಲ್ಲ ಅಜ್ಜ, ಮನಿಯಲ್ಲದ ಅಂದ. ಅವನ ಅಲಗುವ ತುಟಿಗಳನ್ನೇ ದಿಟ್ಟಿಸರು. ಪ್ರಶ್ನೆ ತಿಳಿತೋ ಇಲ್ಲ, ಯಾವಾಗ್ಲೂ ಜನ ಕೇಳೋದೇ ಈ ಪ್ರಶ್ನೆ ಅಂತ ಮನದಾಳದಲ್ಲಿ ಎಲ್ಲೋ ದರ್ಜಾಗಿ ಹೋಗಿತ್ತೋ ಗೊತ್ತಿಲ್ಲ. ಅಂತೂ ಯಾರ ಮನಿ ಅಂತ ಕೇಳಿದರು. ನಿಮ್ಮ ಮನಿ, ಮತ್ತೆ ಅಲ್ಲಿ ನೋಟ. ಮುಂದೆ ಮಾತಾಡಲು ತೋಚದೆ ವಿರೂಪಾಕ್ಷ ಅತ್ತಿತ್ತ ನೋಡುವಾಗ ಅವರ ಕುರ್ತಾದ ಜೇಬಿನ ಗುಂಟ ದಾರ ನೇತಾಡಿದಂತೆ ಕಂಡಿತು. ಮೆಲ್ಲನೆ ಅದನ್ನು ಹಿಡಿದೆಳೆದ. ಅಜ್ಜ ಕೈಯಿಂದ ಜೋಬು ಗಟ್ಟಿ ಹಿಡ್ಕೊಂಡರು. ಛೇ, ನನ್ನನ್ನು ಕಳ್ಳ ಅಂತ ತಿಳ್ಕೊಂಡ್ರೋ ಅಂತ ಹಳಹಳಿಸಿದ ವಿರೂಪಾಕ್ಷ. ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಿಸೆಯನ್ನು ಪರ್ರೆಂದು ಹರಿದು ತೆಗೆದು ಅದರಲ್ಲಿ ಒಂದು ಚೀಟಿಯನ್ನು ಇವನಿಗೆ ಕೊಟ್ಟರು. ಚೀಟಿಯನ್ನು ಬಂತು ಹಾಳೆಯ ಮುದ್ದೆ. ಬಾಯಿ ಮುಚ್ಚಿದ ಜೋಬಲ್ಲಿ ಎಷ್ಟು ಸ್ನಾನ ಕಂಡಿತ್ತೋ ಮುಟ್ಟಿದರೆ ಪುಡಿಯಾಗುವಂತಿತ್ತು. ಹಳದಿ ಗಟ್ಟಿ ಬರೆದದ್ದೂ ಮಸುಕಾಗಿತ್ತು. ಯತೆ ಅನಂತರಾಮ್ ಸ್ಟೇಜ್ 4 ಬನಶಂಕರಿ ಕ್ರಾಸ್, ಮುಂದೆ ಸಂಖ್ಯೆ ಅಳಿಸಿ ಹೋಗಿತ್ತು. ಸದ್ಯ ಇಷ್ಟಾದರೂ ದೊರೆಯಿತಲ್ಲ ಅನಿಸಿ ಅಜ್ಜ ನಡೀರಿ ಅಂತ ರಿಕ್ಷಾದಲ್ಲಿ ಕುಡಿಸಿದ. ಬನಶಂಕರಿಯ ಮೊದಲ ಸ್ಟೇಜ್ ಬಂದು ಎತ್ತ ಹೋಗಬೇಕು ತಿಳಿಯದೆ ಅತ್ತಿತ್ತ ನೋಡುವಾಗ ಉಡುಪಿ ಹೋಟೆಲ್ ಒಂದು ಕಂಡಿತ್ತು. ವಿರೂಪಾಕ್ಷ ಒಳ ಹೋಗಿ ಗಲ್ಲೆಯ ಮೇಲೆ ಕುಳಿತಿದ್ದ ಹೋಟೆಲ್ ಮಾಲೀಕನಿಗೆ, ಸರ್, HK ಅನಂತರಾಮ್ ಅವರ ಮನೆ ಬೇಕಾಗಿತ್ತು ಅಂದ. ಅವ ಒಮ್ಮೆಲೆ, ಯಾವ ಅನಂತರಾಮ್? PWDಯಿಂದ ರಿಟೈರ್ ಆಗಿ ದೊಡ್ಡ ಬಂಗ್ಲೆ ಕಟ್ಸ್ಯಾರಲ್ಲ, ಅವರ ಡಾಕ್ಟರ್ ರಾವ ಇಲ್ಲ ಟೀಚರ್ ಅನಂತರಾವ ಅಂದ. ಸರ್, ಅದು ನನಗೆ ಗೊತ್ತ, ತಂದೆಗೆ ವಯಸ್ಸಾಗ್ಯದ ನೋಡ್ರಿ, ಆ ರಾವ್ ಅಂದ. ಹೋ, ಇದೊಳ್ಳೆ ತಮಾಷೆ ಆಯ್ತಲ್ಲ ಮಾರಯ್ಯ, ತಂದೆಗೆ ವಯಸ್ಸಾಗದೆ ಮಗ ದೊಡ್ಡವನಾಗುವುದುಂಟ, ಹೆ ಹೆ ಅಂತ ನಕ್ಕನವ. ಹಾಗಲ್ಲ ಸರ್ ಅಂತ ವಿರೂಪಾಕ್ಷ ಚುಟುಕಾಗಿ ನಡೆದದ್ದೆಲ್ಲ ವಿವರಿಸಿದ. ಅವನಿಗೂ ಬಹುಶಃ ಯಾರಲ್ಲಾದರೂ ಹೇಳಿಕೊಳ್ಳಬೇಕಾಗಿತ್ತು. ಓ, ಹಿಂಗ ಕೇಸು? ಹೋಟೆಲ್ ಮಾಲೀಕ ತಲೆ ಕೆರಕೊಂಡು ಗಲ್ಲೆ ಬಿಟ್ಟು ಬಂದು ರಿಕ್ಷಾದಲ್ಲಿ ಬಗ್ಗಿ ನೋಡಿದ. ಅಲ್ಲ ಮಾರಯ್ಯ, ಇದು ಪ್ರಶ್ನೆ ಉಂಟು ನನಗೆ.

0: ಈ ಅನಂತರಾಮ್ ಏನು ಅಜ್ಜನ ಹೆಸರ ಇಲ್ಲ ಅವರ ಮಗಂದ ಅಂತ. ಸರ್, ಚೀಟಿ ಇದ್ದುದು ಇವನ್ ಕಿಶಿಯಾಗ, ಚೀಟಿಯಾಗ ಹೆಸರಿತ್ತು, ಅಂದ ಮೇಲೆ ಇವ್ರ ಹೆಸರ ಅನಂತರಾಮ್ ಆತಿ? ವಿರೂಪಾಕ್ಷ ಲಾಜಿಕ್ ಹಾಕಿದ. ತಪ್ಪಿದೆ ನೋಡು, ನೀ ಮನಿ ಅಡ್ರೆಸ್ ಯಾರಿಗೋ ಬರೆದು ಕೊಟ್ಟಿ ಅಂತ ಇಟ್ಕೋ, ಅದರಲ್ಲಿ ಮೊಟ್ಟ ಮೊದಲು ಏನ್ ಬರೀತಿ ಹೇಳು? ಮನಿ ಮಾಲೀಕರ ಹೆಸರು. ಅದು ಅದು ನೋಡು, ಪತ್ತೆದಾರಂತೆ ಚಪ್ಪಾಳೆ ಹೊಡೆದ ಮಾಲೀಕ. ಅಂದ ಮೇಲೆ ಅಡ್ರೆಸ್ ಮೇಲಿರೋದು ಮಗನ ಹೆಸರು ಅಂತಾಯ್ತಿಲ್ಲ. ಯಾಕಂದ್ರ ಅಪ್ಪ ಮುದುಕನಾದ ಮೇಲೆ ಮಗ ಅಪ್ಪ ಆಗ್ತಾನ, ಅಪ್ಪ ಮಗ ಆಗ್ತಾನ, ಮತ್ತು ಹಾಲಿ ಅಪ್ಪನಿರ್ತಾನಲ್ಲ ಅವನೇ ಮನಿ ಮಾಲೀಕ ಇರ್ತಾನ. ಗೊಂದಲ ಎಬ್ಬಿಸುತ್ತಿದ್ದವನನ್ನು ತಡೆಯುತ್ತಾ ವಿರೂಪಾಕ್ಷ ಹೇಳಿದ, ಮಾಲೀಕರು ಯಾರ ಇರ್ಲಿ ಬಿಡ್ರಿ ಸರ, ತಲಿ ಮ್ಯಾಲಿನ ಸೂರಂತೂ ಅಪ್ಪ ಮಗ ಇಬ್ಬರದೊಂದೇ ಹೌದಿಲ್ರಿ. ಹೋಟೆಲ್ ಮಾಲೀಕ ಇವನು ಕೂಡ ಮಾತು ಸಾಕು ಎಂಬಂತೆ ನೋಡು, ಒಂದು ಕೆಲಸ ಮಾಡು, ಇಲ್ಲೇ ಒಂಚೂರು ಮುಂದೆ ಹೋದರೆ ಕಾರ್ನರಿಗೆ ಒಂದು ಸಲೂನ್ ಉಂಟು, ಅಲ್ಲಿ ಒಂದು ಅಜ್ಜ ಬಂದದ್ದು ಕಂಡಿದ್ದೆ, ಜೊತೆಗೆ ಒಂದು ಪಡ್ಡೆ ಹುಡುಗ, ಅದರ ಕೈ ಹಿಡ್ಕೊಂಡೆ ಯಾವತ್ತು ಅಜ್ಜನ ಸವಾರಿ ಟುಕು ಟುಕು ಅಂತ, ಅದರ ಮುಖ ಚೂರು ಹಿಂಗೇ ಕಂಡಿತ್ತಪ್ಪ ಅಂತ ಬಗ್ಗಿ ಮತ್ತೆ ರಿಕ್ಷಾದೊಳಗೆ ನೋಡಿದ. ಮತ್ತೆ ಅಜ್ಜನ ಸವಾರಿ ಮುಂದುವರೆದಿತ್ತು. ಹೋಟೆಲ್ ಹೋಯ್ತು, ಸಲೂನ್ ಬಂತು, ಢುಮ್ ಢುಮಕ್ ಎನ್ನುವಂತೆ. ಯಾವುದೋ ಮುಖಕ್ಕೆ ನೊರೆ ಮೆತ್ತುತ್ತಿದ್ದ ಸಲೂನಿನವ ಹೊರಬಂದು ತಂಬಾಕಿನ ರಸ ಕೆಳಗೆ ಬೀಳದಂತೆ ಗದ್ದ ಏರಿಸಿಕೊಂಡೇ ಎಲ್ಲ ವಿವರಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳಿ ಅಜ್ಜನನ್ನು ದಿಟ್ಟಿಸಿ ನೋಡಿ ಬಾಯಲ್ಲಿದ್ದ ಜರ್ದ ಪಕ್ಕಕ್ಕೆ ಉಗುಳಿ ಬಾಯರಿಸಿಕೊಂಡು, ಹೌದು ಹೌದು ಬಂದಿದ್ರ ಬಿಡ, ಈಗೊಂದ್ 4 ತಿಂಗಳ ಕೆಳಗೆ ಕಾಣಕ್ಕೂ ತೇಟ್ ಹಿಂಗ ಇದ್ರೋಪ, ಬಿಳಿ ಕೂದ್ಲ, ಬಾಗಿದ ಬೆನ್ನು, ಚರ್ಮ ನೀರಿ ನೀರಿ, ಆಮೇಲೆ ಕಣ್ಣು ಸುದ್ದ ಹೆಂಗ್ ಒಳಕ, ಪಾಪ ಹೆಂಗ್ ಕಳ್ಕೊಂಡ್ರೋ ಏನೋ ಅಂದ. ಆಮೇಲೆ ಮತ್ತೆ ಏನೋ ನೆನಪಾದಂತೆ ತಲೆಗೆ ಪಟ ಪಟ ಹೊಡ್ಕೊಂಡು, ಹೇ ಅಲ್ಲ ತಗೋ, ಇವ್ರ ಅವ್ರ ಅಲ್ಲ. ಆಗಾಕ್ ಸಾಧ್ಯ ಇಲ್ಲ, ಯಾಕಂದ್ರ ಅವರು ತಮ್ಮ ಮನಿ ಮಂದಿ ಜೋಡಿ ನಾಸಿಕಕ್ ಹೋದಾಗ ಅಲ್ಲೇ ಕಳ್ಕೊಂಡ್ರು ಅಂತ ಯಾರೋ ಹೇಳಿದ್ದು ಕಿದ್ನಿ. ಒಮ್ಮೆ ಕಳ್ಕೊಂಡವ್ರು ಮತ್ತೊಮ್ಮೆ ಹೆಂಗೋ ಕಳ್ಕೊತಾರ ಅಂದ. ಯಾಕೋ ಈ ಅಜ್ಜನ ಕೇಸು ಕಗ್ಗಂಟಾದಂತೆನಿಸಿತು ವಿರೂಪಾಕ್ಷನಿಗೆ. ಏನೂ ಮಾಡಲು ತೋಚದೆ ಮೊಬೈಲ್ ಕಿಶೆಯಿಂದ ತೆಗೆದು ಅದರೊಳಗೆ ಹೊಕ್ಕೊಂಡ. ಮೊಬೈಲ್ನಲ್ಲಿ ಯಾವುದೋ ಕೇರಳದ ಮಸಾಜ್ ಸೆಂಟರ್ನ ಅಡ್ವರ್ಟೈಸ್ಮೆಂಟ್ ಮಿಂಚಿ ಮರೆಯಾದ ಕೂಡಲೇ ಅಜ್ಜ ಒಮ್ಮೆಲೆ ಕೈಯಲ್ಲಿದ್ದ ಫೋನ್ ಕಸ್ಕೊಂಡು ಪಟ್ ಪಟ್ ಅಂತ ಅದಕ್ಕೆ ಬಡಿದರು. ಕೂಡಲೇ ವಿರೂಪಾಕ್ಷನಿಗೆ ಮಿಂಚದಂತೆ ಹೊಳೆಯಿತು. ಇವ ಖಾತ್ರಿ ಡಾಕ್ಟರ್ ರಾವ್ನ ಅಪ್ಪನೇ ಇರಬೇಕು, ಇದೀಗ ಕೆಂಪು ಅಧಿಕ ಚಿನ್ನ ಹೋತಲ ಅದ ಬಿಲ್ಡಿಂಗ್ ಇರಬೇಕು, ಮಗ ಯಾವುದೋ ಚಿಕಿತ್ಸಾಲಯ ನಡೆಸ್ತಿರ್ಬೇಕು, ಅದ್ನ ತೋರಿಸ್ಲಿಕ್ಕತ್ತಾನ ಅಜ್ಜ ಅಂತ ನಿಮಿಷಾರ್ಧದಲ್ಲಿ ಚಿಕಿತ್ಸಾಲಯದ ಮುಂದೆ ರಿಕ್ಷಾ ತಂದು ನಿಲ್ಲಿಸಿದ. ಭವ್ಯ ಆಸ್ಪತ್ರೆ, ಅದರ ಪಕ್ಕಕ್ಕೆ ಅಷ್ಟೇ ದೊಡ್ಡ ಮನೆಯನ್ನು ದಂಗಾಗಿ ನೋಡುತ್ತಾ ನಿಂತ ವಿರೂಪಾಕ್ಷನಿಗೆ ಅಜ್ಜ ರಿಕ್ಷಾ ಇಳಿದು ಗೇಟು ತೆಗೆದು ಆ ಮನೆಯತ್ತ ಹೋಗಿದ್ದು ಲಕ್ಷಕ್ಕೆ ಬರಲಿಲ್ಲ. ಅರರೇ ಅಜ್ಜ ಎನ್ನುತ್ತಾ ಅವನ ಹಿಂದೆ ಓಡಿದವನತ್ತ ತಿರುಗಿಯೂ ನೋಡದೆ ಪಟಾಪಟ ಹವಾಯಿ ಚಪ್ಪಲಿ ಬಡಿಯುತ್ತಾ ಅಜ್ಜ ನಡೆದೇ ಬಿಟ್ಟ. ಮನೆಯಿಂದ ಹೊರಬಂದವ ಮಗನಿರಬೇಕು, 40 ಆಸುಪಾಸಿದ್ದ. ಮಗನ ಬಂಗಾರದ ಚೌಕು ಚಾಳೀಸಿನ ಗ್ಲಾಸುಗಳು ದೂರದಿಂದ ಹೆಪ್ಪುಗಟ್ಟಿದ ಐಸ್ ಕ್ಯೂಬ್ಗಳಂತೆ ಕಂಡವು ವಿರೂಪಾಕ್ಷನಿಗೆ. ಅಪ್ಪಲು ಬರುತ್ತಾ ಅಜ್ಜನ ನಡುಗು ಕೈಗಳನ್ನು ನಡುವೆಯೇ ಗಾಳಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಮಗ ಅವರ ಕಿವಿಯ ಹತ್ತಿರ ಬರುತ್ತಾ, ಇಲ್ಲಿ ಹೇಗೆ ಬಂದ್ರಿ ಅಂತ ಜೋರಾಗಿ ಒದರಿದ. ಅವನ ಜೋರು ಧ್ವನಿಗೆ ಒಳಗಿನಿಂದ ಹೆಣ್ಣುಗಳೊಬ್ಬಳು ಹೊರಬಂದಳು. ಅವಳಂತೂ ಮುದುಕನನ್ನು ನೋಡಿ ಗಾಬರಿಯೇ ಆದಂತೆ ಕಂಡಿತು. ಅವರ ಹೊಲಸಾದ ಕುರ್ತಾ, ಮಣ್ಣು ಮಣ್ಣಾದ ಕೈಕಾಲು ದಿಟ್ಟಿಸುತ್ತಾ, ಸ್ವಲ್ಪನಾದರೂ ಕ್ಲೀನ್ಲಿನೆಸ್ ಇದೆಯಾ ನಿಮ್ಮಪ್ಪನಿಗೆ ಅಂತ ನಗಿದಳು. ಅದೆಲ್ಲ ಸಾಯ್ಲಿ, ಇವರು ಇಲ್ಲಿ ಬಂದದ್ದೇಕೆ ಅಂತ, ಲಕ್ಷಗಟ್ಟಲೆ ದುಡ್ಡೆಸೆದಿದ್ದೇನೆ ಆಶ್ರಮಕ್ಕೆ, ಅವರು ನೋಡಿಕೊಳ್ಳುವ ಚಂದ ಇದ? ಅಯ್ಯೋ, ನಿಮ್ಮಪ್ಪನಿಗೆ ಅಲಿಯೋ ಹುಚ್ಚು, ಎಲ್ಲರ ಕಣ್ಣು ತಪ್ಪಿಸಿ ಸಿನಿಮಾಗೋ ಥಿಯೇಟರ್ಗೋ ಪಾರ್ಕಿಗೋ ಹೋಗಿರ್ತಾರೆ, ವಾಪಸ್ಸು ಹೋಗಲು ನೆನಪಲ್ಲಿ ಇರ್ತದೆ, ಆದ್ರೆ ಇಲ್ಲಿ ಕರೆತಂದದ್ದು ಯಾರು ಅಂತ. ಅಷ್ಟರಲ್ಲಿ ಆಕೆ ಅಜ್ಜನ ಹೊಲಿಗೆ ಹರಿದ ಕಿಸೆ ನೋಡಿದ್ದಳು. ನಾನು ಹೇಳ, ಇವರು ತಮ್ಮ ರಂಕಿನಿಂದ ಯಾವುದೋ ಹಳೆ ಕುರ್ತಾ ತೆಗೆದು ಹಾಕೊಂಡಿದ್ದಾರೆ. ಮುಂಚೆಲ್ಲ ನೀವು ಭಾರೀ ಕಾಳಜಿಯಿಂದ ಜೇಬಲ್ಲಿ ಅಡ್ರೆಸ್ ಇಟ್ಟು ಹೊಲಿದು ಇಡ್ತಾ ಇದ್ದರಲ್ಲ, ಅಂಥಾ ಕುರ್ತಾ. ತಿವಿಯುವಂತೆ ಕೈ ಮಾಡಿ, ಯಾರೋ ಇವರು ಜೋಬ್ ಹುಡುಕಿದ್ದಾರೆ, ಅಡ್ರೆಸ್ ಸಿಕ್ಕಿದೆ, ಕರ್ಕೊಂಬಂದಿದ್ದಾರೆ ಅಷ್ಟೇ. ಈಗಿಂದೀಗ್ಲೇ ಫೋನು ಮಾಡ್ತೀನಿ ಆಶ್ರಮಕ್ಕೆ, ಬೇಜವಾಬ್ದಾರಿ ಜನಕ್ಕೆ ತೋರಿಸ್ತೀನಿ ಒಂದು ಕೈ ಅಂತ ಮಗ ಒದರಾಡುತ್ತಾ ಕತ್ತು ಒಂಟೆ ಉದ್ದ ಮಾಡಿ ತನ್ನನ್ನು ದಿಟ್ಟಿಸುವ ಮೊದಲೇ ಹೊರಳಿದ್ದ ವಿರೂಪಾಕ್ಷ. ಹೇ ರಿಕ್ಷಾವಾಲ, ರಿಕ್ಷಾವಾಲ, ಕೂಗಿಗೆ ತಿರುಗಿ ನೋಡಲಿಲ್ಲ ಅವ. ಭೀಕರವಾದದ್ದೇನೋ ನೋಡಿದಂತೆ ಡವಗುಟುತ್ತಿದ್ದ ಎದೆಯನ್ನು ಒತ್ತಿಟ್ಟು ದಾಪುಗಾಲು ಹಾಕಿದ. ಥಾಪ, ಈ 100 ಅವನಿಗೆ ಕೊಟ್ಬಿಡು ಅಂದ ಮಾತು ಕೇಳಿಸಿತು. ಥಾಪಾನ ಹೆಜ್ಜೆ ಸಪ್ಪಳವೂ ಬಂತು ಹಿಂದಿನಿಂದ. ಅವ ಬಂದು ನನ್ನ ಹೆಗಲು ತಟ್ಟುತ್ತಾನೆ ಮತ್ತು ಗಟ್ಟಿಯಾಗಿ ಹಿಡ್ಕೊಂಡು ಅಂಗೈಯಲ್ಲಿ ನೋಟು ತುರುಕುತ್ತಾನೆ ಅನ್ನೋ ಗಾಬರಿಯಲ್ಲಿ ಓಡತೊಡಗಿದ ವಿರೂಪಾಕ್ಷ. ಥಾಪಾನು ನೋಟು ಕೊಟ್ಟೇ ತೀರುವ ಛಲದಲ್ಲಿ ಬೆನ್ನಟ್ಟಿದ. ಇನ್ನೇನು ಥಾಪ, ಇವನ ಭುಜ ಹಿಡಿಯಬೇಕು. ಅಷ್ಟರಲ್ಲಿ ತಣ್ಣ ಎಂದು ಜಿಗಿದು ತನ್ನ ಸೇರಿದ ವಿರೂಪಾಕ್ಷ ಜೋರಾಗಿ ಕಿಕ್ಕು ಹೊಡೆದ. ಧೂಳಿನ ಮೋಡ ಒಡೆಯುತ್ತಾ ಮಿಂಚಿನ ವೇಗದಲ್ಲಿ ಮರೆಯಾದ ರಿಕ್ಷಾ ನೋಡುತ್ತಾ ಅಸಹಾಯಕನಂತೆ ನಿಂತ ಥಾಪ.
1: ಇದುವರೆಗೂ ಕಥೆ ಅಡ್ರೆಸ್ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸಪನಾ ಕಟ್ಟಿ. ಈಗ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು.

ಸಮಸ್ಯೆ ಇದು. ಏನ್ ಮಕ್ಕಳೋ ಈಗಿನ ಕಾಲದವರು ಅಂತ ಹಿರಿಯರು ಗೊಣಗುತ್ತಾರೆ. ಏನ್ ತಲೆ ತಿಂತಾರಪ್ಪ, ಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಕಿರಿಯರು ಕಿರಿಕ್ ಮಾಡ್ತಾರೆ. ಇದಕ್ಕೆ ನಾವು ನೀವೆಲ್ಲ ಇಟ್ಟ ಹೆಸರು ಜನರೇಷನ್ ಗ್ಯಾಪ್. ಹೌದು, ಪೀಳಿಗೆಯ ಅಂತರ, ಜನರೇಷನ್ ಗ್ಯಾಪ್ ಅನ್ನೋದು ಬಹಳವೇ ದೊಡ್ಡ ಸಮಸ್ಯೆ ಈ ಕಾಲಕ್ಕೆ. ಹಾಗಿದ್ದರೆ ಹಿಂದೆ ಕೂಡ ಇದೇ ತರಹದ ಜೀವನ ಪದ್ಧತಿಯೇ ಅಲ್ವಾ ಬೆಳೆದುಕೊಂಡು ಬಂದಿದ್ದು? ಮತ್ತ್ಯಾಕೆ ಇವತ್ತು ಇದು ಈ ಪ್ರಮಾಣದಲ್ಲಿ ತನ್ನ ಕಂಧ ಬಾಹು ಚಾಚಿದೆ? ಮೇಲ್ನೋಟಕ್ಕೆ ಇದು ವಾಕ್ ಸ್ವಾತಂತ್ರ್ಯದ ಪರಮಾವಧಿಯಂತೆ ಕಂಡರೂ ಕಾಲಕಾಲಕ್ಕೆ ಮಕ್ಕಳು ಮತ್ತು ಪೋಷಕರ ನಡುವೆ ಬದಲಾದ ಭಾವವನ್ನು, ಅಂತರವನ್ನು ಇದು ಹೆಚ್ಚಾಗಿ ಸೂಚಿಸುತ್ತದೆ. ಆರಂಭದಲ್ಲಿಯೇ ನಿನಗೆ ಉಪ್ಪಿಟ್ಟು ಇಷ್ಟ, ನನಗಿಷ್ಟವಿಲ್ಲ ಎನ್ನುವಂತ ವಿಚಾರಗಳಿಂದ ಇಲ್ಲಿ ಗ್ಯಾಪ್ ಹುಟ್ಟಿಕೊಳ್ಳುವುದಿಲ್ಲ. ನಡೆದು ಬಂದ ದಾರಿ, ನೈತಿಕ ಮೌಲ್ಯ, ಸಂಸ್ಕೃತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ತಲೆದೋರಿ ಅದಕ್ಕೆ ಪ್ರಭಾವಿತರಾಗುತ್ತಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನೇ ಬಯಸುವ ಒಂದು ತುಮಾರು ಕ್ರಮೇಣ ಅದನ್ನು ಸಾಧಿಸಿಕೊಳ್ಳುವತ್ತಲೇ ಸಾಗಿದಾಗ ಇದರ ಪರಿಣಾಮದಿಂದ ಪ್ರತಿ ನಡೆ ನುಡಿಗಳಲ್ಲೂ ಒಂದು ಅಂತರ, ಬಿಗುಮಾನ, ಸದಾ ಶೀತಲ ಸಮರ ಮಾಡುತ್ತಿರುತ್ತದೆ. ಆಗ ಉಪ್ಪಿಟ್ಟಿನ ವಿಚಾರವು ಬೃಹದಾಕಾರವಾಗಿ ಬೆಳೆಯುತ್ತದೆ. ಪ್ರತಿ ಪೀಳಿಗೆಯು ತಾವು ಪ್ರೀತಿಸುವ ತತ್ವ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತವೆ, ವಾದಿಸುತ್ತವೆ, ಮತ್ತದನ್ನೇ ಸರಿ ಎನ್ನುತ್ತವೆ. ಇಷ್ಟು ದಿನ ಇದ್ದದ್ದು ಅಚಾನಕ್ ಆಗಿ ಈಗ ಹೇಗೆ ಬದಲಾಗಲು ಸಾಧ್ಯ ಎಂದು ಹಳೆಯ ತಲೆಮಾರು ಅಂದುಕೊಳ್ಳುವಂತೆ, ಅಷ್ಟೆಲ್ಲಾ ವರ್ಷದಿಂದ ಬದಲಾಗದೆ ಇರಲು ಹೇಗೆ ಸಾಧ್ಯ ಎಂದು ಹೊಸ ಪೀಳಿಗೆ ಕೇಳುತ್ತದೆ. ಅಂದು ಮನೆಯ ಹಿರಿಯ ಹೇಳಿದ್ದನ್ನು ಎಲ್ಲರೂ ಕೇಳುತ್ತಿದ್ದದ್ದೂ ಸತ್ಯ, ಇಂದು ಯಾವುದಕ್ಕೂ ಕ್ಯಾ ಅನ್ನದೆ ನಡೆದು ಹೋಗುತ್ತಿರುವ ಯುವ ಸಮೂಹವೂ ಸತ್ಯ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಜೆನ್ ಎಕ್ಸ್, ಮಿಲೇನಿಯರ್ಸ್, ಜೆನ್ ಜಿ, ಅಲ್ಫಾ, ಬೇಟಾ ಎಂದೆಲ್ಲ ಹಲವು ಬಗೆಯಲ್ಲಿ ವಿಭಾಗ ಮಾಡಿ ಜನರೇಷನ್ ಬಗ್ಗೆ ಹೇಳಿದ ಅಧ್ಯಯನಕಾರರು ಮುಂದೇನಾಗುತ್ತದೆ, ಹಿಂದೇನಾಗಿತ್ತು, ಅವರು ಹೇಗಿರುತ್ತಾರೆ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ನಿಜ, ಅದೇನೇ ಇದ್ದರೂ ಜಗದ್ವ್ಯಾಪಿಯಾದ ಈ ಸಮಸ್ಯೆಯನ್ನು ವಿವರಿಸಲಾಗಲಿ ಬಗೆಹರಿಸಲಾಗಲಿ ಬಲು ಕಷ್ಟ. ಕಾಲಕಾಲಕ್ಕೆ ಬದಲಾವಣೆಯ ಜೊತೆ ಜೊತೆಗೆ ಬದುಕಬೇಕು. ಇನ್ನು ಮುಂದೆ ಕರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಎಂದಿರಲಿಲ್ಲವೇ? ಹಾಗೆಯೇ ಇದು ಕೂಡ ಸಮಸ್ಯೆಗಳನ್ನು ಸುಲಭವಾಗಿಸಲು ಈ ಅಧ್ಯಯನಗಳು ಅಷ್ಟೇ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಎಂದು ಕೂರುವುದಕ್ಕಲ್ಲ. ಎಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಜನರೇಷನ್ ಗ್ಯಾಪ್ ಇದು ಅಂತ ಕೈ ತೊಳೆದುಕೊಂಡು ಬಿಡುತ್ತೇವೆ. ಯಾಕೆ ಈ ಗ್ಯಾಪ್ ಅನ್ನು ತುಂಬುವ ಪ್ರಯತ್ನ ಮಾಡಬಾರದು ಅಂತ ಯೋಚಿಸುವುದೇ ಇಲ್ಲ. ಸುಮಾರು 65-81 ನಡುವೆ ಜನಿಸಿದವರನ್ನು ಜೆನ್ ಎಕ್ಸ್ ಎನ್ನುತ್ತಾರಂತೆ. ಈ ಕಾಲಘಟ್ಟದ ಜನರೇಷನ್ ಅತ್ತ ದರಿ ಇತ್ತ ಪುಲಿ ಪರಿಸ್ಥಿತಿಯಲ್ಲಿ ಬದುಕುತ್ತಿವೆ ಅಂದರೆ ತಪ್ಪಾಗಲಾರದು. ಮಿಣುಕು ದೀಪದ ಬುಡದಲ್ಲಿ ಕಳೆದ ಬದುಕು ಜಗಮಗಿಸುವ ಬೆಳಕಿಗೆ ಕಣ್ಣು ಕೋರೈಸುತ್ತಾ ಕಂಗಾಲಾಗಿದ್ದೇವೆ. ಪತ್ರ ಬರೆಯುತ್ತಿದ್ದಗಳು ಸ್ಮಾರ್ಟ್ ಫೋನ್ ಹಿಡಿದು ಅದರುತ್ತಿವೆ. ಅಪ್ಪನ ಮಾತು ಕೇಳಿ ಬೆಳೆದ ನಾವು ಮಕ್ಕಳು ಮಾತು ಕೇಳದ್ದಕ್ಕೆ ತತ್ತರಿಸುತ್ತಿದ್ದೇವೆ. ಪ್ರಾಚೀನತೆ ಮತ್ತು ಆಧುನಿಕತೆಯ ಸಂಧಿ ಕಾಲದಲ್ಲಿಂತೂ ಯಾವುದನ್ನು ಆಯ್ದುಕೊಳ್ಳಲಿ ಎಂದು ಒದ್ದಾಡುತ್ತೇವೆ. ಮಕ್ಕಳು ಹೋಗುವ ಪಬ್ಬು ಬಾರುಗಳೂ ಬೇಕು, ಅಪ್ಪ ಮಾಡುತ್ತಿದ್ದ ದೇವರ ಪೂಜೆಯೂ ಬೇಕು ಎಂದು ಒಟ್ಟೊಟ್ಟಿಗೆ ಅಸಿ ಅಯೋಮಯವಾಗುತ್ತಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಶೀತಲ ಸಮರದಲ್ಲಿ ತ್ರಿಶಂಕು ಪರಿಸ್ಥಿತಿ ಈ ನಮ್ಮ ಜನರೇಷನ್ನಿನದು. ಬಹಳಷ್ಟು ಕಡೆಗಳಲ್ಲಿ ಮನೆಯಲ್ಲಿರುವ 3 ತಲೆಮಾರುಗಳಲ್ಲಿ ಸೀದಾ 3ನೇ ತಲೆಮಾರಿಗೆ ಮನೆಯ ಅಧಿಕಾರ ಹಸ್ತಾಂತರವಾಗಿ ಬಿಡುವ ಸಂದರ್ಭಗಳು ಇವೆ. ಈ ಮಧ್ಯದಲ್ಲಿ ಇರುವ ತಲೆಮಾರು ಇದೆಯಲ್ಲ, ಅವರು ಯಾರೂ ನಮ್ಮ ಮಾತು ಕೇಳ, ಈ ಯಾಂತ್ರಿಕ ಜಗತ್ತಿಗೆ ತೆರೆದುಕೊಳ್ಳುವ ಬುದ್ಧಿವಂತಿಕೆ ಇಲ್ಲ, ನಾವು ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡೆವೆಂದು ನಮ್ಮ ಮಕ್ಕಳು ನೋಡಿಕೊಳ್ಳುವುದಿಲ್ಲ, ಇಷ್ಟು ದಿನ ಕಾಪಾಡಿಕೊಂಡು ಬಂದ ಶಾಸ್ತ್ರ, ಸಂಪ್ರದಾಯ, ಮನೆತನ ಇವೆಲ್ಲ ಮಣ್ಣು ಪಾಲಾಗಬಹುದಾ? ಇಂತಹ ಹಲವಾರು ಅಸಮಾಧಾನ, ಅಭದ್ರತೆಯ ಗೊಂದಲದಿಂದಲೋ ಏನೋ ತಮ್ಮ ಅಸ್ತಿತ್ವ ಸಾಧಿಸುವಲ್ಲಿ ಹೆಚ್ಚೇ ಮುತುವರ್ಜಿ ವಹಿಸುತ್ತದೆ ಅನ್ನಬಹುದು. ಆದರೆ ಇದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಸಾಗಿದ ನಮ್ಮ ಮುಂದಿನ ಪೀಳಿಗೆ ಇದ್ಯಾವುದನ್ನೂ ಲೆಕ್ಕಿಸದೆ ಸಾಗುವಾಗ ತನ್ನಿಂದ ತಾನೇ ಸಂಘರ್ಷಗಳು ತಲೆದೋರುತ್ತವೆ. ಹಾಗಂತ ಈ ಮಧ್ಯಕಾಲದವರು ಹಂತ ಹಂತವಾದ ಆಧುನಿಕತೆಯನ್ನು ಕಂಡವರೇ. ಕರೆಂಟ್ ಬಂತು, ಟಿವಿ ಬಂತು, ಫ್ರಿಜ್, ಮಿಕ್ಸರು, ದೂರಸಂಪರ್ಕ, ರಸ್ತೆ, ವಾಹನಗಳು, ಹೀಗೆ ಹಲವಾರು ಆಧುನಿಕ ವ್ಯವಸ್ಥೆಗಳು ಬಂದರೂ ಅಂಥ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾರನ್ನೂ ಬೇರ್ಪಡಿಸಿರಲಿಲ್ಲ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾನವ ಸಂಬಂಧಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಂಗಾಲು ಮಾಡಿಬಿಟ್ಟಿವೆ. ಧಾವಂತ, ಒತ್ತಡ ಮತ್ತು ಓಡುವ ಕಾಲದಂದೇ ಬಿದ್ದು ಸ್ವಂತಕ್ಕೆ ಸ್ವಂತದವರಿಗೆ ಸಮಯ ಕೊಡಲಾಗದ ಸಂದರ್ಭದಲ್ಲಿ ಜನರೇಷನ್ ಗ್ಯಾಪ್ ಎನ್ನುವ ಮಾತು ತನ್ನ ಪ್ರಭುತ್ವವನ್ನು ಹೆಚ್ಚಾಗಿ ಸಾಧಿಸಿದೆ. ವಾಸ್ತವದಲ್ಲಿ ನೋಡುವುದರೆ ಅಪ್ಪ ಬಿಟ್ಕಾಯಿನ್ ಬಗ್ಗೆ ಅರ್ಥವಾಗುತ್ತಿಲ್ಲ

ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಅಜ್ಜ ಕಂಪ್ಯೂಟರ್ ಮೂರ್ಖರ ಪೆಟ್ಟಿಗೆ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಆದರೆ ನಾವು ಮಗಳೇ ಮನೆಗೆ ಬೇಗ ಬಾ ಅಂದರೂ ಜನರೇಷನ್ ಗ್ಯಾಪ್ ಎನ್ನುತ್ತೇವೆ. ವಿಭಿನ್ನ ಕಾಲಮಾನಗಳಲ್ಲಿ ಮತ್ತು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜನಿಸಿದ ಜನರು ತಮ್ಮ ಅನುಭವಗಳ ಆಧಾರದ ಮೇಲೆ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಜೀವನ ಮಾದರಿಗಳು ವಿಕಸನಗೊಳ್ಳುತ್ತಲೇ ಇರುತ್ತವೆ. ಪ್ರತಿಯೊಬ್ಬರೂ ಸ್ವಾಭಾವಿಕವಾಗಿ ತಮ್ಮದೇ ಆದ ಮೌಲ್ಯಗಳು ಮತ್ತು ನಂಬಿಕೆಗಳ ಪ್ರಕಾರ ಬದುಕಲು ಮತ್ತು ವರ್ತಿಸಲು ಬಯಸುತ್ತಾರೆ. ಎಲ್ಲಿಯೂ ರಾಜಿ ಮಾಡಿಕೊಳ್ಳುವುದು ಇಷ್ಟವಿರುವುದಿಲ್ಲ. ತಲೆಮಾರುಗಳ ನಡುವಿನ ತಿಳುವಳಿಕೆಯ ಕೊರತೆಯು ಕಾಲಾನಂತರದಲ್ಲಿ ಪೀಳಿಗೆಯ ಅಂತರವನ್ನು ಹೆಚ್ಚಿಸುತ್ತಲೇ ಸಾಗಿದೆ. ಅದೆಷ್ಟು ಅಂದರೆ ನಾವೀಗ ಮಾತಿಗೆ ಮುಂಚೆ ಇದು ಜನರೇಷನ್ ಗ್ಯಾಪ್ ಬಿಡು ಎನ್ನುತ್ತೇವೆ. ಹಾಗಂತ ಅದನ್ನು ನಿರಾತಂಕವಾಗಿ ಸ್ವೀಕರಿಸಿದ್ದೇವೆ ಅಂತಲ್ಲ, ಅದೊಂದು ಪಲಾಯನವಾದದ ಹೇಳಿಕೆ ಅಷ್ಟೇ. ನಂತರ ಹಳಹಳಿಸುತ್ತೇವೆ, ಕೊರಗುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಈ ನಡೆ ಅಂತರವನ್ನು ಹೆಚ್ಚು ಮಾಡುತ್ತದೆಯೇ ಹೊರತು ಬಸೆಯುವುದಲ್ಲ. ವೈವಿಧ್ಯಮಯ ವಿಚಾರಗಳು, ವಿಶಾಲ ದೃಷ್ಟಿಕೋನ, ಸಾಂಪ್ರದಾಯಿಕ ವಿಧಾನಗಳ ವಿರುದ್ಧ ತಮ್ಮದೇ ಸ್ವಂತ ನಿರ್ಧಾರಗಳು, ಯಾವುದೇ ನಿಯಮಗಳ ಪ್ರಕಾರ ನಡೆಯಲು ಇಷ್ಟಪಡದಿರುವುದು, ಪೂರ್ಣ ಸ್ವಾತಂತ್ರ್ಯ, ಇವೆಲ್ಲ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತಗಳು ಎಂದು ನಂಬುವ ಯುವ ಪೀಳಿಗೆ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದು ಇಬ್ಬರೂ ಶಕ್ತಿಯನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಹಾಗಿದ್ದರೆ ಯಾರು ಸರಿ ಯಾರು ತಪ್ಪು ಎಂದು ಕೇಳಿದರೆ ಯಾವುದೂ ಅಲ್ಲ ಅಂತಲೇ ಹೇಳಬೇಕಾಗುತ್ತದೆ. ಸೂರ್ಯ ಮುಳುಗುವ ಹೊತ್ತಲ್ಲಿ ನಿಂತು ಕತ್ತಲಾಯಿತು ಎಂದು ಕೊರಗುವುದು ಎಷ್ಟು ಮೂರ್ಖತನವೋ, ಕಾಲ ಬದಲಾಯಿತು ಎಂದು ಕೊರಗುವುದು ಅಷ್ಟೇ ಮೂರ್ಖತನ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ವಿಭಕ್ತ ಕುಟುಂಬಗಳು, ಮೂರು ತಲೆಮಾರು ಒಟ್ಟಿಗೆ ಇರುವ ಕುಟುಂಬಗಳು ಇವೆ. ಅದೇ ರೀತಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರದ ದೇಶಗಳಲ್ಲಿ ನಗರಗಳಲ್ಲಿ ವಾಸಿಸುವವರೂ ಇದ್ದಾರೆ. ಆದರೆ ಮಕ್ಕಳ ಜೊತೆ ಇರುವ ಹಿರಿಯ ತಲೆಮಾರು ಸದಾ ಕೊರಗುತ್ತಲೇ ಕೊಸರು ತೆಗೆಯುತ್ತಲೇ ಇರುತ್ತಾರೆ. ಮಗನನ್ನು ಯಾಕೆ ವಿದೇಶಕ್ಕೆ ಕಳಿಸಿದೆ, ನಿನ್ನ ಮಗಳು ಕಲಿತದ್ದು ಸಾಕು, ಮದುವೆ ಮಾಡಿ ಮುಗಿಸು, ಇಂತಹ ವಿಚಾರಗಳ ಈ ಮಧ್ಯ ಜನರೇಷನ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ. ನಮ್ಮ ಮಾತಲ್ಲಿ ಕೇಳ್ತಾರೆ ಅಪ್ಪ ಎಂದು ಮೆತ್ತಗೆ ಹೇಳಿದರೂ ಸುಮ್ಮನಿರಯ್ಯ, ನಿನ್ನನ್ನು ನಾನು ಮಾತು ಕೇಳಿಸಿಯೇ ಅಲ್ವಾ ಅಳಿಸಿದ್ದು ಎಂದು ಮತ್ತೊಂದು ಬಾಣ ಹೂಡುತ್ತಾರೆ. ಇಂಥವರನ್ನು ಕಂಡಾಗ ಇರುವುದೆಲ್ಲವ ಬಿಟ್ಟು ಎನ್ನುವ ಅಡಿಗರ ಸಾಲು ನೆನಪಾಗುತ್ತದೆ.

0: ನಿಜಕ್ಕೂ ನಾವು ಸುಖಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಬೆಳೆದರು. ಅವರೊಟ್ಟಿಗೆ ನಾವು ಆರಾಮವಾಗಿ ಬದುಕುತ್ತಿದ್ದೇವೆ. ಇನ್ನೆಷ್ಟು ಸುಖ ನಿರೀಕ್ಷೆ ಮಾಡಲು ಸಾಧ್ಯ? ಪಾಪ, ನಮ್ಮ ಮಕ್ಕಳಿಗೆ ಇಂತಹ ನೆಮ್ಮದಿ ಸಿಗಲಿಲ್ಲ ಎಂದು ಮುಂದೆ ಎಂದೂ ಯೋಚಿಸುವುದೇ ಇಲ್ಲ. ಎಷ್ಟು ದಿನ ಅಂತ ಮಕ್ಕಳಿಗೆ ಮಾತು ಕೇಳಿಸಲು ಸಾಧ್ಯ? ಎಷ್ಟು ದಿನ ಅಂತ ಹಿರಿಯರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡುವುದು? ಕಾಲದೊಟ್ಟಿಗೆ ಅವರವರ ಬದುಕು ಹೊಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ನಮ್ಮ ಬದುಕಿನ ಸಂಜೆಗಳ ಸುಂದರವಾಗಿಸಿಕೊಳ್ಳಲು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವುದು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇರಿಸಿಕೊಳ್ಳುವುದು, ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ಆ ಪಾಡಿಗೆ ನಾವು ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಇವೆಲ್ಲ ಜನರೇಷನ್ ಗ್ಯಾಪ್ ಅನ್ನು ಸ್ವಲ್ಪ ಮಟ್ಟಿಗೆ ತುಂಬುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಯ ಕಾಲಕ್ಕೆ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ ನಮಗೆ ಸತ್ಯ ಗೋಚರಿಸುತ್ತದೆ. ಅದೇ ಹೊಂದಾಣಿಕೆ. ಹೊಂದಾಣಿಕೆ ಮಾತ್ರ ಎಲ್ಲಾ ಕಾಲಕ್ಕೂ ಸರಿದೂಗಿಸಬಲ್ಲ ತಕ್ಕಡಿ. ಸಮಸ್ಯೆಗಳನ್ನೇ ಹಲವುತ್ತಾ ಕೂತರೆ ಕಾಣಬೇಕಾದ ಸುಂದರತೆಯೂ ಕಾಣುವುದಿಲ್ಲ. ಭಿನ್ನಾಭಿಪ್ರಾಯಗಳು ಒಟ್ಟಿಗೆ ಬದುಕುವ ಎಲ್ಲಾ ಸಂಬಂಧಗಳಲ್ಲೂ ಇರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ಎಲ್ಲಾ ಜನರೇಷನ್ನಿಗೂ ಬೇಕು. ಸಮುದ್ರದಲ್ಲಿ ಎದ್ದ ಪ್ರತಿ ಅಲೆಯನ್ನು ಅದು ಬರುವ ರಭಸದ ಮೇಲೆ ಅಪ್ಪಳಿಸುವ ಪ್ರಮಾಣ ನಿಗದಿಯಾಗುತ್ತದೆ ಅಷ್ಟೇ. ಆದರೆ ತಿರುಗಿ ಸಮುದ್ರ ಸೇರುವುದೇ ಪ್ರತಿ ಅಲೆಯ ಅಂತಿಮ ಸತ್ಯ. ಧನ್ಯವಾದ.
1: ಸ್ಮಿತಾ ಭಟ್ ಅವರಿಂದ ಪ್ರಬಂಧ ವಾಚನ ಸಂಧಿಕಾಲದಲ್ಲಿ ಕೂತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.

0: ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು, ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
2: ಕನ್ನಡದ ಅಕ್ಷರ ಮಾಲೆ,
1: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
1: ವಯೋವೃದ್ಧರಿಗೆ ಬದುಕಿನ ಹಿರಿವೆ,
3: ಬಾನಿಗೊಂದು ಎಲ್ಲೆ ಎಲ್ಲಿದೆ,
1: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
4: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕನ್ನಡಿ,
1: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 12:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮಗಳನ್ನು ಕೇಳುವಿರಿ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ, ಈ ಕುರಿತು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಯಾನ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:20 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರು ಹಾಡಿರುವ ಕುವೆಂಪು ಅವರ ರಚನೆಗಳನ್ನು ಕೇಳುವಿರಿ. 12:30, 14:40 ಹಾಗೂ 5:20 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಬಾಲಕೃಷ್ಣ ಅವರ ವೀಣಾವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು CIET, NCERT, ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ, ವಿಷಯ ಸರ್ವೈಕಲ್ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಆಶಾ ಎಂಬಿ, ಪ್ರಸ್ತುತಿ ಕೀರ್ತನಾ ವಿ. 4:30 ಹಾಗೂ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಜೆ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮೀ ಬಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು. 6:10 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30

ಮುಹೂರ್ತಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ 6:51 ಕೃಷಿ ರಂಗದಲ್ಲಿ ಕೃಷಿ ದಿವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ. ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನ. 10:00 ಶ್ರೀ ವಿದ್ಯಾವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35 ದೇವರನಾಮ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ವಿಜಯದಾಸರ ರಚನೆ, ಅಶ್ವಿನಿ ಎಸ್ಸಿ ಅವರು ಹಾಡಿರುವ ಕೈಲಾಸವಾಸ ಗೌರೀಶ ಈಶಾ.

0: ಇದುವರೆಗೂ ದೇವರ ನಾಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 12:45:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಈ ಕುರಿತು ಮಾತನಾಡುತ್ತಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್.
2: ಆಕಾಶವಾಣಿ ಮೈಸೂರಿನ ಎಲ್ಲ ಕೇಳುಗರಿಗೆ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕ್ಯಾನ್ಸರ್ ಅನ್ನೋ ಪದ ಸಾಮಾನ್ಯ ಜನರಲ್ಲಿ ಉಂಟುಮಾಡುವ ಒಂದು ಕಂಪನ ಹಾಗೂ ಆತಂಕ ಎಲ್ಲರಿಗೂ ತಿಳಿದಿದೆ. ಯಾವುದೇ ಕಾಯಿಲೆ ಇರಲಿ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹಾಗಾಗಿ ಇದೇ ಕ್ಯಾನ್ಸರ್ ಕಾಯಿಲೆಯ ಪ್ರಿವೆನ್ಷನ್ ಅಥವಾ ತಡೆಗಟ್ಟುವಿಕೆ ಹಾಗೂ ಸ್ಕ್ರೀನಿಂಗ್, ಈ ಬಗ್ಗೆ ಮಾತನಾಡಲು ನಮ್ಮ ಇಂದಿನ ಅತಿಥಿ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಆದಂಥ ಡಾಕ್ಟರ್ ಕಿರಣ್ ಶಂಕರ್ ಅವರು ಇವತ್ತು ನಮ್ಮ ನಿಲಯಕ್ಕೆ ಆಗಮಿಸಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಕಿರಣ್ ಶಂಕರ್ ಅವರೇ.
3: ನಮಸ್ಕಾರ ಸರ್.
2: ಹೇಳಿ ಡಾಕ್ಟರ್ ಕಿರಣ್, ಕ್ಯಾನ್ಸರ್ ಕಾಯಿಲೆ ವಿಷಯಕ್ಕೆ ಬಂದಾಗ ಯಾಕೆ ಪ್ರಿವೆನ್ಷನ್ ಹಾಗೂ ಸ್ಕ್ರೀನಿಂಗ್ ಅನ್ನೋದು ತುಂಬ ಮುಖ್ಯವಾಗುತ್ತೆ?
3: ಇತ್ತೀಚೆಗೆ ದಿನಗಳಲ್ಲಿ ಕ್ಯಾನ್ಸರು ಅಂತ ಪದ ಜಾಸ್ತಿ ಕೇಳ್ತಾ ಇದ್ದೀವಿ. ಯಾಕೆಂದರೆ ತುಂಬ ಜನಕ್ಕೆ ಕ್ಯಾನ್ಸರ್ ಅಂತ ರೋಗ ಬರಬಹುದು ಅಂತ ಭಯ ಇರಬಹುದು, ಅಥವಾ ಇದು ನಮ್ಮ ಮನೆಯಲ್ಲಿ ಯಾರಿಗಾದರೂ ಬಂದಿದೆ, ನಮಗೂ ಇದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇದೆ ಒಬ್ಬಿಡಿ. ಕ್ಯಾನ್ಸರ್ ರೋಗದ ಬಗ್ಗೆ ಟ್ರೀಟ್ಮೆಂಟ್ ಅಂತೂ ಎಲ್ಲರಿಗೂ ಗೊತ್ತಿದೆ, ಬಟ್ ಟ್ರೀಟ್ಮೆಂಟ್ಗಿಂತ ಇಂಪಾರ್ಟೆಂಟು ಅದನ್ನು ಪ್ರಿವೆಂಟ್ ಮಾಡೋ ಸಾಧ್ಯತೆಗಳು ಉಂಟಾ, ಅಥವಾ ಕ್ಯಾನ್ಸರು ಬೇಗ ಗುರ್ತು ಹಿಡಿಯೋಕ್ಕಾಗತ್ತಾ. ಸೊ ಇದರಲ್ಲಿ

0: ಪ್ರಿವೆಂಟಿವ್ ಆನ್ಕಾಲಜಿ ಅಂಡ್ ಸ್ಕ್ರೀನಿಂಗ್ ಅಂತ ಮಾತಾಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಸ್ಟ್ರಾಟಜೀಸ್ನ ನಾವು ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡಿಕೊಂಡ್ರೆ, ರುಟೀನ್ ಆಗಿ ಯೂಸ್ ಮಾಡಿಕೊಂಡ್ರೆ ಕ್ಯಾನ್ಸರ್ ಬರೋದು ಪ್ರಾಬ್ಲಿ 1% ಕಮ್ಮಿ ಮಾಡ್ಕೋಬಹುದು.
1: ಓಕೆ, ಸ್ಕ್ರೀನಿಂಗ್ ಅಂತಂದರೆ ಏನು, ಇದರ ಮುಖ್ಯತ್ವ ಏನು?
0: ನಾರ್ಮಲಿ ಪೇಷಂಟ್ಸು ಅವ್ರ ಸಾಮಾನ್ಯ ಜನರು ಆಸ್ಪತ್ರೆಗೆ ಬರಲ್ಲ, ಅವ್ರು ತೊಂದರೆ ಇಲ್ಲದ
1: ಪಕ್ಷದಲ್ಲಿ
0: ತೊಂದರೆ ಇದ್ರೆ ಮಾತ್ರ ಬರ್ತಾರೆ. ಯಾರಿಗೆ ತೊಂದರೆ ಏನು ಲಕ್ಷಣಗಳು ಕಾಣಿಸ್ಕೊತಾ ಇಲ್ವೋ ಅವರಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಆ ಟೆಸ್ಟ್ ಅಲ್ಲಿ ಏನಾದರೂ ಗುರ್ತು ಹಿಡಿದ್ರೆ ನಾವು ಅದನ್ನ ಸ್ಕ್ರೀನಿಂಗ್ ಅಂತೀವಿ. ಸೊ ಬೇಸಿಕಲಿ ನಾರ್ಮಲ್ ಪೀಪಲ್ ಹೂ ಅಂಡರ್ಗೋ ಸಮ್ ಟೆಸ್ಟ್ ಟು ಐಡೆಂಟಿಫೈ ಡಿಸೀಸ್ ಈಸ್ ಕಾಲ್ಡ್ ಸ್ಕ್ರೀನಿಂಗ್.
1: ಓಕೆ, ಇನ್ನು ಕ್ರಮವಾಗಿ ಮಾತಾಡ್ತಾ ಹೋಗೋದಾದ್ರೆ ಪ್ರಿವೆನ್ಷನ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳು. ಡಾಕ್ಟರ್ ಕಿರಣ್ ಅವರೇ, ಜೀವನ ಶೈಲಿಯಲ್ಲಿ ಏನೇನು ಅಭ್ಯಾಸಗಳಿವೆ, ಅದು ಹೇಗೆ ಕ್ಯಾನ್ಸರ್ನ ರಿಸ್ಕ್ ಆಗಿ ಬದಲಾಗಬಹುದು?
0: ಎನಿ ಲೈಫ್ ಸ್ಟೈಲ್ ವಿಚ್ ಇಸ್ ನಾಟ್ ಇನ್ನೇಟ್ ಟು ಅಸ್,
1: ನಮ್ಮದಲ್ಲದೇ
0: ಲೈಫ್ ಸ್ಟೈಲು, ಅಡಾಪ್ಟಿಂಗ್ ಟು ಸಿಗರೆಟ್ ಸ್ಮೋಕಿಂಗ್, ತಂಬಾಕು ಸೇವನೆ, ಯಾವುದೇ ರೀತಿಯಲ್ಲಿ ತಂಬಾಕು ಸೇವನೆ ಇಸ್ ಡೇಂಜರಸ್ ಟು ಅವರ್ ಬಾಡಿ, ಆಲ್ಕೋಹಾಲ್ ಕನ್ಸಂಪ್ಷನ್, ಈಟಿಂಗ್ ಅ ವೆರಿ ಸ್ಯಾಚುರೇಟೆಡ್ ಫ್ಯಾಟ್ಸ್, ಈಟಿಂಗ್ ಫುಡ್ಸ್ ವಿಚ್ ಆರ್ ರಿಚ್ ಇನ್ ಸ್ಯಾಚುರೇಟೆಡ್ ಫ್ಯಾಟ್ಸ್, ಕನ್ಸ್ಯೂಮಿಂಗ್ ಆಲ್ಕೋಹಾಲ್, ಕನ್ಸ್ಯೂಮಿಂಗ್ ಫ್ರೈಡ್ ಫುಡ್ ಆನ್ ಅ ಡೈಲಿ ಬೇಸಿಸ್, ಆಲ್ ದೀಸ್ ಆರ್ ಡಯಟ್ ವಿಚ್ ಇಸ್ ನಾಟ್ ಇನ್ನೇಟ್ ಟು ಅಸ್, ವಿ ಆರ್ ನಾಟ್ ಎಕ್ಸೆಪ್ಟಬಲ್ ಟು, ನಮ್ಗೆ ಯಾವುದು ಸೇರಲ್ವೋ
1: ಸೇರದೇ ಇರುವಂಥದ್ದು
0: ಅದು ಕ್ಯಾನ್ಸರ್ ಆಗೋ ಚಾನ್ಸು ತುಂಬಾ ಜಾಸ್ತಿ ಆಗುತ್ತೆ. ಹೌಎವರ್ ಡಯಟ್ ವಿಚ್ ಇಸ್ ವೆರಿ ನಾರ್ಮಲ್ ಟು ಅಸ್, ಡಯಟ್ ವಿಚ್ ಇಸ್ ರಿಚ್ ಇನ್ ಫ್ರೂಟ್ಸ್, ವೆಜಿಟೇಬಲ್ಸ್, ಸೀರಿಯಲ್ಸ್, ತರಕಾರಿಗಳು, ಸೊಪ್ಪುಗಳು, ಇದೆಲ್ಲ ತಗೊಳ್ಳೋವಾಗ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂಶ ಜಾಸ್ತಿ ಆಗುತ್ತೆ. ಸೊ ದಟ್ ವಿಲ್ ಕಾಸ್ ದ ಪ್ರಾಬಿಲಿಟಿ ಆಫ್ ಹ್ಯಾವಿಂಗ್ ಕ್ಯಾನ್ಸರ್ ಟು
1: ಕಡಿಮೆ ಮಾಡುತ್ತೆ ಅದನ್ನ. ಈಗ ಸ್ಮೋಕಿಂಗ್ ವಿಷಯಕ್ಕೆ ಬಂದಾಗ, ಸ್ಮೋಕಿಂಗ್ ಇರಬಹುದು ಅಥವಾ ಯಾವುದೇ ಫಾರ್ಮ್ ಅಲ್ಲಿ ಟೊಬ್ಯಾಕೋ ಇರಬಹುದು, ಹೇಗೆ ಕ್ಯಾನ್ಸರ್ಗೂ ಇದಕ್ಕೂ ಏನ್ ರಿಲೇಷನ್, ಹೌ ಇಸ್ ಇಟ್ ರಿಲೇಟೆಡ್ ಟು ಕ್ಯಾನ್ಸರ್?
0: ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಮಾಡಿದ್ರು ಕೂಡ ಅದು ಕ್ಯಾನ್ಸರ್ ಒಂದು ರೋಗ ಆಗೋ ಸಾಧ್ಯತೆಗಳಿರುತ್ತೆ. ಕ್ಯಾನ್ಸರ್ ಬಿಟ್ಟು ಹಲವಾರು ರೋಗಗಳು ಆಗಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು, ಸ್ಟ್ರೋಕ್ ಆಗಬಹುದು, ಶ್ವಾಸಕೋಶಕ್ಕೆ ಪ್ರಾಬ್ಲಮ್ಸ್ ಆಗಬಹುದು. ಇವಾಗ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ, ತಂಬಾಕು ಅಲ್ಲಿ ದೇರ್ ಆರ್ ಟೂ ಮೇನ್ ಇಂಗ್ರೀಡಿಯಂಟ್ಸ್, ಒನ್ ಇಸ್ ನಿಕೋಟಿನ್ ಅಂತ ಹೇಳ್ತೀವಿ, ಇನ್ನೊಂದು ಬೇರೆ ಲಾಟ್ ಆಫ್ ಅದರ್ ಕ್ಯಾನ್ಸರ್ ಕಾಸಿಂಗ್ ಪಾರ್ಟಿಕಲ್ಸ್ ಆರ್ ದೇರ್ ಲೈಕ್ ಫಾರ್ಮಾಲ್ಡಿಹೈಡ್, ಬೆನ್ಝೀನ್, ಇದೆಲ್ಲ
1: ಅಂಶಗಳು.
0: ಸೊ ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಜೀನ್ಸ್ ನ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅದ್ ಒನ್ಸ್ ಜೀನ್ಸ್ ಆಲ್ಟರ್ ಆದಾಗ ಅವಾಗ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಆಗುತ್ತೆ. ತಂಬಾಕು ಇವಾಗ ಹೊಗೆ ಸೊಪ್ಪಲ್ಲಿ ಅಥವಾ ಪಾನು ಬೀಡಿಯಲ್ಲಿ, ಪಾನ್ ಅಲ್ಲಿ, ಗುಟ್ಕಾ ಅಲ್ಲಿ ತಂಬಾಕುನ ಬಾಯಲ್ಲಿ ಇಟ್ಕೋತಾರೆ. ಸೊ ಅದು ಇರಿಟೆಂಟ್ ಆಗಿ ಬಾಯಿ ದೌಡೆ ಕ್ಯಾನ್ಸರ್ ಆಗೋ ಚಾನ್ಸು ಜಾಸ್ತಿ ಆಗುತ್ತೆ. ಸೊ ಯಾವುದೇ ರೀತಿ ತಂಬಾಕು ಸೇವನೆ ಮಾಡಿದಾಗ ದುರ್ಮಾಂಸ ಆಗೋ ಚಾನ್ಸು ತುಂಬಾ ಜಾಸ್ತಿ ಆಗುತ್ತೆ.
1: ಇನ್ನು ಆಲ್ಕೋಹಾಲ್ ವಿಷಯಕ್ಕೆ ಬಂದಾಗ, ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆಲ್ಕೋಹಾಲ್ ಮ್ಯಾಲಿಗ್ನೆನ್ಸಿಗೆ?
0: ಸಿ, ಆಲ್ಕೋಹಾಲ್ ಇಸ್ ಆಲ್ಸೋ ಆಸ್ ಕಾರ್ಸಿನೋಜಿನಿಕ್ ಆಸ್ ಟೊಬ್ಯಾಕೋ. ಇಟ್ ವಿಲ್ ಆಕ್ಟ್ ಅಲಾಂಗ್ ವಿತ್ ಟೊಬ್ಯಾಕೋ ಇನ್ ಸಮ್ ಕೇಸಸ್. ಸಮ್ ಕೇಸಸ್ ಇನ್ಕ್ರೀಸ್ಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಯಾವಾಗ ಜಾಸ್ತಿ ಮಾಡ್ತೀವೋ ನಮ್ಮ ದೇಹದಲ್ಲಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗುತ್ತೆ, ಅಬ್ಸಾರ್ಪ್ಷನ್ ಆಫ್ ನಾರ್ಮಲ್ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗುತ್ತೆ. ಸೊ ದಟ್ ಇಟ್ ಸೆಲ್ಫ್ ವಿಲ್ ಕಾಸ್ ಕ್ಯಾನ್ಸರ್. ಆಲ್ಕೋಹಾಲ್ ಡೈರೆಕ್ಟ್ಲಿ ಕ್ಯಾನ್ ಕಾಸ್ ಕ್ಯಾನ್ಸರ್ ಇನ್ ದ ಲಿವರ್, ಕರ್ಳಲ್ ಕ್ಯಾನ್ಸರ್ ಆಗ್ಬೋದು, ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ, ಗರ್ಭಕೋಶದ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಸೊ ಡೈರೆಕ್ಟ್ ಕಾರ್ಸಿನೋಜೆನಿಕ್ ಎಫೆಕ್ಟ್ ಇರುತ್ತೆ.
1: ಓಕೆ, ಇನ್ನು ಒಬೆಸಿಟಿ ಅಥವಾ ಬೊಜ್ಜುತನ ಅನ್ನೋದು ಈ ಪ್ರಸ್ತುತ ಸಮಯದಲ್ಲಿ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಹೇಗೆ ಒಬೆಸಿಟಿ ಹೇಗೆ ಕ್ಯಾನ್ಸರ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು?
0: ಸೊ ಬೇಸಿಕಲಿ ಒಬೆಸಿಟಿ ಡಿಫೈನ್ ಮಾಡೋದು, ಒಂದು ವ್ಯಕ್ತಿಗೆ ಅವರ ಹೈಟ್ ತಕ್ಕಷ್ಟು ವೇಟ್ ಇರಬೇಕು, ನಾವು ಅದನ್ನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಯಾವಾಗ ಬಿ ಎಂ ಐ ಮೋರ್ ದೆನ್ 30 ಆಗುತ್ತೋ ಅದನ್ನ ನಾವು ಒಬೆಸಿಟಿ ಅಂತ ಕರಿತೀವಿ. ಯಾವಾಗಲೂ ಬಿ ಎಂ ಐ 30 ಕಮ್ಮಿನೇ ಇರಬೇಕು. ಒಬೆಸಿಟಿ ಜಾಸ್ತಿ ಆದಾಗ ಸಾಕಷ್ಟು ರೋಗಗಳು ಬರೋ ಸಾಧ್ಯತೆಗಳು ಉಂಟು. ಕ್ಯಾನ್ಸರ್ ಅಲ್ಲಿ ಗರ್ಭಕೋಶದ ಕ್ಯಾನ್ಸರು, ಕರುಳಿನ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಇದೆಲ್ಲ ಬರೋ ಚಾನ್ಸು ಜಾಸ್ತಿ ಆಗುತ್ತೆ.
1: ಇನ್ನು ಫೈಬರ್ ರಿಚ್ ಡಯಟ್ ತುಂಬಾ ಪ್ರಮೋಟ್ ಮಾಡ್ತೀವಿ ನಾವು, ನಮ್ ಆಸ್ ಡಾಕ್ಟರ್ಸ್ ವಿ ಪ್ರಮೋಟ್ ಲಾಟ್ಸ್ ಅಮಾಂಗ್ ಅವರ್ ಪೇಷಂಟ್ಸ್. ಇದು ಹೇಗೆ ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ನಿಂದ ಒಬ್ಬ ವ್ಯಕ್ತಿಗೆ ಪ್ರಿವೆನ್ಷನ್ ಅಲ್ಲಿ, ಹೌ ಏನ್ ಪಾತ್ರ ವಹಿಸುತ್ತೆ?
0: ಸೊ ವೆನ್ ಯು ಟೇಕ್ ಅ ವೆರಿ ಹೈ ಫೈಬರ್ ಡಯಟ್, ಯುವರ್ ಅಬ್ಸಾರ್ಪ್ಷನ್ ಇಸ್ ವೆರಿ ಗುಡ್, ಆಂಟಿ ಆಕ್ಸಿಡೆಂಟ್ಸ್ ವಿಚ್ ಗೋ ಇನ್ ಟು ದ ಬಾಡಿ ಆರ್ ವೆರಿ ಗುಡ್. ಸೊ ದಿಸ್ ಹೆಲ್ಪ್ಸ್ ಇನ್ trying to reduce of the carcinogens which we have directly or indirectly ingested. Plus the diet which we take is very anti-carcinogenic because it has a lot of antioxidants. So it helps us in
1: adu cancer nu utpatti maado vishayagala viruddhavagi kelsa
0: madutte
1: anta helbodu. Innu mental stress, igina samajadalli stress illa anta helavare yaru illa bahusha. So ee mental stress enadrunu cancer na utpatti maaduvalli ಪಾತ್ರ ಉಂಟಾ?
0: ಡೈರೆಕ್ಟ್ ಆಗಿ ಮೆಂಟಲ್ ಸ್ಟ್ರೆಸ್ ಇಂದ ಕ್ಯಾನ್ಸರ್ ಉತ್ಪತ್ತಿ ಆಗೋದು ಡೈರೆಕ್ಟ್ ಆಗಿ ಲೆವೆಲ್ 1 ಎವಿಡೆನ್ಸ್ ತರ ಏನೂ ಇಲ್ಲ. ಬಟ್ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ, ಮೆಂಟಲ್ ಸ್ಟ್ರೆಸ್ ಇರೋವಾಗ ಟ್ರೀಟ್ಮೆಂಟ್ ಪೂರ್ತಿ ತಗೊಳ್ಳೋ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಮಾಡೋ ಟ್ರೀಟ್ಮೆಂಟ್ ಆಗಲ್ಲ, ಟ್ರೀಟ್ಮೆಂಟ್ ಮಧ್ಯದಲ್ಲಿ

0: ನಿಲ್ಲಿಸೋ ಸಾಧ್ಯತೆಗಳು ಉಂಟು. ಸೊ ಹ್ಯಾವಿಂಗ್ ಅ ವೆರಿ ಕ್ಲಿಯರ್ ಮೈಂಡ್ ಅಂಡ್ ಅ ಪಾಸಿಟಿವ್ ಥಿಂಕಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಕಾಂಬ್ಯಾಕ್ಟಿಂಗ್ ಅಗೇನ್ಸ್ಟ್ ಕ್ಯಾನ್ಸರ್.
1: ಅದರಿಂದ ಹೊರಬರ್ಲಿಕ್ಕೆ ಮಾನಸಿಕ ಸ್ಥೈರ್ಯ ತುಂಬಾ
0: ಇಂಪಾರ್ಟೆಂಟ್
1: ರೋಲ್ ಪ್ಲೇ ಆಗುತ್ತೆ. ಇನ್ನು ಸ್ಕ್ರೀನಿಂಗ್ಗೆ ಬಂದಾಗ ಸಿಂಪ್ಟಮ್ಸ್ ಏನೂ ಇಲ್ಲದೆ ಇರೋರ್ನ ಅಷ್ಟೇ ಅಲ್ಲ ನಾವು ಸ್ಕ್ರೀನಿಂಗ್ಗೆ ಒಳಪಡಿಸ್ತೀವಿ.
0: ಹೌದು,
1: ಸ್ಕ್ರೀನಿಂಗ್ ನಲ್ಲೇ ತುಂಬಾ ಎಫೆಕ್ಟಿವ್ ಆದಂತ ಸ್ಕ್ರೀನಿಂಗ್ ಯಾವ್ಯಾವ ಕ್ಯಾನ್ಸರ್ಗಳಿಗೆ ಅವೈಲೇಬಲ್ ಇದೆ?
0: ಇವಾಗ ಇಂಡಿಯಾದಲ್ಲಿ, ಭಾರತದಲ್ಲಿ 5 ಕ್ಯಾನ್ಸರ್ಗೆ ಸ್ಕ್ರೀನ್ ಮಾಡಬಹುದು.
1: ಓಕೆ.
0: ಹೆಂಗಸರಲ್ಲಿ ಸ್ತನದ ಕ್ಯಾನ್ಸರ್, ಆಲ್ ಲೇಡೀಸ್ ಅಬೌವ್ ದ ಏಜ್ ಆಫ್ 40 ಇಯರ್ಸ್ ಶುಡ್ ಅಂಡರ್ಗೋ ಅ ಇಯರ್ಲಿ ಆನ್ಯುಯಲ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್. ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂತೀವಿ, ಆಲ್ ವಿಮೆನ್ ಅಬೌವ್ ದ ಏಜ್ ಆಫ್ 30 ಆರ್ 2 ಇಯರ್ಸ್ ಬಿಫೋರ್ ದ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಶುಡ್ ಅಂಡರ್ಗೋ ಆನ್ ಆನ್ಯುಯಲ್ ಪ್ಯಾಪ್ ಸ್ಮಿಯರ್ ಅಥವಾ ಒನ್ಸ್ ಇನ್ 3 ಇಯರ್ಸ್ ಹೆಚ್ ಪಿ ವಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅದು ಮಾಡಿಸಿದ್ರು ಪ್ಯಾಪ್ ಸ್ಮಿಯರ್ ತರಹನೇ ಟೆಸ್ಟ್ ಇದೆ. ದ ರಿಸಲ್ಟ್ ವಿಲ್ ಟೇಕ್ 2 to 3 days ಅಂಡ್ ಅಕ್ಯುರಸಿ ಇಸ್ ಆಸ್ ಅಕ್ಯುರೇಟ್ ಆಸ್ ಪ್ಯಾಪ್ ಸ್ಮಿಯರ್. ಇನ್ಫ್ಯಾಕ್ಟ್ ಇಟ್ ಇಸ್ ಬೆಟರ್ ದೆನ್ ಪ್ಯಾಪ್ ಸ್ಮಿಯರ್ ಹೆಚ್ ಪಿ ವಿ ಟೆಸ್ಟ್ ಮಾಡೋದು.
1: ಹೆಚ್ ಪಿ ವಿ ಬಗ್ಗೆ ಮಾತಾಡ್ತಾ ಇರುವಾಗ್ಲೇ ವ್ಯಾಕ್ಸಿನ್ ರೋಲ್ ಏನಿರಬಹುದು
0: ಹೆಚ್ ಪಿ ವಿ? ಯಾಕೆಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ನ 99% ಇನ್ಫೆಕ್ಷನ್ ಇಂದನೇ ಆಗೋದು. ಸೊ ಹೆಂಗಸರು ಎಸ್ಪೆಷಲಿ ಅಬೌವ್ ದ ಏಜ್ ಆಫ್ 12 to 13 years ಶುಡ್ ಗೆಟ್ ವ್ಯಾಕ್ಸಿನೇಟೆಡ್. ಹೆಚ್ ಪಿ ವಿ ವ್ಯಾಕ್ಸಿನ್ ಇವಾಗ ಎಲ್ಲಾ ಕಡೆ ಅವೈಲೇಬಲ್ ಇದೆ, ಗೌರ್ಮೆಂಟ್ ಪ್ರೋಗ್ರಾಮ್ ಅಂತಾನೂ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಗೆಟ್ ಯುವರ್ ಸೆಲ್ಫ್ ವ್ಯಾಕ್ಸಿನೇಟೆಡ್. 2 shots ಇರುತ್ತೆ, 0 month ಅಂಡ್ 1 month ಅಲ್ಲಿ. ಸೊ ಅದು ತಗೊಂಡ್ರೆ ಆ ವೈರಸ್ ಇಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು, ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಆಗುತ್ತೆ.
1: ಓಕೆ. ವ್ಯಾಕ್ಸಿನೇಟೆಡ್ ಹೆಣ್ಮಕ್ಳು ಏನಿರ್ತಾರೆ ಅವರು ಕೂಡ ಇರೆಗ್ಯುಲರ್ ಸ್ಕ್ರೀನಿಂಗ್
0: ಮಾಡಿಸ್ಕೊಳ್ಬೇಕು ಆಫ್ಟರ್ 30 ಇಯರ್ಸ್. ಯಾಕೆಂದ್ರೆ ಹೆಚ್ ಪಿ ವಿ ಮ್ಯಾಕ್ಸಿಮಮ್ ಕಾಸಸ್ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಹೆಚ್ ಪಿ ವಿ ಬಿಟ್ಟು ಬೇರೆ ಕಾರಣಗಳಿಂದನೂ ಆಗೋ ಸಾಧ್ಯತೆಗಳು ಉಂಟು, ಅದು ಸ್ಕ್ರೀನಿಂಗ್ ಅಲ್ಲಿ ಗೊತ್ತಾಗುತ್ತೆ.
1: ಇನ್ನು ಸ್ಮೋಕರ್ಸ್ ನ ನಾವು ಸ್ಕ್ರೀನ್ ಮಾಡಲೇಬೇಕು. ಖಂಡಿತವಾಗ್ಲೂ ಸ್ಮೋಕಿಂಗ್ ಅಭ್ಯಾಸ ಇದ್ದವರಲ್ಲಿ ಕ್ಯಾನ್ಸರ್ ನ ಒಂದು ಇದು ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಇನ್ ಸ್ಮೋಕರ್ಸ್ ನ ನಾವು ಸ್ಕ್ರೀನಿಂಗ್ ಗೆ ಒಳಪಡಿಸಬೇಕು ಅಂತಂದ್ರೆ ಯಾವ ರೀತಿಯ ಸ್ಕ್ರೀನಿಂಗ್ ಇಸ್ ಅಡ್ವೈಸಬಲ್?
0: ಸ್ಮೋಕರ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಇಸ್ ಲಂಗ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಥವಾ ಓರಲ್ ಕ್ಯಾನ್ಸರ್. ಅ ಗುಡ್ ಎಕ್ಸಾಮಿನೇಷನ್ ಆಫ್ ದಿ ಓರಲ್ ಕ್ಯಾವಿಟಿ ವಿಲ್ ಟೆಲ್ ಅಸ್ ಓರಲ್ ಕ್ಯಾನ್ಸರ್ ಬಾಯದಲ್ಲಿ ಏನಾದ್ರು ಕ್ಯಾನ್ಸರ್ ತರ ಏನಾದ್ರು ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಲಂಗ್ ಕ್ಯಾನ್ಸರ್ಗೆ ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಅಂತ ಬಂದಿದೆ. ಸೊ ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ರೆ ಶ್ವಾಸಕೋಶ ಅಲ್ಲಿ ಏನಾದ್ರು ಗೆಡ್ಡೆಗಳು ಕಾಣಿಸ್ಕೊತಾ ಇದೆಯಾ, ಲಿಂಫ್ ನೋಡ್ಸ್ ಏನ್ ಲಾರ್ಜ್ ಆಗಿದೆಯಾ ಅಥವಾ ಕನ್ಸಾಲಿಡೇಷನ್ ತರ ಏನಿದೆಯಾ, ಅದೆಲ್ಲ ಗೊತ್ತಾಗುತ್ತೆ. ಅದರಲ್ಲಿ ದುರ್ಮಾಂಸ ಇರೋ ಸಾಧ್ಯತೆಗಳು ಇದೆಯಾ ಇಲ್ವಾ ಅಂತ ಹೇಳ್ಬಹುದು.
1: ಇನ್ನು ಎಲ್ರಿಗೂ ತಿಳಿದಿರೋ ಹಾಗೆ ಕ್ಯಾನ್ಸರ್ ಕ್ಯಾನ್ ರನ್ ಇನ್ ಫ್ಯಾಮಿಲೀಸ್ ಅಲ್ವಾ. ಸೊ ಹಾಗಾಗಿ ಅನುವಂಶಿಕವಾಗಿ ಹಿಸ್ಟ್ರಿ ಇರುವಂತಹ ಜನರು ಯಾವೆಲ್ಲ ಕ್ಯಾನ್ಸರ್ಗಳ ಬಗ್ಗೆ ಎಚ್ಚರಿಕೆಯಾಗಿರಬೇಕು, ಮತ್ತೆ ಅವರಲ್ಲಿ ನೀವು ಸ್ಕ್ರೀನಿಂಗ್ ನ ರೆಕಮೆಂಡ್ ಮಾಡಿದ್ರೆ ಯಾವ್ದೆಲ್ಲ ಸ್ಕ್ರೀನಿಂಗ್ ರೆಕಮೆಂಡ್ ಮಾಡ್ತೀರಾ?
0: ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನನ್ ತಂದೆ ಕ್ಯಾನ್ಸರ್ ಇತ್ತು ಅಥವಾ ತಾಯಿ ಕ್ಯಾನ್ಸರ್ ಇತ್ತು ಅಂತ ಬಂದಾಗ ಪೇಷಂಟ್ ಅವ್ರ ವಯಸ್ಸು ಎಷ್ಟಿತ್ತು ಕ್ಯಾನ್ಸರ್ ಬಂದಾಗ ಅದ್ ತಿಳ್ಕೋಬೇಕು. ಯಾವ ತರದ ಕ್ಯಾನ್ಸರ್ ಇತ್ತು ಅಂತ ತಿಳ್ಕೋಬೇಕು. ಮೋಸ್ಟ್ ಕಾಮನ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಓವೇರಿಯನ್ ಕ್ಯಾನ್ಸರ್ ಇರುತ್ತೆ, ಅಂಡಾಶಯದ ಕ್ಯಾನ್ಸರ್ ಇರುತ್ತೆ, ಗರ್ಭಕೋಶದ ಕ್ಯಾನ್ಸರ್ ಇರುತ್ತೆ, ಕರುಳಿನ ಕ್ಯಾನ್ಸರ್ ಇರುತ್ತೆ. ಆಲ್ ದೀಸ್ ರನ್ ಇನ್ ಫ್ಯಾಮಿಲೀಸ್. ಸೊ ಈ ತರ ತೊಂದರೆ ಇರುವಾಗ ಅವ್ರ ವಯಸ್ಸು ಎಷ್ಟಿತ್ತು ಕ್ಯಾನ್ಸರ್ ಬಂದಾಗ ಅಟ್ಲೀಸ್ಟ್ 10 ಇಯರ್ಸ್ ಮುಂಚೆಯಿಂದ ನಾವು ಸ್ಕ್ರೀನಿಂಗ್ ಸ್ಟಾರ್ಟ್
1: ಮಾಡಬೇಕು,
0: ಯಾಕೆಂದ್ರೆ ಅವರಲ್ಲೂ ದುರ್ಮಾಂಸ ಬರೋ ಚಾನ್ಸ್ ಇರುತ್ತೆ. ಸೊ ಅದನ್ನ ನಾವು ಬೇಗ ಗುರುತು ಹಿಡಿತೀವಿ.
1: ಯಾವ ಲೆವೆಲ್ ಆಫ್ ರಿಲೇಟಿವ್ಸ್ ನಾವು ಕನ್ಸಿಡರ್?
0: ಯೂಶಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇಸ್ ಓನ್ಲಿ ಕನ್ಸಿಡರ್ಡ್, ಅದರ್ವೈಸ್ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಜಾಸ್ತಿ ಜನ ಕ್ಯಾನ್ಸರ್ ಬಂದಿದ್ರೆ ದೆನ್ ವಿ ಕನ್ಸಿಡರ್ ದಟ್ ಆಲ್ಸೋ. ಅಂದ್ರೆ ದೊಡ್ಡಮ್ಮ ಕ್ಯಾನ್ಸರ್ ಬಂದಿತ್ತು, ದೊಡ್ಡಕ್ಕಂಗೆ ಕ್ಯಾನ್ಸರ್ ಬಂದಿತ್ತು, ಆ ತರ ಇರುವಾಗ ತುಂಬಾ ಜನಕ್ಕೆ ಕ್ಯಾನ್ಸರ್ ಬಂದಿದ್ರೆ ಅವಾಗ ಫ್ಯಾಮಿಲಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅವಾಗ ಅವ್ರನ್ನು ಕನ್ಸಿಡರ್ ಮಾಡ್ತೀವಿ. ಅದ್ವೈಸ್ ಯೂಶಲಿ ಬ್ಲಡ್ ರಿಲೇಟಿವ್ ಫಸ್ಟ್ ಡಿಗ್ರಿ ರಿಲೇಟಿವ್.
1: ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ಬಹುಶಃ ರೋಗಿಗಳು ಅಥವಾ ಜನ ಸಾಮಾನ್ಯರು ಪರೀಕ್ಷೆಗೆ ಬಂದಾಗ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.
0: ಹೇಳಲೇಬೇಕು. ಅವರು ಸಮಟೈಮ್ಸ್ ಏನ್ ಹೇಳ್ತಾರೆ, ಅವ್ರು ಮುಚ್ಚಿಟ್ಬಿಡ್ತಾರೆ, ಯಾಕೆಂದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ. ಬಟ್ ಎಲ್ಲ ಬಿಡಿಸಿ ಹೇಳಿದ್ರೆ ನಮಗೂ ಈಸಿ ಆಗುತ್ತೆ.
1: ಡಾಕ್ಟರ್ ಕಿರಣ್ ಅವರೇ, ಒಟ್ಟು ಮೊತ್ತವಾಗಿ ನೀವು ಪ್ರಿವೆನ್ಷನ್ ಹಾಗೂ ಸ್ಕ್ರೀನಿಂಗ್ ಬಗ್ಗೆ ಒಂದು ಮೆಸೇಜ್ ನಮ್ಮ ಕೇಳುಗರಿಗೆ ಕೊಡಬೇಕು ಅಂತಂದ್ರೆ ಏನೆಲ್ಲ ಹೇಳ್ತೀರಾ ಮತ್ತು ಏನೆಲ್ಲ ಸಲಹೆಗಳನ್ನ ಜನಸಾಮಾನ್ಯರಿಗೆ ನೀಡಕ್ಕೆ ಇಷ್ಟಪಡ್ತೀರಾ?
0: ಮೋಸ್ಟ್ ಇಂಪಾರ್ಟೆಂಟ್, ತಂಬಾಕು ಸೇವನೆ ಬಿಡಿ. ಯಾಕೆಂದ್ರೆ ತಂಬಾಕು ಸೇವನೆಯಿಂದ ಹಾನಿಕಾರಣ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹೊತ್ತು ಒಂದು ಬೆನಿಫಿಟ್ ಇರಲ್ಲ. ಅಡಾಪ್ಟ್ ಅ ವೆರಿ ಹೆಲ್ತಿ ಲೈಫ್ ಸ್ಟೈಲ್, ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ, ಮಿನಿಮಮ್ ಆಫ್ 30 to 45 minutes ಆಫ್ ವಾಕಿಂಗ್, ಜಾಗಿಂಗ್, ರನ್ನಿಂಗ್ ಯಾವ್ದಾದ್ರೂ ಆಗ್ಬಹುದು. ನಿಮ್ ಬಾಡಿ ವೇಟ್ ತಕ್ಕಾಗೆ, ನಿಮ್ಮ ಆರೋಗ್ಯ ತಕ್ಕಾಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಈಟ್ ಹೆಲ್ತಿ ಫುಡ್, ಟ್ರೈ ಟು ಅವಾಯ್ಡ್ ಜಂಕ್ ಫುಡ್. ಈ ಪಿಜ್ಜಾ, ಬರ್ಗರ್ ಆ ತರ ಫುಡ್ ನ ಒಕೇಶನಲಿ ತಗೋಬಹುದು, ಬಟ್ ರೆಗ್ಯುಲರ್ ಆಗಿ ಅದ್ ಮಾಡಕ್ ಹೋಗ್ಬೇಡಿ.
1: ಬಟ್ ಮಕ್ಕಳಲ್ಲಿ ತುಂಬಾ ಫ್ಯಾಸಿನೇಷನ್.
0: ಬಟ್ ಅದನ್ನ ಯು ಇಫ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟೆಡ್ ವಿತ್ ನಾರ್ಮಲ್ ಹೆಲ್ತಿ ಫುಡ್, ದಟ್ ಈಸ್ ದ ಬೆಸ್ಟ್. ಯಾಕೆಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಂದ ಈ ಅನ್ಹೆಲ್ತಿ ಜಂಕ್ ಫುಡ್ ಸ್ಟಾರ್ಟ್ ಮಾಡುವಾಗ, ತಗೊಳ್ಳೋದು ಸ್ಟಾರ್ಟ್ ಮಾಡಿದಾಗ ಇಟ್ ಕಂಟಿನ್ಯೂ
1: ಲೈಫ್ಗೂ ಹಾಗೆ ಕಂಟಿನ್ಯೂ.

0: ಅಕೌಂಟ್ ಹೋಗುತ್ತೆ. ಸೊ ಬಹುಶಃ ಫ್ಯಾಮಿಲಿ ಅಂಡ್ ದ ಮದರ್ಸ್
1: ಪೇರೆಂಟ್ಸ್
0: ಹೆಚ್ಚಿನ ಪಾತ್ರವನ್ನು ಇದರಲ್ಲಿ ಗಮನವನ್ನು ವಹಿಸಬೇಕಾಗುತ್ತೆ. ಕಾರ್ಯಕ್ರಮವನ್ನು ಮುಗಿಸೋಕ್ಕೆ ಮುಂಚೆ ಒಂದು ರ್ಯಾಪಿಡ್ ಫೈರ್ ಕ್ವೆಶನ್ಸ್ನ ನಿಮಗೆ ಕೇಳೋಣ ಅಂತ. ಕ್ಯಾನ್ಸರ್ ಒಂದು ಸಾಂಕ್ರಾಮಿಕ ರೋಗವೇ?
1: ಇಲ್ಲ.
0: ಟೊಬ್ಯಾಕೋ ಬಿಟ್ಟ ನಂತರ ಕ್ಯಾನ್ಸರ್ನ ಅಪಾಯ ಕಡಿಮೆ ಆಗುತ್ತಾ?
1: ಕ್ಯಾನ್ಸರ್ ಇನ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ, ಬಟ್ ರೆಗ್ಯುಲರ್ ಸರ್ವೈಲೆನ್ಸ್ ಅಲ್ಲಿ ಇರಬೇಕು.
0: ಎಚ್ ಪಿ ವಿ ಲಸಿಕೆ ಹುಡುಗರಿಗೂ ಅವಶ್ಯಕತೆ ಇದೆಯಾ?
1: 100% ಅವಶ್ಯಕತೆ ಇದೆ.
0: ಹೇಗೆ ಸಹಾಯ ಆಗುತ್ತೆ ಹುಡುಗರಿಗೆ?
1: ಇಟ್ ವಿಲ್ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಪೀನೈಲ್ ಕ್ಯಾನ್ಸರ್, ಇಟ್ ವಿಲ್ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಓರೋಫೆರೆಂಜಿಯಲ್ ಕ್ಯಾನ್ಸರ್. ಸೊ ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್.
0: ಓಕೆ. ಸ್ತನದಲ್ಲಿರುವ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಅಂತಾನೆ ಹೇಳ್ಬೋದು?
1: ಇಲ್ಲ. ಪೇನ್ಲೆಸ್ ಲಂಪ್ಸ್ ಕ್ಯಾನ್ಸರ್ ಇರೋ ಸಾಧ್ಯತೆಗಳು ಇರುತ್ತೆ, ಅದನ್ನು ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ನಾವು.
0: ಓಕೆ. ಸ್ಕ್ರೀನಿಂಗ್ ಅಂತ ಹೇಳಿದ್ವಲ್ಲ, ಇದು ಒಂದು ಪೇನ್ಫುಲ್ ಪ್ರೊಸೀಜರ್ ಅಥವಾ ಹೇಗೆ?
1: ಯಾವ ಟೆಸ್ಟು ಪೇನ್ಫುಲ್ ಇರಲ್ಲ. ಇಟ್ಸ್ ಅ ಔಟ್ ಪೇಷಂಟ್ ಪ್ರೊಸೀಜರ್. ಮ್ಯಾಕ್ಸಿಮಮ್ 5 to 10 minutes ಅಲ್ಲಿ ಫುಲ್ ಟೆಸ್ಟ್ಗಳು ಮುಗಿದೋಗುತ್ತೆ.
0: ಆರೋಗ್ಯಕರವಾದ ವ್ಯಕ್ತಿಗಳು ಆನ್ಯುವಲ್ ಸ್ಕ್ರೀನಿಂಗ್ನ ಮಾಡಿಸ್ಕೊಳ್ಬೇಕಾ?
1: 100% ಮಾಡಿಸ್ಕೋಬೇಕು. ಯಾಕೆಂದ್ರೆ ಮಾಡಿಸ್ಕೊಂಡಾಗ ಬೇಗ ಗುರ್ತು ಹಿಡಿಯೋ ಚಾನ್ಸ್ ಇರುತ್ತೆ, ಬೇಗ ಗುರ್ತು ಹಿಡಿದ್ರೆ ಪೂರ್ತಿ ಗುಣ ಆಗೋ ಚಾನ್ಸ್ ಸಿಗುತ್ತೆ.
0: ಓಕೆ, ಧನ್ಯವಾದಗಳು ಡಾಕ್ಟರ್ ಕಿರಣ್ ಅವರೇ. ಇಷ್ಟು ಹೊತ್ತು ಕ್ಯಾನ್ಸರ್ ರೋಗದ ಪ್ರಿವೆನ್ಷನ್ ಹಾಗೂ ಸ್ಕ್ರೀನಿಂಗ್ ಬಗ್ಗೆ ನಾವು ನಿಮ್ಮಿಂದ ಬಹಳಷ್ಟು ತಿಳ್ಕೊಂಡ್ವಿ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಹಾಗೂ ನಿಲಯದ ಪರವಾಗಿ ಮೈಸೂರಿನ ಕಾವೇರಿ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಕಿರಣ್ ಅವರಿಗೆ ನಾವು ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರಗಳು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಈ ಕುರಿತು ಮಾತನಾಡಿದವರು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.
4: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು ಅಥವಾ ಹತ್ತಿರದ

0: ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿಂಡ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು, ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ದಿನಗಳವರೆಗೆ ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್, 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ

0: ಗುಂಪಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24-27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15-29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ DGP ಅವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ

ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು, ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ ಪಿಐಬಿ ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀಯರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ನಾಲ್ಕನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30ಕ್ಕೆ ಆರಂಭವಾಗಲಿದ್ದು, ಇಂಗ್ಲೆಂಡ್ ತನ್ನ ಎರಡನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ. ಮೂರನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು, ಗೆಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು, ಸಾಯ್ಲಿ, ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ನಾಲ್ಕನೇ ದಿನದಾಟದಲ್ಲಿಂದು ಎರಡನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20:20. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯ ರಾಘವನ್ ಅವರು ಹಾಡಿರುವ ಕುವೆಂಪು ಅವರ ರಚನೆಗಳನ್ನು ಆಲಿಸೋಣ. ಮೊದಲಿಗೆ ನರ್ತಿಸುತ್ತಾಯೇ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:30. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ 2 ಕನಸು ಚಿತ್ರದ ಗೀತೆಯನ್ನು ಆಲಿಸೋಣ. ಗೀತೆಯ ಗಾಯಕರು ಪಿಬಿ ಶ್ರೀನಿವಾಸ್, ಸಾಹಿತ್ಯ ಜೀವದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿರುವ ನಾಂದಿ ಚಿತ್ರದ ಗೀತೆ, ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

ಕಿಳುಗ್ರೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಂಧನ ಚಿತ್ರದ ಗೀತೆ. ಎಂ ರಂಗರಾವ್ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜೈ ಗೋಪಾಲ್.

0: ಯೋಗವಾಣಿ ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ನೀವೀಗ ಕೇಳುತ್ತಿರುವ ಗೀತೆ ಸಿಪಾಯಿ ರಾಮು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಸಸ್ಯಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆ.
0: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮೀ ಬಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರ, ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯೊಂದನ್ನು ಆಲಿಸೋಣ. ಚಿತ್ರ ಹೊಸ ಬೆಳಕು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜಕರು ಎಂ ರಂಗರಾವ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:55 ಸೆಕೆಂಡುಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಹಾಯ್ ಪುಟಾಣಿಗಳೇ ನೀವು ಚೆನ್ನಾಗಿ ಕತೆ ಬರೀತೀರಾ ಕವನ ಕೂಡ ಬರೀತೀರಾ ಚುಟುಕು ಹಾಸ್ಯ ಬರಹ ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ
2: ವಿಳಾಸ ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ ಆಕಾಶವಾಣಿ ಯಾದವಗಿರಿ ಮೈಸೂರು ಪಿನ್ಕೋಡ್ 570020 ಒಂದರಿಂದ 10ನೇ ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ ಮಕ್ಕಳ ಸಾಹಿತ್ಯ ರಂಗ
3: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ ಸಾಮಾಜಿಕ ಮಾಧ್ಯಮಗಳು ಯುವಜನರಲ್ಲಿ ಆತ್ಮವಿಶ್ವಾಸ ಕುಗ್ಗಿಸುತ್ತಿದೆಯೇ? ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿಗಳಿಂದ ಚರ್ಚೆ ಕೇಳುವಿರಿ.

0: ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣೋ ಚಿತ್ರಗಳು, ವಿಡಿಯೋಗಳು ಮತ್ತು ಪೋಸ್ಟ್ಗಳು ಅವರ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಮಾತ್ರ ತೋರಿಸ್ತಿವೆ. ಆದರೆ ಅವರ ಜೀವನದಲ್ಲಿರುವ ಕಷ್ಟಗಳು, ವಿಫಲತೆಗಳು ಅಥವಾ ಸವಾಲುಗಳು ಅಲ್ಲಿ ಹೆಚ್ಚಾಗಿ ಕಾಣಿಸೋದಿಲ್ಲ.
1: ಮರೆಯದೆ ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
2: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. ಅನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: अगले 2 से 3 दिन तक अरुणाचल प्रदेश, पूर्वी उत्तर प्रदेश, नागालैंड, मणिपुर, मिजोरम, त्रिपुरा, ओडिशा, पश्चिम बंगाल के तराई क्षेत्रों, सिक्किम और उत्तराखंड में भी मूसलाधार बारिश की संभावना है। आंध्र प्रदेश, बिहार, झारखंड, ओडिशा, तेलंगाना, अंडमान निकोबार द्वीप समूह, जम्मू और कश्मीर और लद्दाख में 16 जुलाई तक बारिश का अनुमान है। घरेलू शेयर बाजार के प्रमुख सूचकांक आज सामान्य रूप से कारोबार कर रहे हैं। सेंसेक्स 20 अंक बढ़कर 77,589 पर और निफ्टी 7 अंक गिरकर 24,200 पर पहुंच गया। और अंत में मुख्य समाचार एक बार फिर। सर्वोच्च न्यायालय ने कहा, किसी व्यक्ति की नागरिकता का निर्धारण और उसे विदेशी घोषित करने के लिए निष्पक्ष और वैध प्रक्रिया का पालन होना चाहिए। शीर्ष न्यायालय ने गुवाहाटी उच्च न्यायालय के 27 अपीलकर्ताओं को विदेशी घोषित करने के फैसले को रद्द किया। सर्वोच्च न्यायालय ने श्री राम जन्मभूमि मंदिर में चढ़ावा चोरी मामले की जांच कर रहे विशेष जांच दल से मौजूदा स्थिति की रिपोर्ट मांगी। राष्ट्रपति द्रौपदी मुर्मू ने तमिलनाडु में अमोनिया गैस रिसाव से प्रभावित झारखंड के श्रमिकों से जुड़े मामले का संज्ञान लिया, तत्काल कार्रवाई के आदेश। और महिला क्रिकेट में लॉर्ड्स में टेस्ट मैच के 4th दिन भारत के साथ इंग्लैंड दूसरी पारी में 6 विकेट पर 130 रन से आगे खेलेगा। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ದ ಮಾಡಲಾದ ಆರೋಪಗಳ ಬಗ್ಗೆ ಅಗತ್ಯ ತನಿಖೆಗಾಗಿ ಸಂವಿಧಾನದ 317(1)ವಿಧಿಯಡಿಲಿ ಸುಪ್ರೀಂಕೋರ್ಟ್ಗೆ ಉಲ್ಲೇಖಿಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಸೇರಿದಂತೆ ಅವರ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
2: ಯುವಕರ ಭವಿಷ್ಯವನ್ನು ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಇವತ್ತು ಏನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
1: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ

0: ಈ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು, ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬಿದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ದಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99%ರಷ್ಟು ಗಣತಿ ನಮೂನೆ ನೀಡಲಾಗಿದ್ದು, ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೂಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು, ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದ್ದು, ಶೇಕಡ 100ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ

0: ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:40:05. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿರುವ ಲವ್ ಮಾಕ್ಟೇಲ್ ಚಿತ್ರದ ಗೀತೆ. ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಘು ದೀಕ್ಷಿತ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮಿಲನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
1: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ

0: ತುಂಬ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
1: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
0: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
1: ಮರೆಯದೆ ಕೇಳಿ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
2: ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ನಿಮಗಿದೆಯೇ
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಸಂಜೆ 5:20 ಪ್ರಸಾರ ಮಾಡುತ್ತೇವೆ. ಪ್ರಿಯ ಕೇಳುಗರೆ, ಇಂದು ಸಂಜೆ 4:00 ಮಹಿಳಾರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
0: ತಪ್ಪದೇ ಆಲಿಸಿ ಇಂದು ಸಂಜೆ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 3:15. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಿ ಬಾಲಕೃಷ್ಣ ಅವರ ವೀಣಾ ವಾದನ ಆಲಿಸೋಣ. ಮೊದಲಿಗೆ ತ್ಯಾಗರಾಜರ ಕೃತಿ ಫಲಮಂಜರಿ ರಾಗ ಆದಿತಾಳದಲ್ಲಿ ಪಟ್ಟಿ ಬಿಡುವರಾದವು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಬಾಲಕೃಷ್ಣ ಅವರ ವೀಣಾವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ನುಡಿಸಿದವರು ಗುರುವಾಯೂರು ದೊರೈ, ಘಟ ಎಂಎ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ.ವಿ. ಪ್ರಕಾಶ್ ಅವರ ವೇಣುವಾದನ ಕೇಳುವಿರಿ. 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳುವಿರಿ. ಪ್ರಸ್ತುತಿ ವಿದ್ವಾನ್ ವಿ. ನಂಜುಂಡಸ್ವಾಮಿ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 3:30:05. ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು CIET NCERT ನವದೆಹಲಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 4:05.
1: ಕೇಳುಗರೆ, ಇಂದಿನ ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ. ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ.
0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಸರ್ವೈಕಲ್ ಕ್ಯಾನ್ಸರ್ ಅನ್ನುವಂಥದ್ದು ಈ ನಡುವೆ ತುಂಬಾನೇ ಕೇಳಿ ಬರ್ತಾ ಇರುವಂತಹ ಒಂದು ವಿಷಯ ಆಗಿದೆ. ಈ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿರುವ ಡಾಕ್ಟರ್ ಆಶಾ ಎಂಬಿ ಅವರಿದ್ದಾರೆ. ಅವರನ್ನ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬನ್ನಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
0: ಮೇಡಮ್, ಮೊದಲಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳ್ತೀರಾ?
2: ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಈ ಗರ್ಭಕೋಶದ ಬಾಯಿ ಇರುತ್ತಲ್ಲ, ಅದನ್ನ ಸರ್ವಿಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಉಂಟಾಗ ಕ್ಯಾನ್ಸರ್ ಏನೇ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳೋದು.
0: ಇದು ಹೇಗೆ ಉಂಟಾಗುತ್ತೆ?
2: ಈ ಸರ್ವೈಕಲ್ ಕ್ಯಾನ್ಸರ್ ಉಂಟಾಗಕ್ಕೆ ಹಲವಾರು ಕಾರಣಗಳಿದೆ. ಫಸ್ಟ್ ಏನಂದ್ರೆ ಅರ್ಲಿ ಏಜ್ ಆಫ್ ಮ್ಯಾರೇಜ್, ಅಂದ್ರೆ ಈ ಮದ್ವೆ ಬೇಗ ಆಗೋದು, 16 ವರ್ಷ ಅಥವಾ 18 ವರ್ಷಕ್ಕಿಂತ ಮುಂಚೆ ಮಹಿಳೆಯರಾಗ್ತಾರಲ್ಲ, ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ನೆಕ್ಸ್ಟ್ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್, ಅಂದ್ರೆ ಲೈಂಗಿಕ ಪ್ರಕರಣ ಇವಾಗ ಮೋರ್ ದನ್ ಒನ್ ಮೇಲ್ ಫ್ಯಾಕ್ಟರ್ ಇದ್ದಾಗ ಅಲ್ಲೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗ ಕಾರಣ ಇರುತ್ತೆ. ಮತ್ತೆ ಅರ್ಲಿ ಏಜ್ ಆಫ್ ಮ್ಯಾರೇಜ್, ಅದ್ರ ಜೊತೆ ಚೈಲ್ಡ್ ಬೇರಿಂಗ್ ಅಂತ ಮಲ್ಟಿಪಲ್ ಪ್ರೆಗ್ನೆನ್ಸಿ, ಅದು ಕೂಡ ರಿಸ್ಕ್ ಫ್ಯಾಕ್ಟರ್ಸ್. ಮತ್ತೆ ಹೋಮೋಸೆಕ್ಷುಯಲ್, ಈ ನಡುವೆ ತುಂಬಾ ಜಾಸ್ತಿ ಇದೆ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ಸ್. ಮತ್ತೆ ಈ ಓಸಿಪಿ ಅನ್ನೋದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಇರುತ್ತಲ್ಲ, ಆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ತಗೊಂಡಾಗ ಏನಂದ್ರೆ ಸರ್ವೈಕಲ್ ಎರೋಷನ್ ಅಂತ ಸ್ವಲ್ಪ ಎಂಡೋಸರ್ವ್ ಇದೆಲ್ಲ ಸ್ವಲ್ಪ ಎಪಿಥೀಲಿಯಂ ಹೊರಗೆ ಬಂದಿರುತ್ತೆ, ಅವರಲ್ಲಿ ಸ್ವಲ್ಪ ಹೆಚ್ಚಾಗ ಸರ್ವೈಕಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಹಾಗೆ ಆಗತ್ತೆ ಅಂತ ಇಲ್ಲ, ರಿಸ್ಕ್ ಫ್ಯಾಕ್ಟರ್ ಹೆಚ್ಚಿರುತ್ತೆ. ಇವಾಗ ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಲ್ಲ, ಅದೇ ತರ ಇದು ಕೂಡ ಒಂದು. ಮತ್ತೆ ಇಂಡಿಯಾಲಿ ಆಲ್ರೆಡಿ ನಾನು ಹೇಳ್ದಾಗೆ ಇನ್ಸಿಡೆನ್ಸ್ ಹೆಚ್ಚಾಗಿದೆ. ನೆಕ್ಸ್ಟ್ WHO ಎಲಿಮಿನೇಷನ್ ಸ್ಟ್ರಾಟಜಿ, ಅರ್ಲಿ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಒಂದು. ಈ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಏಜ್ ಲೆಸ್ ದನ್ 18 ಇಯರ್ಸ್ ಆದಾಗ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗ ಸಾಧ್ಯತೆ ಇರುತ್ತೆ. ಮತ್ತೆ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್, ಈ ಲೈಂಗಿಕ ಕ್ರಿಯೆ ಯಾವಾಗ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಜೊತೆ ಇರುತ್ತೆ ಅವರಲ್ಲಿ ಕೂಡ ಈ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್, ಇಮ್ಯುನಿಟಿ ಕಡಿಮೆ ಇದ್ದಾಗ, HIV ಇನ್ಫೆಕ್ಷನ್ ಅಥವಾ ಈ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅವ್ರು ಅದಕ್ಕೆ ಮೆಡಿಕೇಶನ್ಸ್ ಅವೆಲ್ಲ ತಗೋತಾ ಇದ್ದಾರೆ ಅಂದರೆ ಅವರಲ್ಲಿ ಕೂಡ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅವರಲ್ಲಿ HPV ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. HPV ಇನ್ಫೆಕ್ಷನ್ ಜೊತೆ ಈ ಡಿಸೀಸ್ ಪ್ರೋಗ್ರೆಷನ್ ಕೂಡ ಹೆಚ್ಚಿರುತ್ತೆ. ಮತ್ತೆ ಹೋಮೋಸೆಕ್ಷುಯಲ್ಸ್ ಅಂದರೆ ಸೇಮ್ ಸೆಕ್ಷುಯಲ್ ಕಾಂಟ್ಯಾಕ್ಟ್, ಮೆನ್ ವಿತ್ ಮೆನ್, ವಿಮೆನ್ ವಿತ್ ವಿಮೆನ್, ಅವರಲ್ಲಿ ಸೆಕ್ಸ್ ಪ್ರಕ್ರಿಯೆನೇ ಬೇರೆ ಥರ ಇರುತ್ತೆ, ಹಾಗಾಗಿ ಅವರಲ್ಲಿ ಕೂಡ ಹೆಚ್ಚು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಮತ್ತೆ ಸ್ಮೋಕಿಂಗ್, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಒಂದೇ ಅಲ್ಲ, ಅದ್ರ ಜೊತೆ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸರ್ವೈಕಲ್ ಕ್ಯಾನ್ಸರ್, ಸ್ಮೋಕಿಂಗ್ ಕೂಡ ಒಂದು ಕಾರಣ ಇದೆ. ಮತ್ತೆ ಕ್ರಾನಿಕ್ ಸರ್ವಿಸೈಟಿಸ್ ಅಥವಾ ಸೋಷಿಯಲ್ ಫ್ಯಾಕ್ಟರ್ಸ್ ಮತ್ತೆ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ.
0: ಓಕೆ, ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದೇನಿದೆ ಅದು ನೀವೀಗ ಹೇಳಿದ್ರಿ, ಗರ್ಭಕೋಶದ ಒಂದು ಔಟರ್ ಲೇಯರ್ ತರ ಅಂತ, ಎಷ್ಟು ಸಾಮಾನ್ಯ ಮಹಿಳೆಯರಲ್ಲಿ ಮಾತ್ರ ಅಂತ ಅಂದ್ರೆ?
2: ಮಹಿಳೆಯರಲ್ಲಿ ಇದು ಎಷ್ಟು ಡೇಂಜರಸ್ ಕ್ಯಾನ್ಸರ್ ಅಂದ್ರೆ, ಗ್ಲೋಬೋಕಾನ್ ಅನ್ನೋದು ಒಂದು ಸ್ಟಡಿ ಕೊಡುತ್ತೆ, WHO ಮತ್ತೆ ಇವೆಲ್ಲ ಒಂದು ಸ್ಟ್ರಾಟಜೀಸ್ ಅಂದ್ರೆ ಸ್ಟಡೀಸ್ ಹೇಳುತ್ತೆ. ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ, ಪ್ರತಿ ವರ್ಷ ನಮ್ಮ ಭಾರತದ ಇನ್ಸಿಡೆನ್ಸ್ ಹೇಳ್ತೀನಿ, ಸುಮಾರು 127,526 ಮಹಿಳೆಯರು ಹೊಸ ಕೇಸಸ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಡಿಟೆಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಸುಮಾರು 79,906 ಮರಣ ಕಾರಣ ಏನಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಅಲ್ಲಿಗೆ 79,000 ನಮ್ಮ ದೇಶದಲ್ಲಿ ಸಾಯ್ತಾ ಇದ್ದಾರೆ ಮಹಿಳೆಯರು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಇಂದಾನೆ. ಎಷ್ಟು ಸೀರಿಯಸ್ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಸಾಯ್ತಾ ಇದ್ದಾರೆ ಅಂತ. ಬಟ್ ಸ್ಟಡೀಸ್ ಹೇಳ್ತಾ ಇದೆ ಇಷ್ಟು ಜನದಿಂದ ಸಾವು ಸರ್ವೈಕಲ್ ಕ್ಯಾನ್ಸರ್ ಇಂದಾನೇ ಆಗ್ತಾ ಇದೆ ಅಂತ. ಅಲ್ಲಿಗೆ ಪ್ರತಿ 8 ನಿಮಿಷದಲ್ಲಿ ಒಂದು ಮಹಿಳೆಯರ ಸಾವಾಗತ್ತೆ. ಇವಾಗ ನಾವೇ

0: ಅರ್ಧ ಗಂಟೆ ಮಾತಾಡ್ತಾ ಇದೀವಿ.
1: ಹೌದು,
0: ಅರ್ಧ ಗಂಟೆಲಿ 4 ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ ಅಂದ್ರೆ ಕಾರಣ ಸರ್ವೈಕಲ್ ಕ್ಯಾನ್ಸರ್, ಅಷ್ಟು ಡೇಂಜರಸ್ ಕ್ಯಾನ್ಸರ್.
1: ಇದಕ್ಕೆ ಈ ವೈರಸ್ ಕಾರಣ ಅನ್ನುವಂಥದ್ದು ನಾವು ತುಂಬಾ ಕೇಳಿದೀವಿ, ಹೆಚ್ ಪಿ ವಿ ವೈರಸ್ ಅನ್ನುವಂಥದ್ದು ಕಾರಣ ಅಂತ ತುಂಬಾನೇ ಕೇಳಿದೀವಿ. ಏನು ಈ ಹೆಚ್ ಪಿ ವಿ ವೈರಸ್ ಅಂದ್ರೆ?
0: ಹೆಚ್ ಪಿ ವಿ ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಹೌದು, ಇದರಿಂದಾನೇ ಈ ಸರ್ವೈಕಲ್ ಕ್ಯಾನ್ಸರ್ ಆಗ್ತಾರೆ, ಇದು ಕೂಡ ಒಂದು ಕಾರಣ. ಅದು ಸರಿನೇ. ಏನಂದ್ರೆ ಈ ಹೆಚ್ ಪಿ ವಿ ಇನ್ಫೆಕ್ಷನ್ ಸಾಮಾನ್ಯವಾಗಿ ಮಹಿಳೆಯರಲ್ಲೂ ಆಗುತ್ತೆ, ಪುರುಷರಲ್ಲೂ ಕೂಡ ಆಗುತ್ತೆ. 85% ಅಂದರೆ ಆ್ಯಂಡ್ 91% ಅಂತ ಮಹಿಳೆಯರ ಮತ್ತು ಪುರುಷರಲ್ಲಿ ಡಿವೈಡ್ ಆಗುತ್ತೆ. ಈ ಹೆಚ್ ಪಿ ವಿ ವೈರಸ್ ಎಷ್ಟು ಡೇಂಜರಸ್ ಅಂದರೆ ಅದರಲ್ಲಿ ಸುಮಾರು ಹಲವಾರು ಟೈಪ್ಸ್ ಇದೆ, ಮೋರ್ ದೆನ್ 100. ಅದರಲ್ಲಿ ಒಂದು 50 ಅಷ್ಟು ಹೈ ರಿಸ್ಕ್ ಅಂದರೆ ರಿಸ್ಕ್ ಇರೋಂಥ ವೈರಸ್ಗಳಿರುತ್ತೆ. ಆ ವೈರಲ್ ಇನ್ಫೆಕ್ಷನ್ ಆದಾಗ ಅದರಲ್ಲಿ ಹೈ ರಿಸ್ಕ್ ವೈರಸ್ ಆ್ಯಂಡ್ ಲೋ ರಿಸ್ಕ್ ಅಂತ ಹೇಳ್ತೀವಿ. ಆ ವೈರಸ್ ಏನಾದ್ರು ದೇಹಕ್ಕೆ ಬಂದರೆ, ನಮಗೆ ಸೋಂಕಾದರೆ, ಅದು ಅಲ್ಲೇ ಇನ್ಫೆಕ್ಷನ್ ಸಾಮಾನ್ಯವಾಗಿ 1 ವರ್ಷ 2 ವರ್ಷದಲ್ಲಿ ನಮ್ಮ ದೇಹ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ಕ್ಲಿಯರ್ ಆಗುತ್ತೆ.
1: ಓಕೆ,
0: ಆವಾಗ ಅವರಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆ ಇಮ್ಯುನಿಟಿ, ಅದು ವೈರಸ್ ನಮ್ಮ ದೇಹದಲ್ಲೇ ಹಾಗೆ ಉಳಿದು ಬಿಡುತ್ತೆ ಅಂದರೆ 1 ವರ್ಷ 2 ವರ್ಷ ನಂತರ ಇದು ಚೇಂಜಸ್ ಆಗ್ತಾ ಹೋಗುತ್ತೆ ಸರ್ವಿಕ್ಸಲ್ಲಿ. ಆ ಚೇಂಜಸ್ ಒಂದೇ ದಿನದಲ್ಲೇ ಕ್ಯಾನ್ಸರ್ ಕಂಡು ಬರಲ್ಲ, ಇಟ್ ಟೇಕ್ಸ್ ಮೆನಿ ಮಂತ್ಸ್ ಮತ್ತು ಇಯರ್ಸ್. ಫಸ್ಟ್ 1 or 2 ಇಯರ್ಸಲ್ಲಿ ಸಿಂಪ್ಟಮ್ಸೇ ಇರಲ್ಲ, ಯಾಕಂದ್ರೆ ಅವ್ರಿಗೆ ಸೋಂಕು ಆಗಿದೆ ಅನ್ನೋದೇ ಗೊತ್ತಿರಲ್ಲ.
1: ಓಕೆ, ಸೊ ಆರಂಭಿಕ ಲಕ್ಷಣಗಳು ಅಂತ ಏನು ಇರೋದೇ ಇಲ್ವಾ?
0: ಸ್ಟಾರ್ಟಿಂಗ್ 1 or 2 ಇಯರ್ಸಲ್ಲಿ ಅವ್ರಿಗೆ ಏನು ಹೆಚ್ ಪಿ ವಿ ಇಂದನೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮೋಸ್ಟ್ ಆರ್ ಎಸಿಂಪ್ಟಮ್ಯಾಟಿಕ್, ಅವರಲ್ಲಿ ಸಿಂಪ್ಟಮ್ಸೇ ಕಂಡು ಬರಲ್ಲ.
1: ಓಕೆ,
0: ಅದ ನಂತರ ಆ ವೈರಲ್ ಇನ್ಫೆಕ್ಷನ್ ಇನ್ನ ಬಾಡಿಯಿಂದ ಕ್ಲಿಯರ್ ಆಗಿಲ್ಲ, ಯಾವಾಗ ಇಮ್ಯುನಿಟಿ ಡೌನ್ ಆಗ್ತಾ ಇದೆ. ಇವಾಗ ಹೆಚ್ಚಿನ ಮಹಿಳೆ ತುಂಬಾ ಸ್ಟ್ರೆಸ್ ಇರ್ತಾರೆ ಅವ್ರ ಲೈಫಲ್ಲಿ, ಆಹಾರ ಸರಿಯಾಗಿ ತಗೊಳ್ಳಲ್ಲ, ನಿದ್ದೆ ಕರೆಕ್ಟ್ ಆಗಿರಲ್ಲ, ತುಂಬಾ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಿಡಿ ಮುಟ್ಟಾಗ್ತಾ ಇರುತ್ತೆ. ಆದ್ರೆ ಅವ್ರಿಗೆ ಹೇಳ್ಕೋಬೇಕು ಅನ್ಸಲ್ಲ, ಹೇಳಿದ್ರೆ ಈ ಪ್ರಪಂಚ ಸುತ್ತ ಇರೋರು ಏನ್ ಅನ್ಕೋತಾರೋ ಅಂತಾನೆ ಅವ್ರು ಹೊರಗೆ ಹೇಳ್ಕೊಳಲ್ಲ. ಬೇರೆ ಈ ಮಹಿಳೆಯರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ತನಗ್ ತೊಂದರೆ ಆಗ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಟ್ಟಾಗ ಆಲ್ರೆಡಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಈ ತರ ಆಗ್ಬಾರ್ದು. ಏನೇನು ಸಿಂಪ್ಟಮ್ಸ್ ಕಾಣುತ್ತಂದ್ರೆ ಹೆಚ್ಚಾದ ಬಿಳಿ ಮುಟ್ಟು ಮತ್ತೆ ರಕ್ತಸ್ರಾವ ಹೆಚ್ಚಾಗಬಹುದು ಋತುಚಕ್ರದಲ್ಲೇ, ಪೀರಿಯಡ್ಸ್ ಟೈಮಲ್ಲೇ, ಮತ್ತೆ ಇನ್ ಬಿಟ್ವೀನ್ ಸೈಕಲ್ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ 2 ಋತುಚಕ್ರ ಮಧ್ಯದಲ್ಲಿ ಸ್ಪಾಟಿಂಗ್ ಆಗೋದು ಅಥವಾ ಅನಿಯಮಿತ ಮುಟ್ಟು, ಇದು ಒಂದು ಲಕ್ಷಣ ಇರುತ್ತೆ. ನೆಕ್ಸ್ಟ್ ಈ ಲೈಂಗಿಕ ಪ್ರಕ್ರಿಯೆ ಆದ್ಮೇಲೆ ನೆಕ್ಸ್ಟ್ ಆ ಟೈಮಲ್ಲಿ ನೋವು ಆಗ್ಬೋದು, ಇಲ್ಲಾಂದ್ರೆ ಬ್ಲೀಡಿಂಗ್ ಆಗ್ಬೋದು, ಅದನ್ನ ಪೋಸ್ಟ್ ಕೋಯಿಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದು ಕೆಲವೊಂದ್ಸರಿ ಮುಟ್ಟು ನಿಂತಾದ್ಮೇಲೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಅದು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ. ಸುಮಾರು 50-55 ವರ್ಷಕ್ಕೆ ಅವ್ರು ಮುಟ್ಟು ನಿಂತಿದೆ ಅಂತ ತಿಳ್ಕೊಳ್ಳಿ. 1 ವರ್ಷ 2 ವರ್ಷ ನಂತರ ಮತ್ತೆ ಬ್ಲೀಡಿಂಗ್ ಕಂಡು ಬರುತ್ತೆ ಅವ್ರಿಗೆ, ಅವಾಗ ಪರೀಕ್ಷೆ ಮಾಡಿದ್ರೆ ಅವರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇರುತ್ತೆ.
1: ಓಕೆ,
0: ಸೊ ಹಾಗಾಗಿ ಇವೆಲ್ಲ ಲಕ್ಷಣಗಳನ್ನು ಅವರು ಫೋರ್ಗೋ ಮಾಡಬಾರ್ದು. ಇದನ್ನೆಲ್ಲ ಮಾಡಬಾರ್ದಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ. ಸ್ಕ್ರೀನಿಂಗ್ ಟೆಸ್ಟ್ನ ತುಂಬಾ ಜನ ಹೆಂಗಸರು ಮಾಡಿಸ್ಕೊಳ್ಳೋದೇ ಇಲ್ಲ, ನಮ್ಮ ದೇಶದಲ್ಲಿ ಯಾರು ಮಾಡಿಸ್ಕೊಳ್ಳೋದೇ ಇಲ್ಲ, ತುಂಬಾ ಕಡಿಮೆ. ಪ್ಯಾಪ್ಸ್ಮಿಯರ್, ಹೆಚ್ ಪಿ ವಿ ಕೋಟೆಸ್ಟಿಂಗ್ ಇವೆಲ್ಲ ಪ್ರಮುಖವಾದ ಪಾತ್ರ ಇದೆ ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟದಲ್ಲಿ.
1: ಓಕೆ ಮ್ಯಾಮ್, ಹಾಗೆ ಈಗ ಯಾರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಬರುತ್ತೆ ಅಂತ ಹೇಳಬಹುದು?
0: ಯಾರಿಗೆ ಅಂದ್ರೆ ಮೇಡಮ್, ನಾವು ಆಗ್ಲೇ ಹೇಳಿದಾಗೆ ಈ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇರೋರಲ್ಲಿ ಅಥವಾ ಯಾರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಈ ವ್ಯಾಕ್ಸಿನ್ ಇರುತ್ತಲ್ಲ, ವ್ಯಾಕ್ಸಿನ್ ಒಂದು ಮಟ್ಟಿಗೆ ಪ್ರೊಟೆಕ್ಷನ್ ಅಂತೂ ಕೊಡುತ್ತೆ. ಯಾವಾಗ ಈ ವ್ಯಾಕ್ಸಿನ್ ಹಾಕೋತೀವಿ ಅದು ಬಹಳ ಇಂಪಾರ್ಟೆಂಟ್. ಈ 9-14 ವರ್ಷ ಇವಾಗ ಆಲ್ರೆಡಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲನ್ನು ಆಗಲೇ ಗೌರ್ಮೆಂಟ್ ಕ್ಯಾಂಪೇನ್ ಕೂಡ ಆಗ್ತಾ ಇದೆ ಹಾಕಿಸ್ಕೋಬೇಕಂತ. ಯಾಕೆ ಅಂದರೆ ಆ ಏಜಲ್ಲಿ ಹಾಕಿಸ್ಕೊಂಡಾಗ ಈ ಸರ್ವೈಕಲ್ ಕ್ಯಾನ್ಸರ್ ಸುಮಾರು 97% to 100% ಪ್ರೊಟೆಕ್ಷನ್ ಇರುತ್ತೆ. ಅದಕ್ಕೆ ಇಮ್ಯುನಿಟಿ ಆಂಟಿಬಾಡೀಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆದರೆ ಒಂದ್ಸರಿ ಈ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಆದಮೇಲೆ ಆ ಎಫಿಕಸಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆ ಸೇಮ್ 97-100% ಇರೋ ಎಫಿಕಸಿ 44% ಇಳಿದು ಬಿಡುತ್ತೆ.
1: ಓಕೆ, ಸೊ ಈಗ ಏನೇ ಆ ವ್ಯಾಕ್ಸಿನೇಷನ್ ಇದ್ರೂ ಕೂಡ ಲೈಂಗಿಕ ಸಂಪರ್ಕಕ್ಕೆ ಮುಂಚೆ ತಗೊಳ್ಳೋದು ಒಳ್ಳೇದು ಅನ್ನೋ ತರ ಹೇಳಿ.
0: ಇಟ್ ಇಸ್ ಸೇಫ್. ಹೌದು, ಹಲವಾರು ಸ್ಟಡೀಸ್ ಹಲವಾರು ಟ್ರಯಲ್ಸ್ ಪ್ರೂವ್ ಆಗಿದೆ. ಕ್ಯಾಚ್ ಅರ್ಲಿ, ಫಸ್ಟ್ ಬಂದಾಗ 9-14 ವರ್ಷದಲ್ಲಿ ಹಾಕಿಸ್ಕೊಂಡ್ರೆ ಬಹಳ ಎಫೆಕ್ಟಿವ್ ಇರುತ್ತೆ.
1: ಓಕೆ, ಪ್ಯಾಪ್ಸ್ಮಿಯರ್ ಮತ್ತೆ ಹೆಚ್ ಪಿ ವಿ ಪರೀಕ್ಷೆಗಳಿದೆ ಅಂತೆಲ್ಲ ಹೇಳ್ತಾ ಇದ್ರಿ ನೀವು ಮಾತನಾಡ್ತಾ, ಈ ಪ್ಯಾಪ್ಸ್ಮಿಯರ್ ಮತ್ತೆ ಹೆಚ್ ಪಿ ವಿ ಪರೀಕ್ಷೆ ಇದೆರಡರ ಮೇಜರ್ ಡಿಫ್ರೆನ್ಸ್ ಏನು ಮ್ಯಾಮ್?
0: ಎರಡನ್ನು ಸರ್ವೈಕಲ್ ಸ್ಕ್ರೀನಿಂಗ್ ಟೆಸ್ಟ್, ಒಂದು ಕಾಸ್ ಫ್ಯಾಕ್ಟರ್ ಡಿಫ್ರೆನ್ಸ್ ಇದೆ. ಪ್ಯಾಪ್ಸ್ಮಿಯರ್ ಯಾವ ಯಾರು ಕಂಡಿಡ್ದಿದ್ದಂದ್ರೆ ಜಾರ್ಜ್ ಎನ್ ಪೆಪಿನಿಕಲಸ್ ಅಂತ 1928 ಅಲ್ಲಿ ಅವ್ರು ಕಂಡಿಡ್ದಿದ್ದು. ಈ ಪ್ಯಾಪ್ಸ್ಮಿಯರ್ ಇಂದ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಸುಮಾರು 79% ಇನ್ಸಿಡೆನ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಕಡಿಮೆ ಆಗಿದೆ, ಮತ್ತೆ ಸುಮಾರು 70% ಅಂದ್ರೆ 70% ಮಾರ್ಟಾಲಿಟಿ ಆಫ್ ಸರ್ವೈಕಲ್ ಕ್ಯಾನ್ಸರ್ ಕೂಡ ಕಡಿಮೆ ಆಗಿದೆ. ಇವರು ಯಾರಲ್ಲಿ ಫಸ್ಟ್ ಟೆಸ್ಟ್ ಮಾಡಿದಂದ್ರೆ ಅವ್ರ ಹೆಂಡತಿ ಮೇಲೆ ಫಸ್ಟ್ ಪ್ರಯೋಗ ಮಾಡಿದ್ದು. ಸೊ ಅವರಿಂದ ಇವತ್ತು ತುಂಬಾ ಮಹಿಳೆಯರ ಜೀವ ಉಳಿದಿದೆ. ಸೊ ಪ್ಯಾಪ್ಸ್ಮಿಯರ್ ವೆರಿ ಇಂಪಾರ್ಟೆಂಟ್ ಟೆಸ್ಟ್, ಯಾವಾಗ ಮಾಡಬೇಕು ಏನು ಅನ್ನೋದು ತುಂಬಾ ರೆಕಮೆಂಡೇಶನ್ಸ್ ಇದೆ. ಅಮೆರಿಕನ್ ರೆಕಮೆಂಡೇಶನ್ ಅಂದ್ರೆ ACOG ಅಂತ ಹೇಳ್ತೀವಿ, ಅದ್ರ ಪ್ರಕಾರ 21 ವಯಸ್ಸಿನಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ.

0: ಅರೆ ನಮ್ಮ ದೇಶದಲ್ಲಿ ಯಾರು ಬರಲ್ಲ ಆತರ ಮಾಡಿಸ್ಕೊಳಕ್ಕೆ. ಅಟ್ ಲೀಸ್ಟ್ ನಮ್ದು ಫಾಕ್ಸಿ ಅಂತ ಹೇಳ್ತೀವಿ, ಫೆಡರೇಷನ್ ಆಫ್ ಆಬ್ಸ್ಟೆಟಿಕ್ ಅಂಡ್ ಗೈನಕಾಲಜಿ ಸೊಸೈಟಿ ಇನ್ ಇಂಡಿಯಾ. ಇದರ ರೆಕಮೆಂಡೇಶನ್ ಪ್ರಕಾರ ಅಟ್ ಲೀಸ್ಟ್ 25 ಇಯರ್ಸ್ ಎಲ್ಲಾರೋ ಸ್ಟಾರ್ಟ್ ಮಾಡಿ ಅಂತ ರೆಕಮೆಂಡೇಶನ್ ಇದೆ. WHO ಯಾರೂ ಬರಲ್ಲ ಇನ್ನ ಲೋ ರಿಸೋರ್ಸ್ ಸೆಟ್ಟಿಂಗ್ ಅಲ್ಲಿ 30 ವರ್ಷಕ್ಕಾರು ಸ್ಟಾರ್ಟ್ ಮಾಡಿ ಅಂತಾರೆ. ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಬರೀ ಪ್ಯಾಪ್ಸ್ಮಿಯರ್ ಅಂದ್ರೆ 3 ವರ್ಷಕ್ಕೆ ಒಂದ್ಸರ್ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ.
1: ಓಕೆ,
0: ಆದ್ರೆ 35 ವರ್ಷದ ನಂತರ ಈ ಪ್ಯಾಪ್ಸ್ಮಿಯರ್ ಜೊತೆ HPV DNA ಟೆಸ್ಟಿಂಗ್ ಕೋ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ HPV ವೈರಸ್ ಇದೆಯಾ ಇಲ್ಲ ಅನ್ನೋದು ಕನ್ಫರ್ಮೇಶನ್ ಕೂಡ ಇದಾಗತ್ತೆ. ಅದು ಕೋ ಟೆಸ್ಟಿಂಗ್ ಮಾಡಿದಾಗ ಈ ಪ್ಯಾಪ್ಸ್ಮಿಯರ್ ಯಾವಾಗ ನಾವು 3 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ ಅದನ್ನ ಇವೆರಡೂ ಟೆಸ್ಟ್ ಮಾಡಿದಾಗ 5 ವರ್ಷಕ್ಕೆ ಒಂದ್ಸರಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಏನಂದ್ರೆ ಪ್ರತಿ 5 ವರ್ಷಕ್ಕಾರು ಆಗ್ಲಿಲ್ಲ ಅಂದ್ರೆ ಕೊನೆಯದಾಗಿ ಏನ್ ಹೇಳ್ಬೋದು ಅಂದ್ರೆ ಅಟ್ಲೀಸ್ಟ್ ಲೈಫಲ್ಲಿ 1-2 ಸಲಾರು ಮಾಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಹಳ ಡೇಂಜರಸ್ ಕ್ಯಾನ್ಸರ್, ಅಂಡ್ ಈ ಕ್ಯಾನ್ಸರ್ದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ಪ್ರಿವೆಂಟ್ ಮಾಡ್ಬೋದು. ಬೇಗ ಕೊಡ್ತಾದ್ರೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ, ಅಂಡ್ ಪ್ರಿವೆನ್ಷನ್ ಕೂಡ ಅಷ್ಟೇ ಎಫೆಕ್ಟಿವ್ ಮೆಥಡ್ ಅಲ್ಲಿದೆ.
1: ಓಕೆ ಮ್ಯಾಮ್, ಈಗ ನಾವು ಪರೀಕ್ಷೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಪ್ಯಾಪ್ಸ್ಮಿಯರ್ ಮತ್ತೆ HPV ಪರೀಕ್ಷೆ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಕೂಡ ನೀವು ಹೇಳಿದ್ರಿ. ಆದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಇದನ್ನ ಕಂಡುಹಿಡಿಯೋದಕ್ಕೆ ಇದೆರಡೇ ಪರೀಕ್ಷೆ ಇರೋದ ಅಥವಾ ಬೇರೆ ಪರೀಕ್ಷೆಗಳು ಇದೆಯಾ?
0: ಹಲವಾರು ಟೆಸ್ಟ್ಗಳಿದೆ. ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡೋದು ಪ್ಯಾಪ್ಸ್ಮಿಯರ್, ನೆಕ್ಸ್ಟ್ HPV DNA ಕೋ ಟೆಸ್ಟಿಂಗ್, ಅದೊಂದು ಹೇಳಿ. ಲಿಕ್ವಿಡ್ ಬೇಸ್ಡ್ ಸೈಟಾಲಜಿ ಅಂತಲೂ ಇದೆ. ಈ ಪ್ಯಾಪ್ಸ್ಮಿಯರ್ ಅಲ್ಲಿ ರಿಪೋರ್ಟಿಂಗ್ಗೆ ಹೆಚ್ಚಾದ ಸೆಲ್ಸ್ ಬೇಕಾಗತ್ತೆ, 8,000-12,000 ಸೆಲ್ಸ್ ಬೇಕಾಗತ್ತೆ. ಆದರೆ ಈ ಲಿಕ್ವಿಡ್ ಬೇಸ್ಡ್ ಸೈಟಾಲಜಿ ಏನಂದ್ರೆ ಸೈಟೋಬ್ರಷ್ ಅಂತ ಬರುತ್ತೆ. ಇದರಲ್ಲಿ ಸ್ಲೈಡ್ಗೆ ಪ್ಯಾಪ್ಸ್ಮಿಯರ್ ಅಲ್ಲಿ ನಾವು ಸ್ಲೈಡ್ಗೆ ಮೇಲೆ ಸ್ಮಿಯರ್ ಮಾಡ್ತೀವಿ. ಆದರೆ ಲಿಕ್ವಿಡ್ ಬೇಸ್ಡ್ ಸೈಟಾಲಜಿಯಲ್ಲಿ ಆ ಲಿಕ್ವಿಡ್ಗೆ ನಾವು ಆ ಬ್ರಷ್ನ ಡಿಪ್ ಮಾಡ್ತೀವಿ. ಅದರಲ್ಲಿ ಎಫಿಕಸಿ ಇನ್ನೂ ಜಾಸ್ತಿ ಇದೆ. ಕೆಲವೊಂದ್ಸರಿ ಸೆಲ್ಸ್ ಕಡಿಮೆ ಇದೆ ಅನ್ನೋದು ಪ್ಯಾಪ್ಸ್ಮಿಯರ್ ಅಲ್ಲಿ ರಿಪೋರ್ಟ್ ಆಗಲ್ಲ, ಆದರೆ ಲಿಕ್ವಿಡ್ ಬೈಟ್ ಸೈಟಾಲಜಿಯಲ್ಲಿ ಇದು ರಿಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಲೋ ರಿಸೋರ್ಸ್ ಸೆಟ್ಟಿಂಗಲ್ಲಿ ಸಪೋಸ್ ಈ ಪ್ಯಾಪ್ಸ್ಮಿಯರ್ ಮತ್ತೆ ಇದೆಲ್ಲ ಇದಾಗಲ್ಲ ಅಂದರೆ ಇನ್ನೊಂದು VIA ಅಂತ ಹೇಳ್ತೀವಿ, ವಿಷುಯಲ್ ಇನ್ಸ್ಪೆಕ್ಷನ್ ವಿತ್ ಅಸ್ಟಿಕ್ ಆಸಿಡ್ ಅಂತ. ಈ ಅಸ್ಟಿಕ್ ಆಸಿಡ್ ಹಾಕಿದಾಗ ಎಲ್ಲಿ ಇನ್ಫೆಕ್ಷನ್ ಇರುತ್ತೆ ಅದೆಲ್ಲ ವೈಟ್ ಪ್ಯಾಚಸ್ ತರ ಕಾಣಿಸುತ್ತೆ. ಅದರ ನಾವು ಕಾಲ್ಪೋಸ್ಕೋಪಿ ಗೈಡೆಡ್ ಬಯೋಪ್ಸಿ ತಗೋಬಹುದು. ಎರಡು ಅಪ್ರೋಚ್ ಇದೆ, ಸ್ಕ್ರೀನ್ ಅಂಡ್ ಟ್ರೀಟ್ ಅಪ್ರೋಚ್ ಅಂತ. ಒಂದೇನಂದ್ರೆ ಈ ಅಸ್ಟಿಕ್ ಆಸಿಡ್ ಹಾಕ್ಬೋದು, ಅಲ್ಲೇನೇನ ಲೀಷನ್ಸ್ ಇದಂದ್ರೆ ಬಯೋಪ್ಸಿ ತಗೋಬಹುದು, ಕಳಿಸ್ಬೋದು. ಇನ್ನ ಒಂದು ಟ್ರೀಟ್ಮೆಂಟ್ ಏನಂದ್ರೆ ಸ್ಕ್ರೀನ್ ಟ್ರಯೇಜ್ ಅಂಡ್ ಟ್ರೀಟ್ ಅಂತ. ಅದರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಜೊತೆ ಟ್ರಯೇಜ್ ಮಾಡ್ಬೇಕು, ಇವ್ರ ಕಾಲ್ಪೋಸ್ಕೋಪಿ ಬೇಕಾ ಬೇಡವಾ ಅಂತ. ಸಾಮಾನ್ಯ ಲೋಡ್ ಜಾಸ್ತಿ ಆಗ್ಬಿಡತ್ತೆ ಮತ್ತೆ ಅದು ಅವಶ್ಯಕತೆ ಕೂಡ ಇರಲ್ಲ. ಸೊ ಇದನ್ನ ಸ್ಕ್ರೀನ್ ಟ್ರಯೇಜ್ ಅಂಡ್ ಟ್ರೀಟ್ ಅಪ್ರೋಚ್ ಅಂತ ಹೇಳ್ತೀವಿ.
1: ಓಕೆ, ನೀವು ಹೇಳ್ತಾ ಇದ್ರಿ ಆರಂಭಿಕ ಲಕ್ಷಣಗಳೇ ಇರೋದಿಲ್ಲ, 1-2 ಇಯರ್ಸ್ ಆದ್ಮೇಲೆ ಗೊತ್ತಾಗೋದು ಅಂತ. ಸೊ ಈ ತರ ಒಂದು ವ್ಯಾಕ್ಸಿನೇಷನ್ಸ್ ಇಂದ ಆದಷ್ಟು ನಾವು ಪ್ರಿವೆಂಟ್ ಮಾಡಬಹುದು ಅಂತ ಹೇಳ್ಬೋದಾ?
0: ಹೌದು, ಈ ವ್ಯಾಕ್ಸಿನ್ ಇಂದ ಖಡಾಖಂಡಿತವಾಗಿ ಹೌದು ಹೇಳ್ಬಹುದು. ಏನಂದ್ರೆ ಕ್ಯಾಚ್ ಅರ್ಲಿ, ಹೇಳೋದಲ್ಲ 9 ವರ್ಷದಿಂದ 14 ವರ್ಷದಲ್ಲಿ ಬಿಫೋರ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಈ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಹೌದು 97% to 100% ಎಫಿಕಸಿ ಇದಾಗತ್ತೆ. ಆದ್ರೆ ಏನಂದ್ರೆ ಅವರಲ್ಲಿ ಕೂಡ ಸ್ಕ್ರೀನಿಂಗ್ ನಾವು ಮಾಡ್ಬೇಕು. ಇವಾಗ 9 ವರ್ಷದಲ್ಲಿ ನಾನು ವ್ಯಾಕ್ಸಿನ್ ಹಾಕ್ಸಿದ್ದೀನಿ, 20 ವಯಸ್ಸಾದಾಗ ನನಗೆ ಸ್ಕ್ರೀನಿಂಗ್ ಬೇಡ ಅಂತಲ್ಲ. ಇಲ್ಲ, ಈ ವ್ಯಾಕ್ಸಿನ್ ಏನಂದ್ರೆ ಕೆಲವೊಂದು ಸ್ಟ್ರೈನ್ಸ್ ಗಳಿಗೆ ಮಾತ್ರ ಡೆವಲಪ್ ಆಗಿರೋದು. ನ್ಯಾನೋವ್ಯಾಲೆಂಟ್ ಅಂತ ಇದೆ, ಕ್ವಾಡ್ರಿವ್ಯಾಲೆಂಟ್ ಅಂತ ಇದೆ, ಬೈವ್ಯಾಲೆಂಟ್ ಅಂತ ಇದೆ. ಕ್ವಾಡ್ರಿವ್ಯಾಲೆಂಟ್ ಅಂದ್ರೆ 4 ಸ್ಟ್ರೈನ್ಸ್ಗೆ, ನ್ಯಾನೋವ್ಯಾಲೆಂಟ್ ಅಂದ್ರೆ 9 ಸ್ಟ್ರೈನ್ಗೆ. ನಾನು ಹೇಳ್ದಾಗೆ ಆಗ್ಲೇ HPV 100 ಟೈಪ್ಗಿಂತ ಹೆಚ್ಚಿದೆ.
1: ಹೌದು,
0: ಈ 4 ಸ್ಟ್ರೈನ್ ಇನ್ಫೆಕ್ಷನ್ ಆದ್ರೆ ನಮ್ಗೆ ಈ ವ್ಯಾಕ್ಸಿನ್ ಪ್ರೊಟೆಕ್ಟ್ ಮಾಡುತ್ತೆ. ಬೇರೆದ 5 ಮಾಡಿದ್ರೆ ಆಗಲ್ಲ. ಅದೇ ಗಾರ್ಡಾಸಿಲ್ 9 ಅನ್ನೋದು ಅದರಲ್ಲಿ 9 ವೈರಸ್ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರುತ್ತೆ. ಅದೇ 15 ಬೇರೆದ್ ಬಂದ್ರೆ ಆಗಲ್ಲ. ಹಾಗಾಗಿ ಸ್ಕ್ರೀನಿಂಗ್ ಕೂಡ ನಾವು ಮಾಡ್ಬೇಕು. ಏನೇ ಇಲ್ದಿರೋದ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
1: ಓಕೆ, ಈಗ ನೀವು ಹೇಳ್ತಾ ಇದ್ರಿ 9-14 ವರ್ಷದ ಹೆಣ್ಣು ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಕೊಡಬಹುದು ಅಂತ. ನಮ್ಮ ಕೇಳಗರಿಗೆ ಅನ್ನಿಸ್ತಾ ಇರ್ಬೋದು, ಮದ್ವೆ ಆಗೋಗಿದೆ ನನಗೆ, ನಾನು ವ್ಯಾಕ್ಸಿನೇಷನ್ ತಗೊಳ್ಬಹುದಾ?
0: ಹೌದು, ತಗೋಬೇಕು. ಇದು ಬಹಳ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದ್ದು ಅದು ಕ್ಯಾಚ್ ಅರ್ಲಿ ಅಷ್ಟೇ. ಯಾಕಂದ್ರೆ ಇವಾಗ ಆಗ್ಲೇ ವಯಸ್ಸಾಗಿದೆ, ನಂಗೆ ವ್ಯಾಕ್ಸಿನ್ ಬೇಡ ಅಂತ ಇಲ್ಲ. ವ್ಯಾಕ್ಸಿನ್ ಇವಾಗ ನಿಮ್ಗೆ ಬರೀ ಸ್ವಲ್ಪ ಇನ್ಫೆಕ್ಷನ್ ಆಗಿರುತ್ತೆ, ಆದ್ರೆ ಬೇರೆ ವೈರಸ್ ಈ ಹೈ ರಿಸ್ಕ್ ವೈರಸ್ ಇನ್ಫೆಕ್ಷನ್ ಪ್ರೊಟೆಕ್ಷನ್ ಇಂದ ಆಗ್ಬೇಕಂದಾಗ ವ್ಯಾಕ್ಸಿನ್ ಹಾಕೊಂಡಾಗ ಅದು ತಡೆಗಟ್ಟಬಹುದು. ಹಾಗಾಗಿ ನಿಮಗೆ ಗೊತ್ತಿರ್ಬೇಕು ಆಗ್ಲೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅಂತ ಇರುತ್ತೆ. ಆದ್ರೆ ಈ ವ್ಯಾಕ್ಸಿನ್ ಒಂದು ಪ್ರಯತ್ನ, ಅಟ್ಲೀಸ್ಟ್ ಆ ಕ್ಯಾನ್ಸರ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ.
1: ಓಕೆ, ಸೊ ಮದ್ವೆ ಆದವರಿಗೂ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಖಂಡಿತ ಬಂದು ವ್ಯಾಕ್ಸಿನೇಷನ್ ತಗೊಳ್ಬಹುದು.
0: ಅವರು ಅವರ ನಿಯರ್ ಬೈ ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಬಹುದು. ಆ ಕಡೆ ಈ ಕಡೆ ಅವರು ಡೌಟ್ಸ್ ಕೇಳಿಕೊಂಡು ಕನ್ಫ್ಯೂಸ್ಡ್ ಆಗಿ ವ್ಯಾಕ್ಸಿನ್ ಬೇಕಾ ಬೇಡವಾ ಅನ್ನೋ ಡಿಸಿಷನ್ ತಗೊಳ್ದೆ ಕನ್ಸಲ್ಟ್ ಮಾಡಿ ಡಾಕ್ಟರ್ನ. ಅವ್ರ ಹತ್ರ ನಿಮ್ದು ಏನು ಡೌಟ್ಸ್ ಇದೆ ಕೇಳಿ ಮಾತಾಡಿ ವ್ಯಾಕ್ಸಿನ್ ತಗೊಳ್ಳಿ. ಬೇರೆ ಮಿತ್ಸ್ ಫ್ಯಾಕ್ಸ್ ಅದಕ್ಕೆ ಪ್ಲೀಸ್ ಸ್ಪ್ರೇ ಆಗಬೇಡಿ.
1: ಓಕೆ, ಈಗ ಯಾರೋ ಒಬ್ಬರಿಗೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗುತ್ತೆ, ಈಗ ಸರ್ವೈಕಲ್ ಕ್ಯಾನ್ಸರ್ ಅವ್ರಿಗಿದೆ ಅಂತ ಕನ್ಫರ್ಮ್ ಆದಮೇಲೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕಾಗತ್ತೆ?
0: ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆದಾಗ ಸರ್ವೈಕಲ್ ಕ್ಯಾನ್ಸರ್ ಸ್ಟೇಜಿಂಗ್ ಬರುತ್ತೆ. ಒಂದು ಸರ್ವೈಕಲ್ ಕ್ಯಾನ್ಸರ್ ದಿಢೀರ್ ಅಂತ ನಾನು ಹೇಳಿದಾಗೆ ಓವರ್ ನೈಟ್ ಬರಲ್ಲ, ಅದು ಹಲವಾರು ವರ್ಷ ತಗೊಳುತ್ತೆ ಬರಕ್ಕೆ. ಫಸ್ಟ್ ಒಂದೆರಡು ವರ್ಷ ಲೇಟ್ ಇನ್ಫೆಕ್ಟಿವ್ ಏನೋ ಅದರಲ್ಲಿ ಸಿಂಪ್ಟಮ್ಸ್ ಅಷ್ಟು ಹೆಚ್ಚು ಕಂಡು ಬರಲ್ಲ. ನೆಕ್ಸ್ಟ್ CIN ಅಂತ ಹೇಳ್ತೀವಿ, ಸರ್ವೈಕಲ್ ಇಂಟರ್ಪ್ಲಾಸ್ಟಿಕ್ ನ್ಯೂಪ್ಲಿಸಮ್ ಅಂತ ಹೇಳುತ್ತೆ. CIN 1, 2, 3 ಅಂತ ಡಿವೈಡ್ ಮಾಡ್ತೀವಿ ಅದನ್ನ. ಆ CIN 1, 2, 3 ಅದು 1-2 ಹೋಗಕ್ಕೆ ಒಂದೊಂದ್ಸರಿ 1-2 ವರ್ಷ ತಗೊಳುತ್ತೆ, 2-3 ಹೋಗಕ್ಕೆ ಕೆಲವೊಂದ್ಸರಿ 3-4 ಇಯರ್ಸ್ ಆರ ತಗೊಳುತ್ತೆ. ಆ 3 ಸರ್ವೈಕಲ್ ನೆಕ್ಸ್ಟ್ ಕ್ಯಾನ್ಸರ್ ಪ್ರೋಗ್ರೆಸ್ ಆಗುತ್ತೆ. ಈ 1-2 ಹೋಗುತ್ತಲ್ಲ ಅದು ಕೆಲವೊಂದ್ಸರಿ ರಿಗ್ರೆಸ್ ಕೂಡ ಆಗ್ಬಿಡತ್ತೆ, ಪ್ರೋಗ್ರೆಸ್ ಏನೂ ಆಗಲ್ಲ ಅಥವಾ ಹಾಗೆ ಇರ್ಬೋದು. ಈ CIN 2 ಅಂತ ಹೇಳ್ತೀವಲ್ಲ ಅದು ಇನ್ನೂ 3 ಪ್ರೋಗ್ರೆಸ್ ಆಗ್ಬೋದು ಅಥವಾ ಪ್ರೋಗ್ರೆಸ್ ಆಗ್ತೇನೆ ಹಾಗೆ ಇರ್ಬೋದು. ಅದೇ CIN 3 ಅಂತ ಇರ್ತೀವಲ್ಲ ಅದು ಹೆಚ್ಚು ಚಾನ್ಸಸ್ ಆಫ್ ಪ್ರೋಗ್ರೆಷನ್ ಟು ಸರ್ವೈಕಲ್ ಕ್ಯಾನ್ಸರ್ ಅದಂತೂ ಇದೆ. ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಅಗೇನ್ ಮತ್ತೆ ಸ್ಟೇಜಿಂಗ್ ಇರುತ್ತೆ 1, 2, 3, 4 ಅಂತ. ಈ 1 ಆ್ಯಂಡ್ 2 ಅಲ್ಲಿ ಆಪರೇಟಿವ್ ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡ್ಬೋದು, ಕೀಮೋ ರೇಡಿಯೇಷನ್ ಕೊಡ್ಬೋದು. ಅದೇ 3 ಮತ್ತು 4 ಇರುತ್ತಲ್ಲ ಅದೆಲ್ಲ ಎನ್ ಸ್ಟೇಜ್. ಸಾಮಾನ್ಯವಾಗಿ ಮಹಿಳೆಯರು ನಮಗೆ ಬರೋದು ಹೆಚ್ಚಾಗಿ 3 ಮತ್ತು 4 ಅಲ್ಲಿ. ನಾ ಹೇಳಿದಾಗ ಏನು ಅವ್ರಿಗೆ ಬರೋ ಬಿಳಿ ಮುಟ್ಟು ಅಥವಾ ರಕ್ತಸ್ರಾವ ಅವರು ಏನಿಲ್ಲ ಅಂತ ಸಹಜವಾಗಿದೆ ಅಂತ ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಬಂದಾಗ 3rd ಮತ್ತು 4th ಇರುತ್ತೆ, ಅವಾಗ ಆಪರೇಷನ್ನೂ ಆಗಲ್ಲ, ರೇಡಿಯೇಷನ್ ಕೀಮೋಥೆರಪಿ ಎಲ್ಲದಕ್ಕಿಂತ ಜಾಸ್ತಿ ನೋವು ಹೆಚ್ಚಿರುತ್ತೆ, ಬರ್ಡನ್ ಹೆಚ್ಚಿರುತ್ತೆ. ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಸರ್ವೈವಲ್ ರೇಟ್ ಹಾಗೆ ರೆಡ್ಯೂಸ್ ಆಗುತ್ತೆ. ಈಚ್ ಪ್ರೋಗ್ರೆಸ್ ಆಫ್ ದ ಸ್ಟೇಜ್ ಸರ್ವೈವಲ್ ರೇಟ್ ಇರುತ್ತಲ್ಲ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ.
1: ಓಕೆ, ಈಗ ಚಿಕಿತ್ಸೆ ಪಡೆದವರು ನಾರ್ಮಲ್ ಆಗಿರಬಹುದಾ ಅನ್ನೋ ಒಂದು ಡೌಟ್ ಕೂಡ ನಮ್ಮ ಕೇಳುಗರಲ್ಲಿರುತ್ತೆ, ಅದಕ್ಕೆ ಏನ್ ಹೇಳ್ತೀರಾ?
0: ಚಿಕಿತ್ಸೆ ಪಡೆದವರು ಅರ್ಲಿ ಸ್ಟೇಜ್ ಅಲ್ಲಿ CIN 1, 2, 3 ಹೇಳೋದ್ನಲ್ಲ ಅದಕ್ಕೆಲ್ಲ ಈ ಕ್ರಯೋ ಅಥವಾ ಈ ಲೇಸರ್ ಅಂತೆಲ್ಲ ಹೇಳ್ತೀವ ಟ್ರೀಟ್ಮೆಂಟ್, ಅವರೆಲ್ಲ ಓಕೆ ಫಾಲೋ ಅಪ್ ಅಲ್ಲಿ ಇರಬೇಕು. ಚಿಕಿತ್ಸೆ ನಾನು ಪಡೆದಿದ್ದೀನಿ ಏನಾಗಲ್ಲ ಅಂತಲ್ಲ, ನೆಕ್ಸ್ಟ್ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಅದೇ ಈ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರಲ್ಲ ಪಾಪ ಅವ್ರದ್ದು ನೋವು ತುಂಬಾ ಹೆಚ್ಚಿರುತ್ತೆ ಅವರಲ್ಲಿ.
1: ಇಷ್ಟೆಲ್ಲ ಕೇಳಿದ ಮೇಲೆ ಬರೀ ಮಹಿಳೆಯರಿಗೆ ಮಾತ್ರ ಈ ವ್ಯಾಕ್ಸಿನೇಷನ್ ಅನ್ನೋಂಥದ್ದು ಒಂದು ಡೌಟ್ ಬರುತ್ತೆ, ಅದಕ್ಕೇನು ಹೇಳ್ಬೋದು ನೀವು?
0: ಇದು ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಕ್ಕಾಗಲ್ಲ, ಇದು ಪುರುಷರಿಗೂ ಕೂಡ ಇದೆ, ರೆಕಮೆಂಡೇಶನ್ಸ್ ಇದೆ. ಆದ್ರೆ ಏನಂದ್ರೆ ನಮ್ಮ ದೇಶದಲ್ಲಿ ಯಾರು ಮಹಿಳೆಯರೇ ಬರ್ತಾ ಇಲ್ಲ. ಈ WHO ರೆಕಮೆಂಡೇಶನ್ ಅಂತಿದೆ ಏನಂದ್ರೆ, ಇಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ WHO ಎಲಿಮಿನೇಷನ್ ಸ್ಟ್ರಾಟಜಿ ಅಂತ ಒಂದಿದೆ, 90-70-90 90% ಅಟ್ ಲೀಸ್ಟ್ ವ್ಯಾಕ್ಸಿನೇಟ್ 9-14 ಇಯರ್ಸ್ ಆಫ್ ಗರ್ಲ್ಸ್. ಯಾಕೆ ಅಂದ್ರೆ 90% ವ್ಯಾಕ್ಸಿನ್ ಆದಾಗ ಪ್ರಿವೆನ್ಷನ್ ಆಗುತ್ತೆ, 70% ಸ್ಕ್ರೀನಿಂಗ್ ಮಾಡ್ಬೇಕು ಅಟ್ಲೀಸ್ಟ್ 35-45 ಇಯರ್ಸ್ ಅಲ್ಲಿ ಎಷ್ಟು ಜನಕ್ಕೆ ಕ್ಯಾನ್ಸರ್ ಇದೆ ಇಲ್ಲ ಅನ್ನೋದು ನಾವು ಸ್ಕ್ರೀನಿಂಗ್ ಪರೀಕ್ಷೆ ಮಾಡ್ಬೇಕು ಸರ್ವೈಕಲ್ ಕ್ಯಾನ್ಸರ್ನ ನಾವು ತಡೆಗಟ್ಟಬೇಕಂದ್ರೆ. ಇನ್ನ 90% ಸಪೋಸ್ ಸರ್ವೈಕಲ್ ಡಿಸೀಸ್ ಇದೆ ಅಂದ್ರೆ ಅದನ್ನ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಥವಾ ಇನ್ವೇಸಿವ್ ಕ್ಯಾನ್ಸರ್ ಸ್ಟೇಜ್ ಅಲ್ಲ ಅದನ್ನ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡ್ಬೇಕಂತ ಇದೆ. ನಿಮ್ಗೆ ಆಶ್ಚರ್ಯ ಆಗತ್ತೆ, ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ ವ್ಯಾಕ್ಸಿನೇಷನ್ ಎಷ್ಟು ಜನಕ್ಕಾಗಿದೆ ಅಂದ್ರೆ 90% WHO 2030 ಅಂದ್ರೆ ಈ 2030 ಅಲ್ಲಿ ನಾವು ರೀಚ್ ಆಗ್ಬೇಕಂತ ಒಂದು ಸ್ಟ್ರಾಟಜಿ ಕೊಟ್ಟಿರೋದು. ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ 1-2% ಅಷ್ಟೇ ವ್ಯಾಕ್ಸಿನೇಷನ್ ಆಗಿರೋದು, ಎಷ್ಟು ಕಡಿಮೆ ಇದೆ. ನಾವು 90% 4 ಇಯರ್ಸ್ ಅಲ್ಲಿ ನಾವು ರೀಚ್ ಆಗ್ತೀವಾ? ಇದು ರೀಚ್ ಆಗ್ಬೇಕಂದಾಗ ನಮ್ದು ಮತ್ತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿದೆ. ಈ ಅರಿವು ಹೆಚ್ಚಾಗಿ ನೀಡಬೇಕು. ಇದು ಬರೀ ಮಹಿಳೆಯರಿಗೆ ಒಬ್ಬರಿಗೆ ಅಲ್ಲ ವ್ಯಾಕ್ಸಿನೇಷನ್, ಪುರುಷರಿಗೂ ಕೂಡ ಅವರು ಕೂಡ ತಗೋಬಹುದು. ಯಾಕೆ ಅಂದ್ರೆ HPV ಸೋಂಕು ಇಬ್ಬರಿಗೂ ಆಗತ್ತೆ, ಪುರುಷರಿಗೂ ಆಗತ್ತೆ ಮಹಿಳೆಯರಿಗೂ ಆಗತ್ತೆ. ಯಾವಾಗ ಈ HPV ಇನ್ಫೆಕ್ಟೆಡ್ ಮೇಲ್ ಪಾರ್ಟ್ನರ್ ಜೊತೆ ಲೈಂಗಿಕ ಪ್ರಕ್ರಿಯೆ ಆಗತ್ತೆ ಅವಾಗ ಇವ್ರಿಗೆ ಟ್ರಾನ್ಸ್ಮಿಟ್ ಆಗತ್ತೆ. ಸೊ ಅದು ಒಂದು ಚೈನ್, ಇದನ್ನ ನಾವು ಬ್ರೇಕ್ ಮಾಡ್ಬೇಕು ಅಂದ್ರೆ ಇಬ್ಬರಲ್ಲೂ ವ್ಯಾಕ್ಸಿನೇಷನ್ ಆಗ್ಲೇಬೇಕು.
1: ಓಕೆ, ಈ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡ್ತಾ ನಮ್ಮ ಕೇಳುಗರಿಗೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಇದಿಷ್ಟು ಮಾಹಿತಿ ತಿಳಿದಿರಲೇಬೇಕು ಅನ್ನುವಂಥದ್ದಿದ್ರೆ ಏನ್ ಹೇಳಬಹುದು?
0: ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇದಿಷ್ಟು ಮಾಹಿತಿ ತಿಳಿದಿರಬೇಕು ಅಂದ್ರೆ ಫಸ್ಟ್ ಅರಿವಿರ್ಬೇಕು, ಅರಿವಿಲ್ಲದೆ ಏನೂ ಆಗಲ್ಲ. ಗೊತ್ತಿರಬೇಕು ಸರ್ವೈಕಲ್ ಕ್ಯಾನ್ಸರ್ ಇದೆ, ಮತ್ತೆ ಇದು ಸಿಂಪಲ್ ಅಲ್ಲ, ಇದು ಬಹಳ ಡೇಂಜರಸ್. ಯಾಕಂದ್ರೆ ನಾ ಹೇಳ್ದಾಗ್ಲೆ ಪ್ರತಿ 8 ನಿಮಿಷಕ್ಕೆ ಒಂದು ಮಹಿಳೆ ಸಾವಾಗ್ತಾ ಇದೆ ಅಂದ್ರೆ ಕಾರಣ ಸರ್ವೈಕಲ್ ಕ್ಯಾನ್ಸರ್. ಸೊ ಇದು ಎಷ್ಟು ಸಿವಿಯರ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಅರಿವಿರಬೇಕು, ಮತ್ತೆ ಒಳ್ಳೆ ಆಹಾರ, ನಮ್ಮ ಇಮ್ಯುನಿಟಿನ ನಾವು ಸ್ಟ್ರಾಂಗ್ ಇಟ್ಕೋಬೇಕು. ಅದ್ರ ಜೊತೆ ನಾನು ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀನಿ, ನಾನು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಲ್ಲ, ಇಗ್ನೋರೆನ್ಸ್ ಅನ್ನೋದನ್ನ ಬಿಡಬೇಕು. ಇಲ್ಲ ನಾನು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಬೇಕು, ಇವಾಗ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂದ್ರೆ ನೀವು ಅವ್ರ ಬಗ್ಗೆ ಅರಿವು ನೀಡಿ, ಏನೇನೋ ಮಾತಾಡೋ ಬದಲು ಅಟ್ಲೀಸ್ಟ್ ಸೇವ್ ಒನ್ ಲೈಫ್. ಇದು ಒಂದು ಗೋಲ್ ಇಟ್ಕೋಬೇಕು. ಪ್ರತಿ ಒಂದು ಜೀವನ ನಾವು ಉಳಿಸ್ಬೇಕು, ನಾವು ಕಾಪಾಡಬೇಕು, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಇದು ಎಲ್ಲರಿಗೂ ಗೊತ್ತಿರಬೇಕು. ಮತ್ತೇನಂದ್ರೆ ಈ ಅರಿವು ನೀಡ್ತಾ ಯಾರ್ಯಾರು ಕೇಳ್ತಾ ಇದಾರೆ ಅವ್ರಿಗೆ ನೆಕ್ಸ್ಟ್ ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಬೇಕು. ಚೇನ್ ರಿಯಾಕ್ಷನ್ ತರ ನಾವು ಇವಾಗ ನಾವು ಹಾಸ್ಪಿಟಲ್ ಅಲ್ಲಿ ಒಬ್ರು ಇಬ್ರಿಗೆ ಹೇಳ್ಬೋದು, ಈ ರೇಡಿಯೋ ಪ್ರೋಗ್ರಾಮ್ ಮುಖಾಂತರ ಹಲವಾರು ಸಾವಿರ ಮಂದಿವರೆಗೆ ನಾವು ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ಬೋದು. ಆದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಅಲ್ಲಿ ನೆಕ್ಸ್ಟ್ ಅವ್ರು ಕೇಳ್ತಾ ಇರೋರು ಪಕ್ಕದಲ್ಲಿ ಯಾರು ಕೇಳ್ತಾ ಇಲ್ಲ ಅವ್ರಿಗೆ ಅರಿವು ನೀಡಬೇಕು. ಈ ತರ ಕ್ಯಾನ್ಸರ್ ಇದೆ ನಮ್ಮ ಇಂಡಿಯಾದಲ್ಲಿ, ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಡ್ಯೂ ಟು ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್, ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ, ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಇದು ನಮ್ಮ ಪಾತ್ರ ಇಲ್ಲಿಗೆ ಸ್ಟಾಪ್ ಆಗಲ್ಲ. ನೀವು ಪಕ್ಕದಲ್ಲಿರೋರು ಒಂದು ಜೀವನ ಉಳಿಸ್ಬೇಕಂದ್ರೆ ನೀವು ಹೇಳ

0: ಮತ್ತು ಪುರುಷರಲ್ಲಿ ಪೀನಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅವರಲ್ಲೂ ಕೂಡ ಇದಾಗ ಚಾನ್ಸಸ್ ಇರುತ್ತೆ. ಮತ್ತು ವಾಟ್ ಜನೈಟಲ್ ವಾಟ್ ಯುಲೂರಿ ಅಂತೆಲ್ಲ ಹೇಳ್ತೀವಲ್ಲ, ಅದು ಕೂಡ ಹೆಚ್ ಪಿ ವಿ ವೈರಸ್ ಇಂದನೇ ಆಗೋದು.
1: ಹಾಂ,
0: ಸೊ ಇದು ಬರೀ ಗರ್ಭಕಂಠ ಸರ್ವೈಕಲ್ ಕ್ಯಾನ್ಸರ್ ಒಂದಕ್ಕೆ ಸೀಮಿತವಾಗಿಲ್ಲ, ಇದು ಹಲವಾರು ಕ್ಯಾನ್ಸರ್ಸ್ಗಳು ಕೂಡ ಕಾಸ್ ಮಾಡುತ್ತೆ.
1: ಓಕೆ,
0: ಸೊ ನೆಕ್ಸ್ಟ್ ಏನಂದರೆ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲದೆ ಈ ಜನೈಟಲ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಇವೆಲ್ಲ ಆಗ ಚಾನ್ಸಸ್ ಇರುತ್ತೆ. ಸಪೋಸ್ ಅವ್ರಿಗೆ ಬೇರೆ ಏನಾದ್ರು ಕ್ಯಾನ್ಸರ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಇದು ಅಡಿಷ್ನಲ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಕೂಡ ಕೊಡುತ್ತೆ, ಹಾಗಾಗಿ ಎಲ್ಲರೂ ಈ ಲಸಿಕೆಯನ್ನು ಪಡಿಬಹುದು.
1: ಈಗ ವ್ಯಾಕ್ಸಿನೇಷನ್ನ ತಗೊಳಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಸರಿ ವ್ಯಾಕ್ಸಿನೇಷನ್ ತಗೊಳ್ಬೇಕಾಗತ್ತೆ?
0: ಈ ಒಂದು ಸರಿ ವ್ಯಾಕ್ಸಿನ್ ತಗೋತು ಅಂದರೆ ಅದು ಲೈಫ್ ಟೈಮ್ ಇಮ್ಯುನಿಟಿ ಅಂತ. ಏನಂದರೆ ಫಸ್ಟ್ ನಾ ಆಗಲೇ ಹೇಳ್ದಂಗೆ 9-14 ವರ್ಷ ಅವ್ರಿಗೆ ರೆಕಮೆಂಡೆಡ್ ಏನಂದರೆ 2 ಡೋಸಸ್. ಯಾವಾಗ ತಗೋಬೇಕು ಅಂದರೆ 0 ಮತ್ತೆ 6, ಆದ್ರೆ ನಮ್ಮ ಸರ್ಕಾರದಿಂದ ಆಲ್ರೆಡಿ 1 ಡೋಸ್ ಕೊಡ್ತಾ ಇದ್ದಾರೆ. ರೆಕಮೆಂಡೇಶನ್ಸ್ ಇರೋದು 2 ಡೋಸಸ್, ಆದ್ರೆ WHO ಒಂದು ರೆಕಮೆಂಡ್ ಮಾಡುತ್ತೆ ಸಿಂಗಲ್ ಡೋಸ್ ಅಂತ. ಅದು ಕೂಡ ಸ್ಟಡೀಸ್ ಇದೆ, ಏನೂ ತಗೊಳ್ದಿರೋದ್ರಿಂದ ಅಟ್ಲೀಸ್ಟ್ 1 ಹವರ್ ತಗೊಳ್ಳಿ. ಹೌದು, ಹಾಗಾಗಿ ಅಟ್ಲೀಸ್ಟ್ 1 ಡೋಸ್ ತಗೊಳ್ಳಿ ಅಂತ ಹೇಳ್ತಾರೆ. ಬರೀ 9-14 ನಾವು ಸ್ಟಾಪ್ ಮಾಡಬಾರ್ದು, 15-45 ವಯಸ್ಸುವರೆಗೆ ಈ ಹೆಚ್ ಪಿ ವಿ ವ್ಯಾಕ್ಸಿನ್ ನಾವು ತಗೋಬಹುದು. ಅವ್ರಿಗೆ ಎಷ್ಟು ಡೋಸಸ್ ಅಂದ್ರೆ 3 ಡೋಸಸ್ ಬೇಕಾಗುತ್ತೆ. 3 ಡೋಸಸ್ ಯಾವಾಗ ಅಂದ್ರೆ 0, 1 ಆರ್ 2 ಮತ್ತೆ ಇನ್ನೊಂದು 6. 1 ಆರ್ 2 ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ.
1: ಓಕೆ,
0: ಕ್ವಾಡ್ರಿವ್ಯಾಲೆಂಟಾ ನಾನೋ ವ್ಯಾಲೆಂಟಾ ಆಯ್ತಾ? ಸೊ ಅದಕ್ಕೆ ಅದು ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು 0, 1, 2, 3. ಹೌದು, ಸೊ ಅಲ್ಲಿಗೆ 45 ವಯಸ್ಸುವರೆಗೆ ನೀವು ಇದು ತಗೋಬಹುದು. ಅದ್ರ ಮೇಲೆ ತಗೋಬಹುದಾ ಇಲ್ವಾ ಅಂತ ಕೇಳಿದ್ರೆ ಅದ್ರ ಮೇಲೆ ಅಷ್ಟು ಸ್ಟಡೀಸ್ ಇನ್ನ ಇಲ್ಲ, ಎಫೆಕ್ಟಿವ್ ಇದೆಯಾ ಇಲ್ವಾ ಅಂತ. ಹಾಗಾಗಿ ಇವಾಗ 45 ವಯಸ್ಸುವರೆಗೆ ಅನುಮತಿ ಇದೆ
1: ತಗೊಳ್ಳೋಕೆ,
0: ರೆಕಮೆಂಡೆಡ್ ಇದೆ. ಹೌದು,
1: ಓಕೆ. ಹಾಗೆ ಈ ಸ್ಕ್ರೀನಿಂಗ್ ಟೆಸ್ಟ್ ನ ಎಲ್ಲಿವರೆಗೂ ಮಾಡಬಹುದು?
0: ಈ ಸ್ಕ್ರೀನಿಂಗ್ ಟೆಸ್ಟ್ ನಾವು ಎಲ್ಲಿವರೆಗೆ ಮಾಡಬಹುದು ಅಂದ್ರೆ, ನಾ ಆಗ್ಲೇ ಹೇಳ್ದಾಗೆ ಅಮೆರಿಕನ್ ಗೈಡ್ಲೈನ್ಸ್ ಹೇಳುತ್ತೆ 21 ವಯಸ್ಸಿಂದ ಸ್ಟಾರ್ಟ್ ಮಾಡಿ, ಇಂಡಿಯನ್ ಗೈಡ್ಲೈನ್ಸ್ ಹೇಳುತ್ತೆ ಅಟ್ಲೀಸ್ಟ್ 25 ಸ್ಟಾರ್ಟ್ ಮಾಡಿ, WHO ಹೇಳುತ್ತೆ 30 ವರ್ಷದಿಂದ ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೆ ಮಾಡಿಸ್ಬೇಕು ಅಂದ್ರೆ every 3 years once, ಬರೀ ಪಾಪ್ಸ್ಮಿಯರ್ ಒಂದೇ ಮಾಡ್ತಾ ಇದೀವಿ, 3 years once ಮಾಡಿಸ್ಬೇಕು. ಕೋ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೀವಿ ಅಂದ್ರೆ 5 years once ಟೆಸ್ಟ್ ಮಾಡಿಸ್ಬೇಕು.
1: ಓಕೆ,
0: ಎಲ್ಲಿವರೆಗೆ ಜೀವನ ಪರ್ಯಂತ ಅವಶ್ಯಕತೆ ಇಲ್ಲ, 65 ವರ್ಗೆ ಬೇಕಾಗತ್ತೆ. ಈ 65 ಇಯರ್ಸ್ ಅಲ್ಲಿ ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ ಅಂದ್ರೆ 3 consecutive ಸ್ಮಿಯರ್, ಅಂದ್ರೆ ಮಾಡೋಕ್ಕಿಂತ ಮುಂಚೆ ಎಲ್ಲ ನೆಗೆಟಿವ್ ಇದ್ದಾಗ ನಾವು ಸ್ಟಾಪ್ ಮಾಡ್ತೀವಿ. ಇವಾಗ 65 ವರ್ಗೆ ಮಾಡಿಸೇ ಇಲ್ಲ ಅಂದ್ರೆ ಅವರು ಮಾಡಿಸ್ಕೋಬಹುದು.
1: ಓಕೆ,
0: ಆ ಪಾಯಿಂಟ್ ಅಲ್ಲಿ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ, ಆ ಪಾಯಿಂಟ್ ಅಲ್ಲಿ ಅವ್ರು ಮಾಡಿಸ್ಕೋಬಹುದು. ಆದ್ರೆ ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ. ಮತ್ತೆ ಬೇರೆ ಸ್ಕ್ರೀನಿಂಗ್ ಟೆಸ್ಟ್ಗಳ ಥರ ಈ ಸ್ಕ್ರೀನಿಂಗ್ ಟೆಸ್ಟ್ ಡಾಕ್ಟರ್ ಹೆಲ್ಪ್ ಬೇಕೇ ಬೇಕು. ಈ ಬ್ರೆಸ್ಟ್ ಕ್ಯಾನ್ಸರ್ಗೆಲ್ಲ ನಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನಾವು ಹೇಳ್ಕೊಡ್ತೀವಿ, ಆದರೆ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ ಈ ಸ್ಕ್ರೀನಿಂಗ್ಗೆ. ಮತ್ತು ಈ ಸ್ಕ್ರೀನಿಂಗ್ ಟೆಸ್ಟ್ ನೋವು ಆಗತ್ತಾ? ಇಲ್ಲ, ಅದು 2 ನಿಮಿಷದ ಕೆಲಸ. ಏನಂದರೆ ಲಿಥೋಟಮಿ ಪೊಸಿಷನಲ್ಲಿ ಇರಬೇಕಾಗತ್ತೆ, ನಾವು ಆ ಪಾಪ್ ಸ್ಮಿಯರ್ ತೊಗೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರೀ ರಿಕ್ವೆಸಿಟ್ಸ್ ಇರುತ್ತೆ, ಅದು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಹೇಳ್ತಾರೆ, ಆವಾಗ ಆ ಸ್ಕ್ರೀನಿಂಗ್ ಟೆಸ್ಟ್ನ ಮಾಡಿಸ್ಕೋಬಹುದು.
1: ಓಕೆ ಮ್ಯಾಮ್, ಈಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಜನರಿಗೆ ತಿಳಿದಿರಲೇಬೇಕಾದಂಥ ವಿಷಯಗಳನ್ನ ಹೇಳಿದ್ರೆ, ಈಗ ಕ್ಯಾನ್ಸರ್ ಅಂದ್ರೇ ಎಲ್ಲರಿಗೂ ಒಂದು ಭಯ. ಸೊ ನೀವು ಒಬ್ಬ ಸ್ತ್ರೀರೋಗ ತಜ್ಞೆಯಾಗಿ ನಮ್ಮ ಕೇಳುಗರಿಗೆ ಒಂದು ಆರೋಗ್ಯ ಸಲಹೆ ನೀಡಬಹುದು ಅಂದ್ರೆ ಏನ್ ಹೇಳಬಹುದು?
0: ಕ್ಯಾನ್ಸರ್ ಅಂದ್ರೆ ಮೇಡಮ್ ಎಲ್ಲರಿಗೂ ಭಯನೇ, ನಿಮಗೂ ಭಯ ನಮಗೂ ಭಯ. ಏನಂದ್ರೆ ಆರೋಗ್ಯ ಸಲಹೆ ಏನಂದ್ರೆ ಒಂದು ಇಮ್ಯುನಿಟಿ ನಾವು ಕಾಪಾಡ್ಕೋಬೇಕು, ಹೈಜೀನ್ ಏನ್ ಹೇಳ್ತೀವಿ ಅದನ್ನ ಕಾಪಾಡಬೇಕು. ಮತ್ತೆ ಸರ್ಕಾರ ನಿಯಮಗಳು ಮಾಡಿದೆಲ್ಲ, 18 ವರ್ಷದ ಕಡಿಮೆ ಮದ್ವೆ ಮಾಡಬೇಡಿ ಅಂತ. ಇವಾಗಲೂ ಹಳ್ಳಿಗಳ ಕಡೆ ಎಷ್ಟೊಂದು ಕೇಸಸ್ ಬರುತ್ತೆ, 16-17 ಇಯರ್ಸ್ ಪ್ರೆಗ್ನೆನ್ಸಿ ಬರುತ್ತೆ. ಯಾವಾಗ ಅರ್ಲಿ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಆಗುತ್ತೋ ಅವಾಗ ಹೆಚ್ ಪಿ ವಿ ವೈರಲ್ ಇನ್ಫೆಕ್ಷನ್ ಹೆಚ್ಚಾಗುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಕೂಡ ಹೆಚ್ಚಾಗುತ್ತೆ. ಸೊ ಈ ನಿಯಮಗಳು ಬರೀ ಪೇಪರ್ಸ್ ಮೇಲೆ ಇರಬಾರ್ದು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಹೈಜೀನ್, ಮತ್ತು ಇವಾಗ ಇಮ್ಯುನೋ ಕಾಂಪ್ರಮೈಸ್ಡ್ ಇದ್ದಾರೆ ಅಂದರೆ HIV ಸ್ಟೇಟಸ್ ಎಲ್ಲ ಇದೆ, ಅವ್ರು ಹೆಚ್ಚಾಗಿ ಬಂದು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ, ಯಾಕಂದರೆ ಅವರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಹೆಚ್ಚಿರುತ್ತೆ. ಸೊ ನಾವು ಯಾವಾಗ ನಮ್ಮ ಇಗ್ನೋರೆನ್ಸ್ನ ಬಿಟ್ಟು ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕಡೆ ಹೋಗ್ತೀವಿ, ಈ ಫಾಲ್ಸ್ ಯಾರೋ ಹೇಳ್ತಾರೆ ಈ ಲಸಿಕೆ ತೊಗೊಂಡ್ರೆ ಏನೋ ಒಂದು ತೊಂದರೆ ಆಗುತ್ತೆ ಅಂತ, ಅದನ್ನೆಲ್ಲ ಬಿಟ್ಟು ನೀವು ಕರೆಕ್ಟ್ ಮಾಹಿತಿನ ಕರೆಕ್ಟ್ ಪರ್ಸನಿಂದ ಪಡೀರಿ, ಆಮೇಲೆ ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ. ಸಾಮಾನ್ಯವಾಗಿ ಈ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ, ಯಾಕೆಂದರೆ ಹೈಜೀನ್ ಅದೆಲ್ಲ ಮೇಂಟೈನ್ ಆಗಲ್ಲ, ಮತ್ತೆ ಅವ್ರು ಏನೇ ಪ್ರಾಬ್ಲಮ್ ಆಗ್ತಿದ್ರು ಅವ್ನು ಬಂದು ತೋರಿಸ್ಕೊಳ್ಳಲ್ಲ, ಬಂದಾಗ ಅವ್ರು ಆಲ್ರೆಡಿ ಕೊನೆ ಸ್ಟೇಜಲ್ಲಿ ಇರ್ತಾರೆ ಅಥವಾ ಥರ್ಡ್ ಫೋರ್ತ್ ಸ್ಟೇಜಲ್ಲಿ ಇರ್ತಾರೆ.
1: ಓಕೆ,
0: ಹಾಗಾಗಿ ಅದು ಹೆಚ್ಚಾಗಿ ಕಂಡುಬರುತ್ತೆ.
1: ಓಕೆ ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಮ್ಮ ಕೇಳುಗರಿಗೆ ನೀವೇನಾದರೂ ಸಲಹೆ ಕೊಡಬಹುದು ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನನ್ನ ಏನು ಸಲಹೆ ಅಂದರೆ, ಒಂದು ಗರ್ಭಕಂಠದ ಕ್ಯಾನ್ಸರ್ ಫಸ್ಟ್ ನೀವು ಅರಿವಿಟ್ಕೊಳ್ಳಿ, ನೆಕ್ಸ್ಟ್ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ಗೆ ಹೋಗಿ. ಸ್ಕ್ರೀನಿಂಗ್ ಟೆಸ್ಟ್ ನಂತರ ಲಸಿಕೆ ಲಭ್ಯವಿದೆ, ಇದಕ್ಕೆ HPV ವ್ಯಾಕ್ಸಿನ್ ಲಸಿಕೆಯನ್ನು ಪಡೆಯಬೇಕು. ಯಾಕೆ ಅಂದ್ರೆ ಇವಾಗ ನಾವು ಇಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಒಂದು ಮುದ್ದಾದ ಕುಟುಂಬ ಇದ್ರೆ ನಮ್ಮ ಸ್ಟ್ರೆಸ್ ಎಷ್ಟು ಕಡಿಮೆ ಆಗತ್ತಲ್ಲ. ಇವಾಗ ನಾವು ನೀವು ಎಷ್ಟು ಕೆಲಸ ಮಾಡಿ ನಮ್ದು ಒತ್ತಡ ಹೆಚ್ಚಿರುತ್ತೆ, ಸ್ಟ್ರೆಸ್ ಹೆಚ್ಚಿರುತ್ತೆ. ನಾವು ಮನೆಗೆ ಹೋದಾಗ ನಮ್ದು ಫ್ಯಾಮಿಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು.

0: ಆಗಿರಬೇಕು. ಇವಾಗ ಯಾಕೆ ಅಂದರೆ, ಈ ಆರೋಗ್ಯವಂತ ಮಹಿಳೆಯರು ಇರ್ತಾರಲ್ಲ, ಅವರು ಪ್ರತಿ ಕುಟುಂಬದ ಶಕ್ತಿ. ಸೊ ಆರೋಗ್ಯವಂತೆ ಮಹಿಳೆಯರಿಂದನೇ ಆರೋಗ್ಯವಂತ ಕುಟುಂಬ.
1: ಹೌದು,
0: ಆಯಿತಾ? ಆರೋಗ್ಯವಂತ ಕುಟುಂಬದಿಂದನೇ ಆರೋಗ್ಯವಂತ ರಾಷ್ಟ್ರ. ಅಲ್ಲಿಗೆ ನಮ್ಮ ರಾಷ್ಟ್ರ ಆರೋಗ್ಯಕರವಾಗಿರಬೇಕಂದ್ರೆ ನಮ್ಮ ಮಹಿಳೆಯರು, ಎಲ್ಲ ಕುಟುಂಬದ ವರ್ಗದವರು ಹೆಲ್ದಿ ಆಗಿರಬೇಕು.
1: ಹೌದು,
0: ಈ ಹೆಲ್ದಿ ಆಗಿರಬೇಕಂದ್ರೆ ಮೇಲ್ ಪಾರ್ಟ್ನರ್ ಒಂದೇ ಅಲ್ಲ, ಫಿಮೇಲ್ ಪಾರ್ಟ್ನರ್ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ಯಾನ್ಸರ್ನ ನಾವು ತಡೆಗಟ್ಬೋದು, ಹೆಚ್ ಪಿ ವಿ ಲಸಿಕೆ ಮುಖಾಂತರ ತಡೆಗಟ್ಬೋದು. ಹೆಚ್ ಪಿ ವಿ ಲಸಿಕೆ ಒಂದೇ ಅಂತಲ್ಲ, ಬಿಹೇವಿಯರಲ್ ಪ್ಯಾಟರ್ನ್ ಮತ್ತು ಸೋಷಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಕೂಡ. ಇಲ್ಲಿಗೆ ನಮ್ಮ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿಗೆ ನಿಲ್ಲಲ್ಲ. ನಾವು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಮತ್ತು ನಮ್ಮದು ಸೋಷಿಯಲ್ ಫ್ಯಾಕ್ಟರ್ಸ್ ಕೂಡ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಅವ್ರಿಗೂ ಕೂಡ ನಾವು ಹೇಳಬೇಕು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ನೀವು ಕೂಡ ನಮ್ಮ ಜೊತೆ ಅರಿವು ನೀಡಿ ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟದಲ್ಲಿ ನಮಗೆ ಕೈ ಜೋಡಿಸಿ.
1: ಓಕೆ.
0: ಸೊ ಇದ್ರ ಪ್ರಕಾರ ನಾವು ಎಲ್ಲರನ್ನೂ ಇನ್ವ ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡ್ರಿ ಪ್ರಿವೆನ್ಷನ್ ಆ್ಯಂಡ್ ಟರ್ಷರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಎಲ್ಲ ಸ್ಟ್ರಾಟಜೀಸಲ್ಲೂ ನಾವು ಯಾವಾಗ ಪ್ರಿವೆಂಟಿವ್ ಮೆಷರ್ಸ್ ತೊಗೋತೀವಿ ಅವಾಗಲೇ ಈ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ನ ನಾವು ಕಡಿಮೆ ಮಾಡಬಹುದು.
1: ಓಕೆ.
0: ಆ್ಯಂಡ್ ಹಲವಾರು ಕಂಟ್ರೀಸಲ್ಲಿ ಈ ಸ್ಟಡೀಸ್ ಕೂಡ ಇದೆ. ಆಸ್ಟ್ರೇಲಿಯಾಲೂ ಕೂಡ ತುಂಬ ಸ್ಟಡಿ ಇದೆ. ಅದು ಫಸ್ಟ್ ಕಂಟ್ರಿ ಟು ಇಂಪ್ಲಿಮೆಂಟ್ ಅರ್ಲಿ ವ್ಯಾಕ್ಸಿನೇಷನ್ ಫಾರ್ ಚಿಲ್ಡ್ರನ್ಸ್ ಅಂತ. ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಕಡಿಮೆ ಆಗಿದೆ. ನಮ್ಮ ದೇಶದಲ್ಲೂ ಅಷ್ಟೇ, ಪಂಜಾಬ್ ಮತ್ತು ಸಿಕ್ಕಿಮಲ್ಲೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಯಾಕೆಂದರೆ ಅವರು ಫಸ್ಟ್ 9 to 12 ಇಯರ್ಸಲ್ಲಿ ಮಕ್ಕಳುಗಳಿಗೆ ವ್ಯಾಕ್ಸಿನ್ ಕೊಡಿಸ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟೊಂದು ಕಂಟ್ರಿಯಲ್ಲಿ ಸುಮಾರು 126 ಕಂಟ್ರೀಸಲ್ಲಿ ಆಲ್ರೆಡಿ ಸ್ಟಡಿ ಪ್ರೂವನ್ ಆಗಿದೆ. ಈ ಸರ್ವೈಕಲ್ ಕ್ಯಾನ್ಸರ್ ಹೆಚ್ ಪಿ ವಿ ಲಸಿಕೆ ತೊಗೋತಾ ಇರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಇದು ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ.
1: ಓಕೆ.
0: ಸೊ ಹಾಗಾಗಿ ಈ ಕ್ಯಾನ್ಸರ್ ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ಲಸಿಕೆ ಮೂಲಕ ಮಾಡ್ಬೋದು ಅಲಾಂಗ್ ವಿತ್ ಥೆರಪಿ.
1: ಓಕೆ. ಈಗ ಲಸಿಕೆ ಅಂದ ತಕ್ಷಣ ಎಲ್ರಿಗೂ ಅನಿಸ್ತಾ ಇರುತ್ತೆ, ಓ ಇದು ಕಾಸ್ಟ್ಲಿ ಇರ್ಬೋದಪ್ಪ, ನಮ್ಮ ಕೈಲಿ ತೊಗೊಳಕ್ ಆಗಲ್ಲ ಅನ್ನುವಂಥ ಮನೋಭಾವದವ್ರು ತುಂಬ ಜನ ಇರ್ತಾರೆ.
0: ಹೌದು,
1: ಅವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕಾಸ್ಟ್ಲಿ ಇದೆ ಅಂತಲ್ಲ, ಆದರೆ ಸರ್ವೈಕಲ್ ಕ್ಯಾನ್ಸರ್ ಬಂದರೆ ಕಾಸ್ಟ್ ಎಷ್ಟು ಜಾಸ್ತಿ ಇರುತ್ತೆ ಅದು ಯೋಚನೆ ಮಾಡಬೇಕಲ್ವಾ. ಇವಾಗ ನೀವು ಸರ್ವೈಕಲ್ ಕ್ಯಾನ್ಸರ್ ಬಂತು ಅಂದರೆ ಲಕ್ಷಾಂತರ ರೂಪಾಯಿ ನೀವು ಸುರಿಬೇಕಾಗತ್ತೆ. ಅದ್ರ ಜೊತೆ ಮನಸ್ಥಿತಿ ಹೇಗಿರುತ್ತೆ ಹೇಳಿ? ಪೀಸ್ ಆಫ್ ಮೈಂಡ್ ಇರುತ್ತಾ? ಇಲ್ಲ ಅಲ್ಲ. ಅಟ್ಲೀಸ್ಟ್ ಆರೋಗ್ಯವಾಗಿರ್ತೀರಾ? ಇಲ್ಲ ಅಲ್ಲ. ಈ ಸರ್ವೈಕಲ್ ಕ್ಯಾನ್ಸರ್ ನೀವು ಲಸಿಕೆ ಗೌರ್ಮೆಂಟಿಂದ ಫ್ರೀಯಾಗಿ ಕೊಡ್ತಾ ಇದ್ದಾರೆ, 1 dose ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಈ ವಿಮೆನ್ ಯಾರಂದರೆ 9 to 14 ವರ್ಷ ಹುಡುಗಿರಿಗೆ ಫ್ರೀಯಾಗಿನೇ ಕೊಡ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಅದೆಲ್ಲ ಕೊಟ್ಟರೆ ಕೊಡ್ತಾರೆ. ಆದರೆ ಮಹಿಳೆಯರು ಮೋರ್ ದೆನ್ 15 ಇಯರ್ಸ್ ಅವ್ರು ತೊಗೋಬೇಕಾಗತ್ತೆ. ಕಾಸ್ಟ್ ಫ್ಯಾಕ್ಟರ್ ವ್ಯಾಕ್ಸಿನ್ ಕಾಸ್ಟ್ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ, ಅದೇನೂ ಇಲ್ಲ. ಟ್ರೀಟ್ಮೆಂಟ್ ನೀವು ಹೋದರೆ 10 times ಹೆಚ್ಚಾಗತ್ತೆ ನಿಮ್ಮ ಕಾಸ್ಟ್.
1: ಓಕೆ. ಹಾಗೆ ನಮ್ಮ ದೇಶದಲ್ಲಿ ನೀವಾಗಲೇ ಹೇಳಿದಂಗೆ 2030 ಹೊತ್ತಿಗೆ ನಮ್ಮ ದೇಶ 90% ಗರ್ಭಕಂಠ ಕ್ಯಾನ್ಸರ್ ಮುಕ್ತ ರಾಷ್ಟ್ರ ಆಗಬೇಕು ಅನ್ನೋ ಅಭಿಯಾನದತ್ತ ನಡೀತಾ ಇದ್ದೀವಿ ನಾವು. ಆದಷ್ಟು ಬೇಗ ನಮ್ಮಲ್ಲಿರೋ ಮಹಿಳೆಯರು ಅವರ ಒಂದು ಹಿಂಜರಿಕೆತನವನ್ನ ಬಿಟ್ಟು ಬೇಗ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ ಅಥವಾ ನಾನು ಕೂಡ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಮುಂದೆ ಬರೋದಾಗ್ಲಿ, ಏನಾದ್ರೂ ಒಂದು ಸಣ್ಣ ತೊಂದರೆ ಆದರೂ ಕೂಡ ಅದನ್ನ ಅವರು ಮುಕ್ತವಾಗಿ ಬಂದು ಡಾಕ್ಟರ್ ಹತ್ರ ಹೇಳ್ಕೊಂಡು ಅವರ ಒಂದು ತೊಂದರೆಗೆ ಅವರು ಪರಿಹಾರ ಕಂಡುಕೊಳ್ಳಿ ಅಂತ ಆಶಿಸ್ತಾ, ನಮ್ಮ ರಾಷ್ಟ್ರ ಗರ್ಭಕಂಠ ಕ್ಯಾನ್ಸರ್ ಮುಕ್ತ ರಾಷ್ಟ್ರ ಆಗ್ಲಿ ಅಂತಾನೂ ಆಶಿಸ್ತಾ, ಇಷ್ಟು ಹೊತ್ತು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಕುರಿತಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ನನಗೆ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ವಂದನೆಗಳು. ಅಂಡ್ ಕೇಳುಗರಿಗಳಿಗೂ ಕೂಡ ನಮ್ಮ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಮುಗಿಬಹುದು, ಆದರೆ ಇಲ್ಲಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲರಿಗೂ ಅರಿವು ನೀಡಬೇಕು ಮತ್ತು ನಮ್ಮ ಭಾರತದ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ನ ಕಡಿಮೆ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಥ್ಯಾಂಕ್ ಯು.
2: ಇದುವರೆಗೂ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೀರ್ತನಾ ವಿ.
1: ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎನಲ್ಲಿ, ಗ್ರೂಪ್ ಬಿನಲ್ಲಿ, ಗ್ರೂಪ್ ಸಿನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 4:30:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಬಾಂಬೆ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಹರಿಹರನ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿರುವ ಕಭಿ ಅಲ್ವಿದ ನಾ ಕೆಹನಾ ಚಿತ್ರದ ಶೀರ್ಷಿಕೆ ಗೀತೆ

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಪ್ರಸಾರ ಮಾಡುತ್ತೇವೆ. ಸಮಯ ಸರಿಯಾಗಿ 4:46:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು, ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರಸಾರ ಕಾರ್ಯಗಳಿಗೆ ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ಬಾನುಲಿ ಗೆಳತಿ ಚಂದನಾ. ಈಗ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮಿ ಬಿ. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.
1: ಸೌಂದರ್ಯವನ್ನು ಸವಿಯಲು ದೃಷ್ಟಿಯನ್ನೋದು ತುಂಬಾ ಮುಖ್ಯ. ಇಂಥ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
2: ಕೇಳುಗರಿಗೆಲ್ಲ ನಮಸ್ಕಾರ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ದೃಷ್ಟಿದೋಷದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರು ಹಾಗೂ ಕ್ಯಾಟರಾಕ್ಟ್ ಸರ್ಜನ್ ಡಾಕ್ಟರ್ ಮಹಾಲಕ್ಷ್ಮಿ ಅವರು. ಡಾಕ್ಟರ್ ಮಹಾಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ತೇಜಸ್ವಿನಿ ಅವರೇ.
2: ಡಾಕ್ಟರ್ ಮಹಾಲಕ್ಷ್ಮಿ, ಹೇಳಿ, ಈ ದೃಷ್ಟಿದೋಷ ಅಂದರೆ ಏನು, ಯಾಕೆ ಬರುತ್ತೆ, ಕಾರಣಗಳೇನಾದ್ರು ಇದೆಯಾ?
3: ಈಗ ನಾವು ವಸ್ತುಗಳನ್ನು ನೋಡಬೇಕಾದ್ರೆ ಅಥವಾ ಬೆಳಕನ್ನು ನೋಡಬೇಕಾದ್ರೆ ಅದರಿಂದ ಬರೋವಂಥ ಬೆಳಕಿನ ಕಿರಣಗಳು ಏನಿದೆ ಅದು ರೆಟಿನ ಮೇಲೆ ಸರಿಯಾಗಿ ಫೋಕಸ್ ಆಗಬೇಕು. ಆವಾಗಲೇ ನಮಗೆ ಇಮೇಜ್ ಪರ್ಸೆಪ್ಷನ್ ಸರಿಯಾಗಿ ಆಗುತ್ತೆ. ಸೊ ಅದು ಕಣ್ಣಿನ ಆಕಾರದಿಂದ ಅಥವಾ ಗಾತ್ರದ ವ್ಯತ್ಯಾಸದಿಂದ ಈ ಇಮೇಜ್ ಫೋಕಸ್ ಅನ್ನೋದು ಸರಿಯಾಗಿ ರೆಟಿನ ಮೇಲೆ ಕೆಲವು ಸತಿ ಆಗೋದಿಲ್ಲ. ಆಗ ನಮಗೆ ಈ ಥರ ದೃಷ್ಟಿದೋಷಗಳು ಉಂಟಾಗ್ತಾ ಬರುತ್ತೆ. ಸೊ ಇದರಲ್ಲೂ ಕೂಡ ಒಂದು ಎರಡು ಮೂರು ವಿಧಿಗಳಿದೆ. ಒಂದು ಮಯೋಪಿಯಾ ಅಂತ ಹೇಳ್ತೀವಿ ಅಥವಾ ಸಮೀಪ ದೃಷ್ಟಿ ಅಂತ ಹೇಳ್ತೀವಿ. ಇನ್ನೊಂದು ಹೈಪರೋಪಿಯಾ ಅಂತ ಹೇಳ್ತೀವಿ, ದೂರದೃಷ್ಟಿ ಅಂತ ಹೇಳ್ತೀವಿ. ಇನ್ನೊಂದು ಆಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ.
2: ಈ ಅಸ್ಟಿಗ್ಮ್ಯಾಟಿಸಮ್ ಹೇಳಿದ್ರಲ್ಲ, ಈ ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ ನಮಗೆ ಸಾಮಾನ್ಯವಾಗಿ ಪರಿಚಯ ಇರುತ್ತೆ. ಈ ಅಸ್ಟಿಗ್ಮ್ಯಾಟಿಸಮ್ ಅಂದರೆ ಏನು ಮೇಡಮ್?
3: ಆಸ್ಟಿಗ್ಮ್ಯಾಟಿಸಮ್ ಅಂದರೆ ಕಣ್ಣಿನ ಆಕಾರ, ಕಪ್ಪುಗುಡ್ಡೆ ಏನಿರುತ್ತೆ ಅದರ ಆಕಾರದ ಬದಲಾವಣೆಯಿಂದಾಗಿ ಮೂಡಿಬರುವಂಥ ಒಂದು ದೃಷ್ಟಿ ತೊಂದರೆ ಆಗಿರುತ್ತೆ. ಸೊ ಇದರಲ್ಲಿ ಕಪ್ಪುಗುಳ್ಳೆ ಏನಿದೆ ಅದು ಸ್ಟೀಪ್ ಆಗ್ತಾ ಬರುತ್ತೆ. ಸೊ ಅದು ಸ್ಟೀಪ್ ಆದಷ್ಟೂ ಅದು ನಮಗೆ ದೂರದೃಷ್ಟಿದೋಷ ಮತ್ತು ಹತ್ತಿರ ದೃಷ್ಟಿದೋಷ ಎರಡೂ ಕೂಡ ದೃಷ್ಟಿದೋಷಗಳು ಉಂಟಾಗ್ತಾ ಬರುತ್ತೆ.
2: ಸ್ಟೀಪ್ ಆಗತ್ತೆ ಅಂತ ಅಂದ್ರೆ ಕಪ್ಪುಗುಳ್ಳೆಯ ಆಕಾರದಲ್ಲಿ ವ್ಯತ್ಯಾಸ ಆಗುತ್ತೆ.
3: ಹೌದು ಹೌದು. ಈಗ ಕಪ್ಪುಗುಡ್ಡೆ ಸಾಮಾನ್ಯವಾಗಿ ರೌಂಡ್ ಇರುತ್ತೆ ಅಥವಾ ಆರ್ಚ್ ಅಂತ ಹೇಳ್ತೀವಿ. ಸೊ ಅದು ಮಕ್ಕಳು ಬೆಳೀತಾ ಬೆಳೀತಾ ಅದು ಆರ್ಚ್ ಇನ್ನು ಸ್ವಲ್ಪ ಅಂದ್ರೆ ಪೂರಿ ಉಬ್ಬದಂಗೆ ಉಬ್ಬುತ್ತಾ ಹೋಗುತ್ತೆ. ಅದು ಒಂದು ಪರ್ಟಿಕ್ಯುಲರ್ ಆಕ್ಸಿಸ್ ಅಲ್ಲಿ ಅದು ಆಕಾರದ ವ್ಯತ್ಯಾಸಗಳು ಕಂಡುಕೊಳ್ತಾ ಹೋಗುತ್ತೆ. ಸೊ ಆವಾಗ ಇದು ಆಸ್ಟಿಗ್ಮ್ಯಾಟಿಸಮ್ ಅನ್ನೋದು ಬರುತ್ತೆ.
2: ಇವಾಗ ಇತ್ತೀಚೆಗೆ ನಾವು ನೋಡೋದಾದ್ರೆ ಈ ಮಕ್ಕಳಲ್ಲಿ ಈ ದೃಷ್ಟಿದೋಷ ಬೇಗನೆ ಬರ್ತಾ ಇದೆ, ಇದಕ್ಕೆಲ್ಲ ಕಾರಣಗಳೇನು?
3: ಹೌದು, ಈ ರೀಸೆಂಟ್ ಲಾಸ್ಟ್ 10-15 ಇಯರ್ಸ್ ಇಂದ ಬಂದಿರುವಂತಹ ಕೆಲವು ಪೇಪರ್ಸ್ ಏನು ಪಬ್ಲಿಷ್ ಆಗಿದೆ ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇವಾಗ ಹೇಳ್ತಿರೋದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಮಕ್ಕಳಿಗೆ ಈ ಮಯೋಪಿಯಾ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಈಗ ಸ್ಕೂಲಲ್ಲೇ ಮಕ್ಕಳಾಗ್ಬೋದು, ಕೆಲವರಿಗೆ ಸ್ಮಾರ್ಟ್ ಬೋರ್ಡ್ಸ್ ಇರುತ್ತೆ, ಮನೇಲಿ ಬಂದು ಮತ್ತೆ ಐಪ್ಯಾಡ್ ಅಥವಾ ಫೋನು ನೋಡ್ತಿರ್ತಾರೆ ಅಥವಾ ಮಾನಿಟರ್ ನೋಡ್ತಿರ್ತಾರೆ. ಸೊ ದೇರ್ ಇಸ್ ಅ ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಆಫ್ ಲೈಟ್ ವಿಚ್ ಏನಾಗುತ್ತೆ ಅದು ಕಣ್ಣಿನ ಮೇಲೆ ಬಿದ್ದಷ್ಟು ಅದು ಗಾತ್ರ ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ. ಸೊ ಮುಂಚೆಗಿಂತ ಈಗ ಮಯೋಪಿಯಾ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ, ಮೋಸ್ಟ್ಲಿ ಬಿಕಾಸ್ ಆಫ್ ದ ಸ್ಕ್ರೀನ್ ಟೈಮ್.
2: ಮಯೋಪಿಯಾ ಅಂದ್ರೆ ಸಮೀಪ ದೃಷ್ಟಿದೋಷ.
3: ಹೌದು.
2: ಮತ್ತೆ ಇದರ ಲಕ್ಷಣಗಳು ಏನಿರುತ್ತೆ ಅಂದ್ರೆ ಈ ಮಕ್ಕಳಲ್ಲಿ ದೃಷ್ಟಿದೋಷ ಉಂಟಾದ್ರೆ ಈ ಪೇರೆಂಟ್ಸ್ ಹೇಗೆ ಗುರುತಿಸಬೇಕಾಗುತ್ತೆ, ಪೇರೆಂಟ್ಸ್ ಅಥವಾ ಟೀಚರ್ಸ್?
3: ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಈಗ ಮಕ್ಕಳಲ್ಲಿ ಕೆಲವರು ಟಿ ವಿ ತುಂಬ ಹತ್ತಿರದಿಂದ ನೋಡ್ತಿರ್ತಾರೆ ಅಥವಾ ಪುಸ್ತಕ ಓದೋದು ತುಂಬ ಹತ್ತಿರ ಇಟ್ಕೊಂಡು ನೋಡ್ತಿರ್ತಾರೆ ಅಥವಾ ಹೋಮ್ವರ್ಕಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ ಅಥವಾ ಬೋರ್ಡ್ ಕಾಣೋದಿಲ್ಲ ಅಂತಾರೆ. ಇನ್ನು ಕೆಲವು ಮಕ್ಕಳು ಕಣ್ಣು ಉಜ್ಕೋತಾ ಇರ್ತಾರೆ, ಪದೇ ಪದೇ ಉಜ್ಕೋತಿರ್ತಾರೆ. ಇದೆಲ್ಲ ಲಕ್ಷಣಗಳು ಕೂಡ ಐದರ್ ಮಯೋಪಿಯಾ ಅಥವಾ ಆಸ್ಟಿಗ್ಮ್ಯಾಟಿಸಮನ್ನು ಹೇಳುತ್ತೆ.
2: ಈ ಓದುವಾಗ ಹತ್ತಿರ ಇಟ್ಕೊಂಡು ಓದ್ತಾರೆ ಅಂತ ಹೇಳಿದ್ರಿ, ಆ ಸರಿಯಾದ ಬೆಳಕು ಮತ್ತೆ ಸರಿಯಾದ ಅಂತರ, ಅಂದ್ರೆ ನಾವು ಇವಾಗ ಒಂದು ಸ್ಕ್ರೀನ್ ನೋಡ್ಬೇಕಾದ್ರೆ ಅಥವಾ ಒಂದು ಪುಸ್ತಕವನ್ನ ಓದಬೇಕಾದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಬೆಳಕು ಬೇಕು ಮತ್ತೆ ಸರಿಯಾದ ಅಂತರದಲ್ಲಿ ಅದನ್ನ ಇಟ್ಕೊಂಡು ಓದಬೇಕಾಗತ್ತೆ ನಾವು, ಇದ್ರ ಬಗ್ಗೆ ಹೇಳಿ.
3: ಈ ಬೆಳಕು ಅಥವಾ ಅಂತರ ಎರಡು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಕ್ಚುಲಿ. ಇವಾಗ ನಾವು ಬೆಳಕಲ್ಲಿ ಸರಿಯಾಗಿ ಬೆಳಕಿಲ್ಲದೆ ಇದ್ದಾಗ

0: ನಾವು ಓದಬೇಕಾದ್ರೆ. ಸೊ ಅದು ಕಣ್ಣಿಗೆ ಸ್ಟ್ರೈನ್ ಮಾಡುತ್ತೆ, ದಟ್ ಇಸ್ ಒನ್. ನಂಬರ್ ಟು, ತುಂಬ ಹತ್ತಿರ ಇಟ್ಕೊಂಡು ಓದಷ್ಟು ಈ ಮಯೋಪಿಯಾ ಇಂಡ್ಯೂಸ್ ಆಗ್ತಾ ಹೋಗುತ್ತೆ. ಇವು ಮಲ್ಕೊಂಡು ಓದೋದು ಅಥವಾ ಸರಿಯಾಗಿ ಬೆಳಕಿಲ್ಲದೆ ಓದೋದು ಅಥವಾ ಅವ್ರು ಏನು ಪೇಪರ್ ಇಟ್ಕೊಂಡಿರ್ತಾರೆ ಅದರದ್ದು ತುಂಬ ಕಣ್ಣಿಗೆ ಹತ್ತಿರ ಇಟ್ಕೊಂಡಷ್ಟು ಮಯೋಪಿಯಾ ಇಂಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಮಿನಿಮಮ್ ಡಿಸ್ಟೆನ್ಸ್ ಫ್ರಮ್ ದ ಐ, ನಿಮ್ಮ ಬುಕ್ ಆಗಿರಬಹುದು ಅಥವಾ ನೀವು ಸ್ಕ್ರೀನ್ ಆಗಿರ್ಬೋದು, ಇಟ್ ಹ್ಯಾಸ್ ಟು ಬಿ ಅರೌಂಡ್ 33 ಸೆಂಟಿಮೀಟರ್ಸ್. ಸೊ ಆದಷ್ಟು ಮಲ್ಕೊಂಡು ಓದೋದು ಅಥವಾ ಬೇರೆ ಕೂತ್ಕೊಂಡು ಅಲ್ಲದೆ ಬೇರೆ ಪೊಸಿಷನ್ಸಲ್ಲಿ ಓದೋದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು.
1: ಈ ಸಮೀಪ ದೃಷ್ಟಿದೋಷ ಹಾಗೆ ದೂರದೃಷ್ಟಿದೋಷ, ಇವು ಎರಡೂ ದೃಷ್ಟಿದೋಷಗಳನ್ನು ಬಿಟ್ಟರೆ ಮಕ್ಕಳಲ್ಲಿ ಇನ್ಯಾವ ಥರ ದೋಷಗಳನ್ನು ನಾವು ಕಾಣಬಹುದು? ಈ ಸೋಂಬೇರಿ ಕಣ್ಣು, ಮಾಲ್ಗಣ್ಣು ಅಂತೆಲ್ಲ ಹೇಳ್ತೀವಿ, ಇದು ದೃಷ್ಟಿದೋಷಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ.
0: ಖಂಡಿತ ಖಂಡಿತ. ಈಗ ಬೇಸಿಕಲಿ ನಾವು ನೋಡಬೇಕಾದ್ರೆ ಮಯೋಪಿಯಾ ಅನ್ನೋದು ಮಕ್ಕಳಿಗೆ ಹತ್ತಿರದ್ದು ಕ್ಲಿಯರ್ ಆಗಿ ಕಾಣುತ್ತೆ, ದೂರದ್ದು ಸ್ವಲ್ಪ ಬ್ಲರ್ ಆಗ್ತಾ ಬರುತ್ತೆ, ಇದು ಮಯೋಪಿಯಾ ಅಂತ ಹೇಳ್ತೀವಿ. ಹೈಪರೋಪಿಯಾದಲ್ಲಿ ದೂರದ್ದು ಬ್ಲರ್ ಆಗ್ತಾ ಬರುತ್ತೆ, ಹತ್ತಿರದ್ದು ಕ್ಲಿಯರ್ ಆಗ್ತಾ ಬರುತ್ತೆ. ಬಟ್ ಈ ಮಕ್ಕಳಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಇದು ಸೋಂಬೇರಿ ಕಣ್ಣು ಅಂತ ಹೇಳ್ತೀವಿ ಅಥವಾ ಆಂಬ್ಲಿಯೋಪಿಯಾ ಅಂತ ಕೂಡ ಹೇಳ್ತೀವಿ. ಇದೇನಾಗುತ್ತೆ, ಮಕ್ಕಳನ್ನ ಸರಿಯಾಗಿ ಕನ್ನಡಕ ಅಥವಾ ದೃಷ್ಟಿದೋಷನ ಸರಿಯಾಗಿ ಸರಿಪಡಿಸ್ತಾ ಇದ್ದಲ್ಲಿ, ಸರಿಯಾದ ವಯಸ್ಸಲ್ಲಿ ಸರಿಪಡಿಸ್ತಾ ಇದ್ದಲ್ಲಿ ಇದು ಆಂಬ್ಲಿಯೋಪಿಯಾ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದೇನಾಗುತ್ತೆ ಅಂದರೆ ಕಣ್ಣು ಮತ್ತು ಬ್ರೈನಿಗೆ ಇರೋ ಕನೆಕ್ಟಿವಿಟಿ ಏನಿರುತ್ತೆ, ನರ್ವ್ಸ್ ಡೆವಲಪ್ಮೆಂಟ್ ಏನಿರುತ್ತೆ, ಅದು ಬಹಳ ವೇಗವಾಗಿ ಹುಟ್ಟಿದಾಗಿನಿಂದ 7 ಇಯರ್ಸ್ ಅಥವಾ 10 ಇಯರ್ಸ್ವರೆಗೂ ಬಹಳ ವೇಗವಾಗಿ ಬೆಳೀತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ದೃಷ್ಟಿದೋಷ ಇದ್ದಿದ್ದಲ್ಲಿ, ಅದನ್ನು ಸರಿಪಡಿಸದೇ ಇದ್ದಿದ್ದಲ್ಲಿ ಕೆಲವು ಸತಿ ಈ ದೃಷ್ಟಿದೋಷ ಪರ್ಮನೆಂಟಾಗಿ ಉಳ್ಕೊಳ್ಳೋ ಚಾನ್ಸಸ್ ಇದೆ. ಸೊ 10 ವರ್ಷದ ನಂತರ ಅದನ್ನು ಸರಿಯಾಗಿ ಕನ್ನಡಕ ಹಾಕ್ಕೊಂಡ್ರೂ ಕೂಡ ಸೊ ಆ ದೃಷ್ಟಿದೋಷ ಸರಿಯಾಗಿ ಹೋಗದೇ ಇರೋವಂಥ ಚಾನ್ಸಸ್ ಇದೆ. ಇದನ್ನು ಸೋಂಬೇರಿ ಕಣ್ಣು ಅಂತ ಹೇಳ್ತೀವಿ.
1: ಯಾವಾಗ ನಾವು ಒಂದು ಮಗುವಿನ ದೃಷ್ಟಿ ಪರೀಕ್ಷೆಯನ್ನು ಶುರು ಮಾಡಬೇಕು ಮೇಡಮ್? ಅದಾದ ಮೇಲೆ ನಾವು ಕನ್ನಡಕ ಹೇಳಿದರೆ ಡಾಕ್ಟ್ರು ಒಂದು ವ್ಯಕ್ತಿಗೆ ಅಥವಾ ಒಂದು ಮಗುಗೆ ಅಂತ ಅಂದರೆ ಅದರ ಫಾಲೋಅಪ್ ಎಷ್ಟು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಹೇಗೆ ಮಾಡಬೇಕಾಗತ್ತೆ?
0: ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮಗು ಹುಟ್ಟಿದ ನಂತರ ಸ್ಕೂಲಿಗೆ ಹಾಕ್ಲಿಕ್ಕೆ ಮುಂಚೆ ಮಾಂಟಸರಿ ಆಗಲಿ ಕಿಂಡರ್ ಗಾರ್ಡನ್ ಆಗಲಿ, ಸೊ ವಿ ಜಾಯಿನ್ ದೆಮ್ ಬಿಟ್ವೀನ್ 3 to 5 ಇಯರ್ಸ್. ಸೊ ಸ್ಕೂಲಿಗೆ ಹಾಕೋದಕ್ಕೆ ಮುಂಚೆ ಪ್ರತಿಯೊಂದು ಮಗುಗೂ ಕೂಡ ಒಂದು ದೃಷ್ಟಿ ಪರೀಕ್ಷೆ ಆಗಬೇಕು. ಮಗುಗೆ ಸರಿಯಾಗಿ ದೂರದ್ದು ಕಾಣ್ತಿದ್ಯಾ, ಹತ್ತಿರದ್ದು ಕಾಣ್ತಿದ್ಯಾ, ಮಗುಗೆ ಅಸಲು ಕಾಣ್ತಿದೆಯೋ ಇಲ್ವೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ದಟ್ ಈಸ್ ಬಿಟ್ವೀನ್ ದ ಏಜ್ ಆಫ್ 3 and 5 ಇಯರ್ಸ್. ಇದಲ್ಲದೆ ಕೆಲವು ಮಕ್ಕಳು ಇರ್ತಾರೆ, ಕೆಲವರು ಟ್ವಿನ್ಸ್ ಇರಬಹುದು ಅಥವಾ ಸ್ಪೆಷಲ್ ಚೈಲ್ಡ್ ಇರಬಹುದು ಅಥವಾ CP ಇರಬಹುದು ಅಥವಾ ತಾಯಿಗೆ ಏನಾದರೂ ತೊಂದರೆ ಆಗಿರಬಹುದು ಪ್ರೆಗ್ನೆನ್ಸಿನಲ್ಲಿ ಅಥವಾ ಟ್ರಾಮಾ ಏನಾದರೂ ಆಗಿರಬಹುದು. ಅಂತಹ ಮಕ್ಕಳಿಗೆ ಹುಟ್ಟಿದಾಗ ಅಥವಾ ವಿತ್ ಇನ್ ಎ ಮಂತ್ ನಾವು ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಸೊ ಅಂಥ ಮಕ್ಕಳಿಗೆ ಈವನ್ 1 ಇಯರ್ ಅಂಥವರು ಕೂಡ ನಾವು ಗ್ಲಾಸಸ್ಸನ್ನು ಕೊಡಬೇಕಾಗತ್ತೆ
1: 1 ವರ್ಷದ ಮಗುಗೆ.
0: ಹೌದು.
1: ಆಮೇಲೆ ಇವಾಗ ಒಂದು ಸರ್ತಿ ಮಗುಗೆ ದೃಷ್ಟಿದೋಷ ಇದೆ ಅಂತ ಗುರುತಿಸಿ ಒಂದು ಕನ್ನಡಕವನ್ನು ಕೊಟ್ಟ ನಂತರ ಯಾವಾಗ ಪರೀಕ್ಷೆಗೆ ಬರಬೇಕಾಗತ್ತೆ?
0: ಯೂಶಲಿ ಈಗ ಸೇಮ್ ಮಗುಗೆ 5 ವರ್ಷಕ್ಕೆ ಕನ್ನಡಕ ಬಂದಿದೆ. ಸೊ ಮಕ್ಕಳಿಗೆ ಟಿಲ್ 18 ಇಯರ್ಸ್ ಅವ್ರ ಗ್ರೋತ್ ಬಹಳ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಬಹಳ ವೇಗವಾಗಿ ಬೆಳೀತಾರೆ ಮಕ್ಕಳು. ಸೊ ಪ್ರತಿಯೊಂದು ಮಗುನೂ ಎವ್ರಿ 6 ಮಂತ್ಸ್ ಒಂದು ಐ ಚೆಕಪ್ ಇಸ್ ಮ್ಯಾಂಡೇಟ್ರಿ. ಸೊ ಆಫ್ಟರ್ 18 ಇಯರ್ಸ್ ಮೇ ಬಿ ಎವ್ರಿ ಇಯರ್ ಇಸ್ ಫೈನ್, ಬಟ್ ಟಿಲ್ 18 ಇಯರ್ಸ್ ಎವ್ರಿ 6 ಮಂತ್ಸ್ ಒಂದು ಚೆಕಪ್ ಖಂಡಿತವಾಗೂ ಬೇಕಾಗತ್ತೆ.
1: ಮತ್ತೆ ತುಂಬ ಜನ ಅನ್ಕೊಂಡಿರೋದು ತಪ್ಪು ಕಲ್ಪನೆ, ಅದನ್ನ ನಾನೇ ಹೇಳ್ಬಿಡ್ತಾ ಇದ್ದೀನಿ, ಇದು ತಪ್ಪು ಕಲ್ಪನೆನಾ ಅಂತ ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ಕನ್ನಡಕ ಒಂದು ಸರ್ತಿ ಹಾಕೊಳಕ್ ಶುರು ಮಾಡಿದ್ರೆ ಅದೇ ಅಭ್ಯಾಸ ಆಗ್ಬಿಡತ್ತೆ, ಕಣ್ಣಿನ ಪವರ್ ಜಾಸ್ತಿ ಆಗ್ಬಿಡತ್ತೆ ಅಂತ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಲ್ಲ ಮೇಡಮ್?
0: ಹೌದು, ಇದಿದೆ ನಮ್ಮ ಸಮಾಜದಲ್ಲಿ. ಕನ್ನಡಕ ಹಾಕ್ಕೊಂಡ್ರೆ ಒಂದು ನಾಚಿಕೆ ಪಟ್ಕೋತಾರೆ ಅಥವಾ ಇನ್ಯಾರೋ ಇನ್ನೇನೋ ಅನ್ಕೋತಾರೆ. ಕೆಲವರು ಮದುವೆ ಮಾಡೋ ಟೈಮಲ್ಲಿ ಕನ್ನಡಕ ಬೇಡ ಮೇಡಮ್ ಅಂತ ಹೇಳ್ತಾರೆ, ಎಸ್ಪೆಷಲಿ ಹೆಣ್ಮಕ್ಕಳು. ಸೊ ಇದು ಕನ್ನಡಕ ಕೊಡೋದು ಇಟ್ ಇಸ್ ನಾಟ್ ಎ ಕಾಸ್ಮೆಟಿಕ್ ಥಿಂಗ್, ಮಕ್ಕಳಿಗೆ ಕಣ್ಣು ಕಾಣ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಕನ್ನಡಕವನ್ನು ಕೊಟ್ಟಿರ್ತೀವಿ, ಸೊ ದಟ್ ದೇ ಕ್ಯಾನ್ ಸೀ ದ ವರ್ಲ್ಡ್ ಕ್ಲಿಯರ್ಲಿ. ಸೊ ಅದು ಹಾಕೋದ್ರಿಂದ ದೃಷ್ಟಿದೋಷ ಬರುತ್ತೆ ಅಂತಲ್ಲ, ಅವರು ಕ್ಲಿಯರ್ ಆಗಿ ಕಾಣುತ್ತೆ ಅಂತ.
1: ಓಕೆ ಓಕೆ, ಒಂದು ಜಾಹೀರಾತಿನ ನಂತರ ಕಾರ್ಯಕ್ರಮವನ್ನು ಮತ್ತೆ ಮುಂದುವರ್ಸೋಣ ಮೇಡಮ್.
2: ಪ್ರಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂತಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
1: ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಕನ್ನಡ

0: ಕದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಇನ್ ಯಾವ್ಯಾವ ಟ್ರೀಟ್ಮೆಂಟ್ ಇದೆ ಅದರ ಬಗ್ಗೆ ಹೇಳಿ.
1: ನಮಗೆ ಬಹು ಸುಲಭವಾಗಿ ಅಥವಾ ಚೀಪಾಗಿ ಸಿಗುವಂಥ ಒಂದು ಟ್ರೀಟ್ಮೆಂಟ್ ಅಂದರೆ ಕನ್ನಡಕ, ಆ್ಯಂಡ್ ಇಟ್ಸ್ ಮೋರ್ ಸೇಫ್ ಆಲ್ಸೋ ಫಾರ್ ದ ಕಿಡ್ಸ್. ಸೊ ಇನ್ನೊಂದು ಆಪ್ಷನ್ ಅಂತಂದರೆ ಕಾಂಟ್ಯಾಕ್ಟ್ ಲೆನ್ಸ್ ಬರುತ್ತೆ, ಆಮೇಲೆ ರಿಫ್ರಾಕ್ಟಿವ್ ಸರ್ಜರೀಸ್ ಬರುತ್ತೆ, ದಟ್ ಈಸ್ ಆಫ್ಟರ್ 18 to 20 years ಬರುತ್ತೆ. ಬಟ್ ಫಾರ್ ದ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಯು ಆಲ್ವೇಸ್ ಅಡ್ವೈಸ್ ಗ್ಲಾಸಸ್.
0: ಮತ್ತೆ ಕೆಲವೊಂದು ಸರ್ತಿ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ, ಈ ಮಾಲ್ಗಣ್ಣು ಅದೆಲ್ಲ ಇದ್ದಾಗ ಶಸ್ತ್ರಚಿಕಿತ್ಸೆನೂ ಬೇಕಾಗುತ್ತೆ.
1: ಹೌದು ಹೌದು, ಬಿಕಾಸ್ ನಮಗೆ ಎರಡೂ ಕಣ್ಣು ಸರಿಯಾಗಿದ್ದಾಗ ಮಾತ್ರ 3D vision ಅಂತ ಏನು ಹೇಳ್ತೀವಿ ಅದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಈಗ ಒಂದು ಮಗುಗೆ ಒಂದು ಕಣ್ಣಲ್ಲಿ ಮಾಲ್ಗಣ್ಣಿದೆ ಅಥವಾ ಎರಡೂ ಕಣ್ಣಲ್ಲೂ ಮಾಲ್ಗಣ್ಣಿದೆ ಅಂದಾಗ ವಸ್ತುಗಳನ್ನು ನೋಡಿದಾಗ ಕೂಡ ಅವ್ರಿಗೆ ಆ ಕ್ಲಾರಿಟಿ ಸಿಗೋದಿಲ್ಲ, ಮತ್ತು ಎರಡೂ ಕಣ್ಣಿಂದ ಫೋಕಸ್ ಆಗೋದಿಲ್ಲ. ಸೊ ಆಗ ಸ್ಟೀರಿಯೋಪ್ಸಿಸ್ ಅನ್ನೋದು ಬರೋದಿಲ್ಲ, ಅಥವಾ 3D vision ಅಂತ ಏನು ಹೇಳ್ತೀವಿ ಅದು ಸಣ್ಣ ವಯಸ್ಸಲ್ಲೇ ಡೆವಲಪ್ ಆಗಬೇಕು, ನಾಟ್ ಆಫ್ಟರ್ ದ ಏಜ್ ಆಫ್ 18 years. ಸೊ ಅದಕ್ಕೆ ಕೆಲವು ಸರ್ತಿ ನಾವು ಸರ್ಜರಿ ಮಾಡಬೇಕಾಗತ್ತೆ.
0: ಮತ್ತೆ 18-20 ವರ್ಷ ಆದ ನಂತರ ಅವರು ಕನ್ನಡಕದಿಂದ ಲೆನ್ಸ್ಗೆ ಸ್ವಿಚ್ ಆಗಬೇಕಾದ್ರೆ ಆಗಲೂ ಕೂಡ ಸರ್ಜರಿ ಅಗತ್ಯ ಬರುತ್ತೆ. ಕಾಂಟ್ಯಾಕ್ಟ್ ಲೆನ್ಸ್,
1: ಕಾಂಟ್ಯಾಕ್ಟ್ ಲೆನ್ಸ್ ಅನ್ನೋದು ದಟ್ಸ್ ಅ ನೆಕ್ಸ್ಟ್ ಆಪ್ಷನ್ ಆಫ್ಟರ್ ದ ಗ್ಲಾಸಸ್. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಅಂದರೆ ನೀವು ಮೂವೀಸಲ್ಲಿ ನೋಡಿರ್ತಾರೆ, ಕಣ್ಣ ಮೇಲೆ ಹಾಕೋತಾರೆ, ನಂತರ ಒಂದು 8 to 10 hours ಆದಮೇಲೆ ಕಣ್ಣಿಂದ ತೆಗಿತಾರೆ. ಇಟ್ ಡಿಪೆಂಡಿಂಗ್ ಆನ್ ದ ಕಂಪನಿ 8 or 10 or 12 hours ನಾವು ಹಾಕ್ಕೋಬೋದು. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಹೈಜೀನ್. ಸೊ ನಾವು ಹಾಕೋಬೇಕಾದ್ರೆ ಕೈ ತೊಳಿಬೇಕಾಗತ್ತೆ, ಅಥವಾ ಲೆನ್ಸ್ ಸೊಲ್ಯೂಷನ್ ಏನಿರುತ್ತೆ ಅದು ಬಹಳ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಅದರಲ್ಲಿ ಡಿಸ್ಪೋಸಿಂಗ್ ಎಕ್ಸ್ಪೈರಿ ಟೈಮ್ ಇರುತ್ತೆ. ಸೊ ಇದು 1 month ಆಗಿರಬಹುದು, 1 year ಆಗಿರ್ಬೋದು, 6 months ಆಗಿರ್ಬೋದು, ಅದಕ್ಕೆ ತಕ್ಕಂಗೆ ನಾವು ಅದನ್ನು ಡಿಸ್ಪೋಸ್ ಮಾಡ್ತಾ ಬರಬೇಕಾಗತ್ತೆ. ಹಾಗೆ ಈ ಸರ್ಜರಿ ಅಂತ ತೊಗೊಂಡ್ರೆ ವಿ ಯೂಶಲಿ ಅಡ್ವೈಸ್ ಪೇಷಂಟ್ಸ್ ಓನ್ಲಿ ಆಫ್ಟರ್ 18 to 20 years ನಂತರ ಇದನ್ನು ಅಡ್ವೈಸ್ ಮಾಡ್ತಾ ಹೋಗ್ತೀವಿ. ಓನ್ಲಿ ವೆನ್ ದ ರಿಫ್ರಾಕ್ಟಿವ್ ಎರರ್ ಇಸ್ ಸ್ಟೇಬಲ್ ಫಾರ್ ಅಟ್ ಲೀಸ್ಟ್ 1 year ಸ್ಟೇಬಲ್ ಆಗಿದ್ರೆ ಮಾತ್ರ ಇದನ್ನ ನಾವು ಅಡ್ವೈಸ್ ಮಾಡ್ತೀವಿ.
0: ಅದೇ ನಂಬರ್ 1 ವರ್ಷ
1: ಮಿನಿಮಮ್, ಎಸ್ ಎಸ್ ಎಸ್, ಮೇಂಟೈನ್
0: ಮಾಡಬೇಕು. ಲ್ಯಾಸಿಕ್ ಸರ್ಜರಿಯನ್ನು ಅವ್ರಿಗೆ ಅಡ್ವೈಸ್ ಮಾಡಿ.
1: ಹೌದು ಹೌದು ಹೌದು, ಈ ಲ್ಯಾಸಿಕ್ ಸರ್ಜರಿಯಲ್ಲಿ ಕೂಡ ಬಹಳ ವಿಧಾನಗಳಿದೆ. ಅದು PRK ಅಂತ ಹೇಳ್ತೀವಿ, ಟ್ರಾನ್ಸ್ PRK ಆಗಿರ್ಬೋದು, ಲ್ಯಾಸಿಕ್ ಅಥವಾ ಫೆಮ್ಟೋಲ್ಯಾಸಿಕ್ ಅಂತ ಕೂಡ ಹೇಳ್ತೀವಿ. ಈಗ ಸ್ಮೈಲ್ ಅನ್ನೋದು ಹೊಸದಾಗಿ ಬಂದಿದೆ, ಸ್ಮೈಲ್ ಪ್ರೋ ಅನ್ನೋದು ಬಂದಿದೆ. ಬಟ್ ಈ ಸರ್ಜರೀಸ್ ಏನಿದೆ ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳಲಿಕ್ಕಿಲ್ಲ. ಸೊ ಅವ್ರ ನಂಬರ್ ನೋಡಿ, ಕಣ್ಣಿನ ಗಾತ್ರ ಅಥವಾ ಕಣ್ಣಿನ ಆಕಾರಗಳು ನೋಡಿ ಅವ್ರಿಗೆ ಸೇಫ್ ಆಗಿರುತ್ತೆ ಅಂದರೆ ಮಾತ್ರನೇ ನಾವು ಅವರಿಗೆ ಅಡ್ವೈಸ್ ಮಾಡಿರ್ತೀವಿ. ಸೊ ಕೆಲವು ಸತಿ ಸೇಫ್ ಇಲ್ಲ ಅಂದಾಗ ವಿ ಟೆಲ್ ದೆಮ್, ಬಿಕಾಸ್ ಸೇಫ್ಟಿ ವಿಲ್ ಕಮ್ ಫಸ್ಟ್ ದ್ಯಾನ್ ದ ಕಾಸ್ಮೆಟಿಕ್ ರೀಸನ್ಸ್.
0: ಯಾವತ್ತಿದ್ರೂ ಸೇಫು ಕನ್ನಡಕನೇ.
1: ಇಲ್ಲ, ಈವನ್ ಲಾಸಿಕ್ ಸರ್ಜರಿ ಈಸ್ ಆಲ್ಸೋ ಸೇಫ್, ಬಟ್ ಯಾರಿಗೆ ಮಾಡ್ತಾ ಇದ್ದೀವಿ, ಎಷ್ಟು ನಂಬರ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಅಫ್ಕೋರ್ಸ್ ಕನ್ನಡಕದಕ್ಕಿಂತ ಸೇಫ್ ಇನ್ಯಾವುದೂ ಇಲ್ಲ, ಬಟ್ ಲಾಸಿಕ್ ಸರ್ಜರಿ ಈಸ್ ಆಲ್ಸೋ ಈಕ್ವಲಿ ಸೇಫ್.
0: ಈ ಮಕ್ಕಳಲ್ಲಿ ಈ ದೃಷ್ಟಿದೋಷವನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದರೆ, ಬೇಡ ಇನ್ನೊಂದು ಸ್ವಲ್ಪ ದಿವಸ ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ತೋರಿಸೋಣ ಅಂತ ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಏನಾಗುತ್ತೆ ಮೇಡಮ್?
1: ಸೊ ಈಗ ಮಗುಗೆ ಕನ್ನಡಕದ ನಂಬರ್ ಇದೆ, ಸೊ -1 -2 ಯಾವುದೋ ನಂಬರ್ ಇದೆ, ಅದು ಆ ಟೈಮಿಗೆ ಸರಿಯಾಗಿ ರೆಕ್ಟಿಫೈ ಮಾಡಲಿಲ್ಲ ಅಂತಂದರೆ ಈ ರಿಫ್ರಾಕ್ಟಿವ್ ಎರರ್ ಅನ್ನೋದು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಸೊ ಆಫ್ಟರ್ 10 years ಕೆಲವು ಸತಿ ಕನ್ನಡಕ ಕೊಟ್ಟರೂ ಕೂಡ ದೃಷ್ಟಿ ಅನ್ನೋದು ಪೂರ್ತಿ ಡೆವಲಪ್ಮೆಂಟ್ ಆಗದೇ ಇರಬಹುದು. ಬಿಕಾಸ್ ಆ ಬ್ರೈನ್ ಮತ್ತು ಐ ಕನೆಕ್ಷನ್ ಏನಿದೆ ಅದು ಮ್ಯಾಕ್ಸಿಮಮ್ ಟಿಲ್ 7 years ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ 7 years ನಂತರ ಅಥವಾ 10 years ನಂತರ ನಾವು ಕೊಟ್ಟರೂ ಕೂಡ, ಕನ್ನಡಕ ಕೊಟ್ಟರೂ ಕೂಡ ಅದು ಕಂಪ್ಲೀಟ್ 100% ವಿಷನ್ ಅಚೀವ್ ಆಗದೇ ಇರಬಹುದು. ಸೊ ಪ್ರತಿಯೊಂದು ಮಗು ಕೂಡ ಬಿಟ್ವೀನ್ ಏಜ್ ಆಫ್ 3 and 5 years ದೇ ಹ್ಯಾವ್ ಟು ಗೆಟ್ ದೇರ್ ಐ ಚೆಕಪ್ ಡನ್. ಸೊ ಪೇರೆಂಟ್ಸ್ಗೆ ಇದು ಇಂಪಾರ್ಟೆಂಟ್ ಮೆಸೇಜ್ ಆಗುತ್ತೆ.
0: ಕಾರ್ಯಕ್ರಮದ ಕಡೆಯದಾಗಿ, ಈ ದೃಷ್ಟಿದೋಷಕ್ಕೆ ಚಿಕಿತ್ಸೆ ಇದೆ ತಗೋಬಹುದು, ನಿಮ್ಮ ಮಕ್ಕಳನ್ನು ಶಾಲಾ ಪೂರ್ವಕ್ಕೆ ಅಂದರೆ ಶಾಲೆಗೆ ಹೋಗುವ ಮುನ್ನ ನಿಮ್ಮ ಮಗುವಿನ ದೃಷ್ಟಿದೋಷದ ಬಗ್ಗೆ ಒಂದು ಅರಿವನ್ನು ಇಟ್ಕೊಳ್ಳಿ ಅಂತ ಒಂದು ಸಂದೇಶ ಹೇಳಬೇಕು. ಜೊತೆಗೆ ನೀವು ಹೇಳಿದ್ರೆ ಇದಕ್ಕೆ ಕಾರಣ ತುಂಬ ಈಗ ಮೊಬೈಲ್ಗೆ ಅಥವಾ ಸ್ಕ್ರೀನ್ಗೆ ನಾವು ಅಡಿಕ್ಟ್ ಆಗ್ತಾ ಇರೋದು ಅಂತ, ಇದ್ರ ಬಗ್ಗೆ ಒಂದು ಸಂದೇಶ ನಮ್ಮ ಕೇಳುಗರಿಗೆ ಹೇಳಬೇಕಲ್ಲ?
1: ಈಗ ಮೊಬೈಲ್ ಅನ್ನೋದು ಅಥವಾ ಸ್ಕ್ರೀನ್ ಟೈಮ್ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ. ಅದು ಸ್ಕೂಲಲ್ಲೇ ಆಗಿರ್ಬೋದು, ಕೆಲವು ಸತಿ ಓದೋದು ಕೂಡ ಫೋನಲ್ಲಿ ಅಥವಾ ಐಪ್ಯಾಡಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೆ ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಸೊ ಅಂದರೆ ಮಗು ಅಥವಾ ಯಾರಾದರೂ 20 ನಿಮಿಷ ಸ್ಕ್ರೀನ್ ನೋಡ್ತಾ ಇದ್ದಾರೆ ಅಂತಂದರೆ ಎವ್ರಿ 20 minutes ಒಂದು 20 seconds ಬ್ರೇಕು ಕೊಡಬೇಕಾಗತ್ತೆ. ಸೊ ಆ 20 seconds ಇನ್ನೊಂದು ಸ್ಕ್ರೀನ್ ನೋಡೋದಲ್ಲ, ಇನ್ 20 feet away ದೇ ಹ್ಯಾವ್ ಟು ಲುಕ್ 20 feet away ಫ್ರಮ್ ದ ಸ್ಕ್ರೀನ್. ಸೊ ಸ್ಕ್ರೀನ್ ಆದಷ್ಟು ಕಮ್ಮಿ ನೋಡಿ, ಬಟ್ ನೋಡೋ ಟೈಮಲ್ಲಿ ಈ ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ.
0: ಧನ್ಯವಾದಗಳು ಮಹಾಲಕ್ಷ್ಮಿ ಅವರೇ, ಇದುವರೆಗೂ ದೃಷ್ಟಿದೋಷದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನೀಡಿದಿರ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ತೇಜಸ್ವಿನಿ ಅವರೇ.
2: ಇದುವರೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ದೃಷ್ಟಿದೋಷ ಕುರಿತು ಮಾತನಾಡಿದವರು ಡಾಕ್ಟರ್ ಮಹಾಲಕ್ಷ್ಮಿ ಬಿ, ಪ್ರಸ್ತುತಪಡಿಸಿದವರು ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.
3: ಪ್ರಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂಥ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
2: ಆಕಾಶವಾಣಿ ಮೈಸೂರು FM 100.6.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಧುಮೇಹಿಗಳ ಪಾದದ ಆರೈಕೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಆಂತರಿಕ ಔಷಧ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
3: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಅಮರ ಮಧುರ ಪ್ರೇಮ ಚಿತ್ರದಿಂದ ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಪೂರ್ಣಚಂದ್ರ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ವೈದ್ಯನಾಥನ್ ಅವರಿಂದ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಕೆಳಗರೆ ಈಗ ಪ್ರಸಾರವಾಗ್ತಾ ಇದೆ ಬಾಳ ಬೆಳಕು ಚಿತ್ರದ ಒಂದು ಗೀತೆ, ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಸಿವಿ ಶಿವಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ರತ್ನಾ.

ಕೆಳಗರೆ ಇನ್ನು ಮುಂದೆ ಆಲಿಸೋಣ ಅಮ್ಮ ಚಿತ್ರದ ಗೀತೆಯನ್ನು ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಧ್ವನಿಯಲ್ಲಿ. ಪುರಂದರದಾಸರ ಕೃತಿಗೆ ಸಂಗೀತ ಒದಗಿಸಿದ್ದಾರೆ ಟಿಜಿ ಲಿಂಗಪ್ಪ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಅನುಪಮಾ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಶ್ವಥ್ ವೈದಿ.

ಕೆಳಗರೇ ಇದು ನಿಮ್ಮ ಮೆಚ್ಚಿನ ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಅನಿರೀಕ್ಷಿತ ಚಿತ್ರದ ಒಂದು ಗೀತೆಯನ್ನು. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕ್ಷಮಿಸಿ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯಭಾಸ್ಕರ್.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅಪರಿಚಿತ ಚಿತ್ರದ ಗೀತೆ, ಪಿಆರ್ ರಾಮದಾಸ್ ನಾಯ್ಡು ಅವರ ಸಾಹಿತ್ಯ, ಸಂಗೀತ ಎಲ್ ವೈದ್ಯನಾಥನ್ ಅವರದು.

ಕಾರ್ಯಕ್ರಮದ ಕಡೆಗೆ ಅವಳ ಹೆಜ್ಜೆ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:55.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
5: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎ ನಲ್ಲಿ, ಗ್ರೂಪ್ ಬಿ ನಲ್ಲಿ, ಗ್ರೂಪ್ ಸಿ ನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
4: ಕೇಳಿ, ಇಂದು ರಾತ್ರಿ 8 ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
6: ಬೆಳಕಿಲ್ಲದೆ ಬದುಕಿಲ್ಲ,
7: ಮಣ್ಣಿಲ್ಲದೆ ಕಸುವಿಲ್ಲ,
6: ಜಲವಿಲ್ಲದೆ ಜೀವವಿಲ್ಲ,
7: ಹಸಿರಿಲ್ಲದೆ ಉಸಿರಿಲ್ಲ,
6: ಹರಿತಿಲ್ಲದೆ ಜಗತ್ತಿಲ್ಲ.
8: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
4: ಆತ್ಮೀಯ ಕೇಳುಗರೆ,
7: ಹರಿತೆ ಜಗತ್ತು.
6: ಸಸ್ಯ ವೈದ್ಯರ ಕಿವಿಮಾತು,
7: ಪ್ರಾಯೋಜಿತ ಬಾನುಲಿ ಸರಣಿ.
9: ಮರವಾಗೆಲೆವೋ ಜೀವವೇ ಮರವಾದು.
6: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
10: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
7: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
10: ಪ್ರೀತಿಸುವೆ ನಾನು.
6: ತಪ್ಪದೆ ಆಲಿಸಿ
7: ಸಸ್ಯ ವೈದ್ಯರ ಕಿವಿ ಮಾತು.
6: ಹರಿತೆ ಜಗತ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆಯಾಗುತ್ತಲಿದೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ. ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಸಿಎಂ ಸುನೀಲ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ರಾತ್ರಿ 8 ಯುವವಾಣಿ. ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ

0: ಅಚ್ಯುತ್ ರಾವ್ ಪಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನವಿದೆ. 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳಿನ ಪ್ರಸಾರದಲ್ಲಿ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ ನಟರಾಜು ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗ ಕೇಳುವಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾ ವಾಹಿನಿ. 7:45 ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಶ್ರೀರಂಗಪಟ್ಟಣ ಎಸ್ ಪದ್ಮನಾಭ ಅವರಿಂದ ವೇಣುವಾದನ, ವಯೋಲಿನ್ ಎಸ್ ಎ ದಿವ್ಯಶ್ರೀ, ಮೃದಂಗ ವಿಕ್ರಮ್ ಭಾರದ್ವಾಜ್ ಹಾಗೂ ಘಟ ಎಸ್ ಮಂಜುನಾಥ್. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ಪ್ರಸ್ತುತಿ ಸಹನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಕಥೆಗಾರ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ, ಕಥೆಗಾರ್ತಿಯ ಸಾವು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಸುನಂದಾ ದಿಲೀಪ್ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪದ್ಮಾಶಂಕರ್ ಅವರ ವಯೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ, ಉಡುಪಿ ಶ್ರೀಕ್ಷೇತ್ರ ಮಹಿಮೆ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಅಸ್ಥಿ ಸಂಧಿವಾತ ಮತ್ತು ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಜಯವರ್ಧನ್ ವೈಬಿ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಹಾಗೂ ಆರ್ಥೋಸ್ಕ್ರೋಬಿ ಸರ್ಜನ್, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿತಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸೈರಾ ಮುಜ್ತಬಾ. In women's cricket, Indian team led by Harmanpreet Kaur today recorded a historic win in one-off test against host England at the Lord's. India defeated England comfortably by 270 runs in the first ever women's test held at Lord's. Chasing a target of 457 runs, the hosts were all out for 186 in their second innings before lunch on day 4. For India, Sneh Rana took 4 wickets, while Sayali Sadghare, Kranti Gaur and Deepthi Sharma bagged 2 wickets each. India had declared the second innings at 341 for 7 yesterday at the stroke of tea, giving a

0: ಶ್ರೋತೃಗಳೇ, ಬೆಟ್ಟದ ನೆಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ, ನೆಲ್ಲಿಕಾಯಿ ಪೋಷಕಾಂಶಗಳ ಆಗರ. ನಿತ್ಯ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಯಥೇಚ್ಛವಾಗಿದೆ. ನಾರಿನ ಅಂಶಗಳು ಸಹ ಹೆಚ್ಚಾಗಿರುತ್ತೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕೋ ಆಫಿಸ್ನಾಲಿಸ್ ಅಂತ. ಆಯುರ್ವೇದದಲ್ಲಿ ನೆಲ್ಲಿಯನ್ನ ಅಮಲಕಿ ಅಂತ ಕರೀತಾರೆ. ಜೊತೆಗೆ ಇದನ್ನ ರಸಾಯನ ಅಂತಲೂ ಕರೆದಿದ್ದಾರೆ. ರಸಾಯನ ಅಂದರೆ ನಮ್ಮ ದೇಹದ ಕಣಕಣಕ್ಕೂ ಪುಷ್ಟಿ ಕೊಡುವಂತ ಒಂದು ಗಿಡ ಅಂತ ಅರ್ಥ. ಆದ ಕಾರಣ ಪ್ರತಿನಿತ್ಯ ಒಂದಾದರೂ ನೆಲ್ಲಿಕಾಯಿಯನ್ನು ನಾವು ಸೇವನೆ ಮಾಡಬೇಕು. ಯಾವ ರೂಪದಲ್ಲ ಆದರೂ ಸರಿ, ನೆಲ್ಲಿಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ನಾವು ಮುಂದೂಡಬಹುದು. ಇದನ್ನು ವಯೋಸ್ಥಾಪನ ಅಂತ ಕರೀತಾರೆ. ದೇಹ ಸದೃಢವಾಗಿರುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರುವಂತಹ ನೆಲ್ಲಿಕಾಯಿಯನ್ನು ಆಹಾರದೊಂದಿಗೆ ಸೇವಿಸುವುದು ಸೂಕ್ತ. ಆದ ಕಾರಣ ಇಂದು ನೆಲ್ಲಿಕಾಯಿಯ ಒಂದು ತಂಬುಳಿಯನ್ನು ಮಾಡುವಂಥ ವಿಧಾನವನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಸಿ ನೆಲ್ಲಿಕಾಯಿನ ತೆಕ್ಕೊಂಡು ಬೀಜವನ್ನು ಬೇರ್ಪಡಿಸಬೇಕು. 4-5 ನೆಲ್ಲಿಕಾಯಿನ ತೆಕ್ಕೊಂಡು ಅದಕ್ಕೆ 1 ಚಮಚ ಜೀರಿಗೆ, 4-5 ಕಾಳುಮೆಣಸು, ತೆಂಗಿನ ತುರಿ ಸೇರಿಸಿ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ಬೆಲ್ಲವನ್ನು ಸಹ ಬಳಸಬಹುದು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ತುಪ್ಪದ ಒಗ್ಗರಣೆಯನ್ನು ಹಾಕಿ ಮಜ್ಜಿಗೆಯನ್ನು ಬೆರೆಸಿದರೆ ರುಚಿಕಟ್ಟಾದ ನೆಲ್ಲಿಕಾಯಿಯ ತಂಬುಳಿ ಸಿದ್ಧ ಆಗುತ್ತೆ. ಇದನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ನಿಯಮಿತವಾಗಿ ತಯಾರಿಸಿ ಬಳಸುವುದರಿಂದ ಮನೆ ಮಂದಿ ಎಲ್ಲರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ಕಾಯಿಲೆಗಳು ಬಾಧಿಸೋದಿಲ್ಲ. ಹಾಗೆ ಇನ್ನೊಂದು ಔಷಧೀಯ ಸಸ್ಯ ಬಿಲ್ವ. ನಾವೆಲ್ಲ ಇದನ್ನು ದೇವರ ಪೂಜೆಗೆ ಬಳಸ್ತೇವೆ. ಇದನ್ನು ನಾವು ಕೇವಲ ದೇವರ ಪೂಜೆಗೆ ಶಿವನಿಗೆ ಇಷ್ಟ ಅಂತ ಬಳಸ್ತೇವೆ. ಆದರೆ ಇದರ ಹಿಂದಿನ ಉದ್ದೇಶ ಗಿಡವನ್ನು ಉಳಿಸಿ ಬೆಳೆಸಿ ಬಳಸುವುದೇ ಆಗಿದೆ. ಬಿಲ್ಪತ್ರೆ ಹಣ್ಣನ್ನು ಔಷಧಿಯಾಗಿ ಬಳಸ್ತಾರೆ. ಬಿಲ್ಪತ್ರೆ ಚಿಗುರಿನಲ್ಲಿಯೂ ಸಹ ಸಾಕಷ್ಟು ಔಷಧೀಯ ಗುಣ ಇದೆ. ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣ ಆಗಿ ರಕ್ತಗತವಾದರೆ ಮಾತ್ರ ಆಹಾರದಿಂದ ದೇಹಕ್ಕೆ ಪುಷ್ಟಿ ದೊರೆಯುತ್ತೆ. ಬಿಲ್ಪತ್ರೆಯಲ್ಲಿ ಸೇವಿಸಿದ ಆಹಾರ ಸಂಪೂರ್ಣ ಜೀರ್ಣವಾಗಿ ರಕ್ತಗತವಾಗಿಸುವಂಥ ಶಕ್ತಿ ಇದೆ. ಆದ ಕಾರಣ ಬಿಲ್ಪತ್ರೆಯ ಚಿಗುರನ್ನು ನಾವು ಆಹಾರವಾಗಿಯೂ ಕೂಡ ಬಳಸಬಹುದು. ಇದರಿಂದ ತಂಬುಳಿಯನ್ನು ತಯಾರಿಸಬಹುದಾಗಿದೆ. ತಯಾರಿಕಾ ವಿಧಾನ ಬಹಳ ಸರಳ. 1 ಬಟ್ಟಲಿನಷ್ಟು ಬಿಲ್ಪತ್ರೆಯನ್ನು ತಗೊಳ್ಳಿ. ಚಿಗುರು ಬಿಲ್ಪತ್ರೆಗಳಾದರೆ ಸೂಕ್ತ. ಚಿಗುರು ಬಿಲ್ಪತ್ರೆಗಳನ್ನು ತೆಕ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ, ಕಾಳುಮೆಣಸು, 1-2 ಚಮಚದಷ್ಟು ಕಾಯಿ ತುರಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ, ಬೆಲ್ಲ, ಉಪ್ಪನ್ನು ಬೆರೆಸಿ ಮಿಶ್ರಣ ಮಾಡಿಟ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ ತಂಬುಳಿ ತಯಾರಾಗುತ್ತೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹ ಪುಷ್ಟಿಯಾಗುತ್ತೆ. ಮಕ್ಕಳಲ್ಲಿ ಬೇದಿ ನಿಯಂತ್ರಣಕ್ಕೆ ಬರುತ್ತೆ. ಕೆಲವರಿಗೆ ಊಟವಾದ ತಕ್ಷಣ ಮಲ ವಿಸರ್ಜನೆ ಮಾಡಬೇಕೆನಿಸುತ್ತೆ. ಅದನ್ನು IBS ಕಾಯಿಲೆ ಅಂತ ಕರಿತೀವಿ. ಇಂತಹ IBS ಕಾಯಿಲೆಗೆ ಇದೊಂದು ಉತ್ತಮವಾದ ಮನೆಮದ್ದು. ಇವತ್ತಿನ ಈ ಎರಡು ಆಹಾರಗಳನ್ನು ತಯಾರಿಸಿ ಬಳಸಿ ಆರೋಗ್ಯದಂದಿರಿ.
1: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನ ಕೇಳುವಿರಿ. 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:15.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಯೋಗವಾಣಿ,
3: ಯೋಗವಾಣಿ
4: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:00.
5: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿ

0: ಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
2: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ತಪ್ಪದೆ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗ.
2: ಕೆಎಸ್ಒಯು ಮುಕ್ತವಾಣಿ,
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
0: ಕೆಎಸ್ಒಯು ಮುಕ್ತವಾಣಿ
3: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
0: ಕೆಎಸ್ಒಯು ಮುಕ್ತವಾಣಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.
4: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಶ್ರೀರಂಗಪಟ್ಟಣ ಎಸ್ ಪದ್ಮನಾಭ್ ಅವರಿಂದ ವೇಣುವಾದನ, ಪಕ್ಕವಾದ್ಯ ಸಹಕಾರ ವಯೋಲಿನ್ ಎಸ್ ಎ ದಿವ್ಯಶ್ರೀ, ಮೃದಂಗ ವಿಕ್ರಮ್ ಭಾರದ್ವಾಜ್ ಹಾಗೂ ಘಟ ಎಸ್ ಮಂಜುನಾಥ್. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಸಹನಾ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಾಗರಿಕತಾ ನಿರ್ಣಯ ಉತವಾ ವಿದೇಶಿತ್ವ ಘೋಷಣಾ ನಿಷ್ಪಕ್ಷಯಾ ವಿಧಿಸಮ್ಮತಯಾ ಯುಕ್ತಿಯುತಯಾ ಚ ಪ್ರಕ್ರಿಯೆಯಾ ಏವ ಭವೇತ್. ಸಮಮೇವ ನ್ಯಾಯಾಲಯೇನ 27 ಯಾಚಿಕಾಕರ್ತೃಣಾಂ ವಿದೇಶಿತ್ವಂ ಸಮರ್ಥನಯುತಃ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ನಿರ್ಣಯಃ ಅಪಿ ನಿರಸ್ತಃ. ಸರ್ವೋಚ್ಚ ನ್ಯಾಯಾಲಯೇನ ಅಯೋಧ್ಯಾಯಾಃ ರಾಮಜನ್ಮಭೂಮಿ ಮಂದಿರಸ್ಯ ದಾನವಿಷಯೆ ಆರೋಪಿತ ದುರುಪಯೋಗಸ್ಯ

ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 263,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು, 93% ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 ಜನ 24 ಸರಳ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣತ್ಯಾಜ್ಯ ಸಂಸ್ಕರಣಾ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 572,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 244,865 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 157,000 ಹೆಕ್ಟೇರ್ನಲ್ಲಿ ಹತ್ತಿ, 65,400 ಹೆಕ್ಟೇರ್ನಲ್ಲಿ ತೊಗರಿ, 12,600 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟೇರ್ನಲ್ಲಿ ಸಜ್ಜೆ, 2,600 ಹೆಕ್ಟೇರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ಜನ ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 255,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 161,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 235,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್ ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೆಳಗರೆ ಗಮನಿಸಿ, ಈ ಸಂಜೆ 6:51 ಕೃಷಿರಂಗ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.

ಈ ಸಂಜೆ 7:45ಕ್ಕೆ ಚಿತ್ರಗೀತೆಗಳನ್ನು ಆಲಿಸಬಹುದು ಹಾಗೂ ರಾತ್ರಿ 8:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಕೆಳಗರೆ ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: RBI ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು

0: ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅಂದರೆ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕೋದು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೇ ಇರೋ ಸೂಕ್ತ.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. SIR ಮೂಲಕ ಅಲ್ಪಸಂಖ್ಯಾತರನ್ನು ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ ಶೇಕಡ 100% ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಮಂದಿ ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ದಿನಗಳ ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು, ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು, ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
5: ಬಂದ್ಬಿಟ್ಲು ದೊಡ್ಡದಾಗಿ
2: ಹೋಗಿ.
6: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಕೇಳುಗರೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು FM 100.6, ಸಮಯ 6 ಗಂಟೆ 51 ನಿಮಿಷ. ಈಗ

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ.
3: ಡಾಕ್ಟರ್ ಸುನಿಲ್ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಸಿರಿಧಾನ್ಯಗಳು ಇದರ ಒಂದು ಬೇಸಾಯ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು.
4: ರೈತ ಬಾಂಧವರಿಗೂ ನಮಸ್ಕಾರ. ಸಿರಿಧಾನ್ಯ ಬೆಳೆಗಳಲ್ಲಿ ಉತ್ಪಾದನಾ ತಾಂತ್ರಿಕತೆಗಳು ತುಂಬ ಅತ್ಯವಶ್ಯಕ. ಯಾಕಂತ ಹೇಳಿದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇನ್ನೂ ಮಳೆ ಬಂದಿರೋದಿಲ್ಲ, ಅದು ಒಂದು ಮುಖ್ಯವಾದಂತಹ ಕಾರಣ. ಮತ್ತು ದಿನ ದಿನ ಹೋದಂಗೆ, ವರ್ಷಗಳು ಕಳೆದಂಗೆ ಮನುಷ್ಯನ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಉಂಟುಗಳಾಗ್ತಾ ಇದ್ದಾವೆ. ಅದು ಚಿಕ್ಕ ವಯಸ್ಸಿನವ್ರು ಇರ್ಬೋದು, ದೊಡ್ಡ ವಯಸ್ಸಿನವ್ರು ಇರ್ಬೋದು, ಅವರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು, ಕ್ಯಾನ್ಸರ್ ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವಾಗ ನಮಗೆ ತುಂಬ ಅತ್ಯವಶ್ಯಕವಾದಂಥ ಆಹಾರನೇ ನಮಗೆ ಮನೆ ಮದ್ದಾಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಬಂತು ಅಂತ ಹೇಳಿದಾಗ ನಮಗೆ ಸಿರಿಧಾನ್ಯಗಳನ್ನ ನಾವು ಕಿರುಧಾನ್ಯಗಳು ಅಂತಲೂ ಕರಿತೀವಿ, ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತೀವಿ. ಇವಾಗ ನಮಗೆ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ಕೂಡ ಇದಕ್ಕೆ ಈಗ ಶ್ರೀ ಅನ್ನ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಸೊ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ ಏನಿತ್ತು ಇವಾಗ ಅದನ್ನು ಶ್ರೀ ಅನ್ನ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಆಗಿದೆ ಇವಾಗ. ಸೊ ಈ ನಿಟ್ಟಿನಲ್ಲಿ ಸಿರಿಧಾನ್ಯ ಅನ್ನೋದು ಎಂತಕ್ಕೋಸ್ಕರ ಬಂತು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಳೋಣ. ಕಿರುಧಾನ್ಯ ಅಂದರೆ ಎಲ್ರಿಗೂ ಗೊತ್ತಿರುವ ಹಾಗೆ ನಮಗೆ ಈ ಭತ್ತ ಮತ್ತು ಜೋಳ ಇರ್ಬೋದು, ಅವನ್ನೆಲ್ಲ ಹೋಲಿಸ್ಕೊಂಡಾಗ ಈ ಕಾಳುಗಳು ತುಂಬಾ ಸಣ್ಣ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವನ್ನ ನಾವು ಕಿರುಧಾನ್ಯ ಅಂತೀವಿ. ಸಿರಿ ಅಥವಾ ನ್ಯೂಟ್ರಿ ಸೀರಿಯಲ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳ ಆಗರ. ಸೊ ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಸಾರಜನಕ ಬೇಕು, ತುಂಬ ಹೆಚ್ಚಿದೆ ಅದರಲ್ಲಿ. 10-11% ತನಕ ನಿಮಗೆ ಸಸಾರಜನಕ ಸಿಗ್ತದೆ. ಅದೇ ರೀತಿ ಖನಿಜಾಂಶಗಳು ಅತ್ಯವಶ್ಯಕ. ಮತ್ತು ಇವತ್ತಿನ ನಮ್ಮ ಸಾಕಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂತಹ ಬಾಧೆಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ನಾರಿನಂಶ. ಆ ನಾರಿನಂಶ ನಿಮಗೆ ಹೆಚ್ಚಾಗಿ ನಮ್ಮ ಈ ರಾಗಿಗೆ ಹೋಲಿಸ್ಕೊಂಡ್ರೆ ನಿಮಗೆ ಹೆಚ್ಚಾಗಿ ಈ ಸಿರಿಧಾನ್ಯಗಳೆಲ್ಲ ಸಿಗುವಂಥದ್ದು ಜಾಸ್ತಿ. ಮತ್ತು ನಮ್ಮ ಮೂಳೆಗಳಿಗೆ ಅವಕ್ಕೆಲ್ಲ ಬೇಕಾಗಿರುವಂತಹ ಸುಣ್ಣ ಇರ್ಬೋದು, ಮತ್ತು ಮೆಗ್ನೀಷಿಯಂ ಕಂಟೆಂಟ್, ಫಾಸ್ಫರಸ್ ಕಂಟೆಂಟ್ ಇರ್ಬೋದು, ರಂಜಕ ಇರ್ಬೋದು, ಅವೆಲ್ಲ ಈಗ ನಮಗೇನಾಗುತ್ತೆ ಇದರಲ್ಲಿ ಸಿಗೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಸಿರಿಧಾನ್ಯ ಅಂತ ಕರಿತೀವಿ. ಸೊ ಸಿರಿಧಾನ್ಯ ಅಂತ ಬಂದಾಗ ಅದರಲ್ಲಿ ಮುಖ್ಯವಾಗಿ ರಾಗಿ ಬರೋದಿಲ್ಲ. ರಾಗಿ ಬಿಟ್ಟರೆ ಇನ್ನು 6 ಬೆಳೆಗಳಿರ್ತವೆ, ಮುಖ್ಯವಾಗಿ ನವಣೆ, ಬರಗು, ಊದಲು, ಸಾಮೆ, ಹಾರಕ, ಕೊರಲೆ. ಇದು ರಾಗಿ ಇದಕ್ಕೆ ಸೇರ್ಕೊಳ್ಳೋದಿಲ್ಲ. ಮುಖ್ಯವಾಗಿ ನವಣೆ, ಊದಲು, ಬರಗು, ಕೊರಲೆ, ಹಾರಕ ಮತ್ತು ಸಾಮೆ ಬರುತ್ತೆ. ಒಟ್ಟು ನಿಮ್ಗೆ 6 ಬೆಳೆಗಳು ಮುಖ್ಯವಾಗಿ ಬರ್ತವೆ. ಸೊ ಈ 6 ಬೆಳೆಗಳು ಇದರಲ್ಲಿ ಬರೋದ್ರ ಜೊತೆಗೆ ಇದನ್ನು ನಾವು ಎಲ್ಲ ಹಂತದಲ್ಲೂ ಎಲ್ಲ ಮಣ್ಣಿಗೂ ಎಲ್ಲ ವಾತಾವರಣಕ್ಕೂ ಸೆಟ್ ಆಗುತ್ತೆ ಅನ್ನೋದು ಕಷ್ಟಕರ. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ನನ್ನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಮಣ್ಣಿಗೆ ತಕ್ಕಂಗೆ, ವಾತಾವರಣಕ್ಕೆ ತಕ್ಕಂತೆ ನಾವು ಯಾವ ರೀತಿ ಸಿರಿಧಾನ್ಯ ಬೆಳೆಗಳನ್ನ ಬೆಳಿಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೀಗ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಬಂತು ಅಂತ ಹೇಳಿದ್ರೆ ನವಣೆ ಬೆಳೆ ತಗೊಳ್ಳೋಣ. ನವಣೆ ಬೆಳೆ ಅಂತ ಬಂತು ಅಂತ ಹೇಳಿದ್ರೆ ಮುಖ್ಯವಾಗಿ ಮೊದಲನೇದಾಗಿ ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಭೂಮಿ ಸಿದ್ಧತೆ ಅಂತ ಬರ್ತೀವಿ. ಸೊ ಭೂಮಿ ಸಿದ್ಧತೆ ಅಂತ ಬಂತು ಅಂತ ಹೇಳಿದ್ರೆ, ಸೊ ಹೇಗಿರಬೇಕು ಭೂಮಿ ಸಿದ್ಧತೆ? ಈಗ ನಿಮ್ಗೆ ಗೊತ್ತಿದೆ, ಈ ಬೆಳೆಗಳನ್ನ ನಾವು ಮಳೆಯಾಶ್ರಿತ ಪ್ರದೇಶದಲ್ಲೇ ಬೆಳೆಯೋದ್ರಿಂದ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಾಗಿರಬೇಕು? ನೀರಿನ ಸಂರಕ್ಷಣೆ ಆಗಿರಬೇಕಾಗ್ತದೆ. ಸೊ ನೀರಿನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಉದ್ದೇಶದಿಂದ ನಾವೇನು ಮಾಡಬೇಕು? 2 ಬಾರಿ ಆಳವಾದ ಉಳುಮೆ ಮಾಡಬೇಕು. ಆಳವಾದ ಉಳುಮೆ ಆದ ಮೇಲೆ ನಾವು ಹಲ್ಬೇನೋ ಅಥವಾ ಕುಂಟೆಗಳನ್ನ ಬಳಸ್ಕೊಂಡು ಮಣ್ಣನ್ನು ಹದ ಮಾಡಿಕೊಂಡು ಹಿಂಟೆಗಳಿಲ್ಲದೇ, ಕಸ ಕಡ್ಡಿಗಳಿಲ್ಲದೆ ಇರೋ ರೀತಿ ಒಂದು ಫೈನ್ ಟಿಲ್ತ್ ಅಂತ ಕರಿತೀವಿ. ಸೊ ಆ ರೀತಿ ಮಣ್ಣನ್ನು ನಾವು ಹದ ಮಾಡಿ ರೆಡಿ ಮಾಡಿಕೊಂಡು ನಂತರ ನಾವೇನು ಮಾಡಬೇಕಾಗ್ತದೆ? ಬಿತ್ತನೆಗೆ ಹೋಗಬೇಕಾಗ್ತದೆ. ಇದು ಮೊದಲನೇ ಅಂಶ ನಾವು ನೆನ್ಪಿಟ್ಕೋಬೇಕಾಗಿರೋದು. ತದನಂತರ ಬಂತು ಅಂತ ಹೇಳಿದ್ರೆ ಈ ಎಲ್ಲ ಬೆಳೆಗಳು ಎಲ್ಲ ಇದಕ್ಕೂ ಸೂಕ್ತ ಆಗಲ್ಲ ಅಂತ ಹೇಳಿದೆ. ಸೊ ಈಗ ಮೊದಲನೇದಾಗಿ ನವಣೆ ಬಂತು. ನವಣೆ ಎಲ್ಲಿ ಬೆಳಿಬೋದು ನಾವು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ನವಣೆ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಎಲ್ಲಿ ನೂರ್ಜು ಕಲ್ಲುಗಳು ಮತ್ತು ಮರಳು ಮಣ್ಣು ಜಾಸ್ತಿ ಇರುತ್ತೆ ಅಲ್ಲಿಗೂ ಕೂಡ ಇದು ಹೊಂದ್ಕೊಂಡು ಬೆಳೆಯುವಂಥ ಸಾಮರ್ಥ್ಯ ಇದೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಮಣ್ಣಿನ ಫಲವತ್ತತೆ ಎಲ್ಲಿ ತುಂಬ ಕಡಿಮೆ ಇದ್ದರೂ ಕೂಡ ಅಲ್ಲಿಗೂ ಇದು ಹೊಂದಿಕೊಂಡು ಬೆಳೆಯುವಂಥ ಸಾಮರ್ಥ್ಯನ ನವಣೆ ಬೆಳೆ ಹೊಂದಿರುತ್ತೆ. ಜೊತೆಗೆ ಬರನೂ ಕೂಡ ತಡ್ಕೊಳ್ಳುವಂಥ ಸಾಮರ್ಥ್ಯನ ನವಣೆ ಬೆಳೆ ಹೊಂದಿರುತ್ತೆ. ಅದೇ ರೀತಿ ಬರಗು ಅಂತ ಬಂದಾಗ ಅದಕ್ಕೆ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಬರಗು ಅಂತ ಬಂದಾಗ ನಾನು ಈಗೇನು ನಿಮಗೆ ಒಂದು 6 ಬೆಳೆಗಳು ಏನು ಹೇಳಿದೆ, ಅದರಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಬರುವಂತಹ ಬೆಳೆ ಅಂದರೆ ಬರಗು ಬೆಳೆ. ಸೊ ಈ ಬರಗು ಬೆಳೆ ವಿಶೇಷ ಗುಣ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಬರ ಸಹಿಷ್ಣುತಾ ಶಕ್ತಿನೂ ಇದೆ, ಮತ್ತು ಈಗೇನಾಗ್ತಿದೆ ಸಡನ್ನಾಗಿ ಉಷ್ಣಾಂಶ ಜಾಸ್ತಿ ಆಗಿಬಿಡುತ್ತೆ, ಹೀಟ್ ಸ್ಟ್ರೆಸ್ ಅಂತ ಕರಿತೀವಿ. ಆ ಹೀಟ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಉಷ್ಣಾಂಶದ ತಾಪಮಾನದ ಒಂದು ಬೇಗ ಏನಿರುತ್ತೆ ಅದನ್ನು ಕೂಡ ತಡ್ಕೊಂಡು ಬರುವಂಥ ಸಾಮರ್ಥ್ಯ ಈ ಬರಗು ಬೆಳೆಗೆ ಇರೋದು ತುಂಬ ತುಂಬ ವಿಶೇಷ. ಮತ್ತು ಇದು ಅಲ್ಪಾವಧಿ, ಎಲ್ಲ ಧಾನ್ಯಗಳಿಗೂ ಹೋಲಿಸ್ಕೊಂಡಾಗ ಸಿರಿಧಾನ್ಯದಲ್ಲಿ ಇದು ಅಲ್ಪಾವಧಿ ಬೆಳೆ ಆಗಿರುತ್ತೆ. ಮೂರನೇದು ಬಂದು ಸಾಮೆ. ಸಾಮೆ ಮತ್ತು ಊದಲು ಅಂತ ಬಂದಾಗ ಈ ಎರಡು ಬೆಳೆಗಳಲ್ಲಿ ವಿಶೇಷ ಗುಣ ಏನಪ್ಪ ಅಂತ ಹೇಳಿದ್ರೆ, ಮೊಳಕೆ ಒಡೆಯೋ ತನಕ ಸ್ವಲ್ಪ ನೀರು ನಿಲ್ದಂಗೆ ನೋಡ್ಕೋಬೇಕು ಅಷ್ಟೇ. ಮೊಳಕೆ ಆದ ನಂತರ ಇದು ಜೌಗು ಪ್ರದೇಶಗಳಲ್ಲೂ ಕೂಡ ತಡ್ಕೊಂಡು ಬರುವಂಥ ಸಾಮರ್ಥ್ಯನ ಹೊಂದಿದೆ, ಜೊತೆಗೆ ಬರನೂ ಕೂಡ ತಡ್ಕೊಂಡು ಬರುವಂಥ ಸಾಮರ್ಥ್ಯನ ಈ ಎರಡು ಬೆಳೆಗಳು ಹೊಂದಿರುತ್ತೆ. ಅದೇ ರೀತಿ ಹಾರಕ ಅಂತ ಬಂತು ಅಂತ ಹೇಳಿದ್ರೆ ಹಾರಕನೂ ಅಷ್ಟೇ, ಅದು ಉತ್ತಮ ಬರ ನಿರೋಧಕ ಶಕ್ತಿ ಇರುತ್ತೆ. ಬಟ್ ಒಂದು ನೆನ್ಪಿಟ್ಕೋಬೇಕು, ಹಾರಕ ಅಂತ ಏನು ಹೇಳ್ತೀವಿ, ಕೋಡೋ ಮಿಲ್ಲೆಟ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ, ಸೊ ಇದು ತುಂಬ ದೀರ್ಘಾವಧಿ ಬೆಳೆ, ಅಂದರೆ ನಿಮಗೆ 110-115 ದಿನದ ತನಕನೂ ಕೂಡ ತಳಿಗಳ ಲಭ್ಯತೆ ಇದೆ. ಇದು ಬಿಟ್ಟರೆ ಕೊನೆಯಲ್ಲಿ ಉಳ್ಕೊಳ್ಳೋದು ಕೊರಲೆ. ಕೊರಲೆ ಅಂತೂ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಅದನ್ನು ಏನು ಮಾಡ್ಬೋದು ಅಂದರೆ, ಒಂದು ಬರ ಸಹಿಷ್ಣುತ ಶಕ್ತಿನೂ ಇದೆ, ನೆರಳಿನಲ್ಲೂ ಕೂಡ ಉತ್ತಮವಾಗಿ ಬರುವಂಥ ಸಾವಕಾಶಗಳು ತುಂಬಾ ಇದೆ. ಜೊತೆಗೆ ಇನ್ನೂ ಒಂದು ನಾವು ಅಂಶ ನೆನ್ಪಿಟ್ಕೋಬೇಕು, ಏನಪ್ಪ ಅಂತ ಹೇಳಿದ್ರೆ, ಈ ಬರ ಪರಿಸ್ಥಿತಿ ಬರ್ತಾ ಇದೆ ಅಂದಾಗ ನಾವು ಕಾಳಿಗೆ ಹೆಚ್ಚು ಒತ್ತು ಕೊಡಲ್ಲ. ಯಾಕಂದರೆ ನಮ್ಮ ರೈತ ಬಾಂಧವರ ಹತ್ರ ಎಲ್ಲ ನಾವು ನೋಡಿರೋ ಮಟ್ಟಿಗೆ ಏನು ಹೇಳ್ತಾರೆ, ನಮ್ಮ ಹಸು ರಾಸುಗಳಿಗೆ ಮೇವಾಗ್ಬಿಟ್ರೆ ಸಾಕಪ್ಪ ಅಂತ ಹೇಳ್ತಾರೆ. ಸೊ ಆ ರಾಸುಗಳಿಗೆ ಮೇವು ಅಂತ ಬಂದಾಗ ಬೆಸ್ಟ್ ಸೂಟೆಡ್ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಕೊರಲೆ ಬೆಳೆ ಮತ್ತು ಊದಲು ಬೆಳೆ. ಈ ಎರಡರದ್ದುವೆ ಮೇವು ತುಂಬ ಉತ್ಕೃಷ್ಟವಾಗಿರುತ್ತೆ ಮತ್ತು ಉತ್ತಮವಾಗಿರ್ತದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಕಚ್ಚಾ ಸಾರಜನಕ ಇರ್ಬೋದು, ನಾರಿನಂಶ ಇರ್ಬೋದು, ಜೊತೆಗೆ ಈ ಖನಿಜಾಂಶಗಳ ಪ್ರಮಾಣ ಹೆಚ್ಚಾಗಿ ಸಿಗುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ಇದಿಷ್ಟು ಬೆಳೆನ ನಾವು ಕಾಲಗನುಗುಣವಾಗಿ ಮತ್ತು ಸಂದರ್ಭಕ್ಕನುಗುಣವಾಗಿ ನಾವು ಬೆಳೆಗಳನ್ನ ಬೆಳಿಬೋದಾಗುತ್ತೆ. ಇದರ ಜೊತೆಗೆ ನೆಕ್ಸ್ಟು ಮುಖ್ಯವಾಗಿ ಬರುವಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಾವು ಇದನ್ನು ಯಾವ ರೀತಿ ಮಣ್ಣುಗಳಿಗೆ ಇದು ಸೂಕ್ತ ಆಗುತ್ತೆ ಅನ್ನೋದು ತುಂಬ ತುಂಬ ಅತ್ಯವಶ್ಯಕ. ಸೊ ಮಣ್ಣುಗಳು ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನವಣೆ ಬೆಳೆ ಅಂತ ಬಂತು ಅಂತ ಹೇಳಿದ್ರೆ, ಈಗ ನವಣೆ ಏನು ಮಾಡ್ತೀವಿ, ನಿಮ್ಗೆ ಆಲ್ರೆಡಿ ಹೇಳಿದೆ, ಫಲವತ್ತತೆ ಕಡಿಮೆ ಇದ್ದರೂ ಬರುತ್ತೆ ಅಂತ. ನಮಗೆ ಉತ್ತಮವಾದ ಇಳುವರಿ ಬರಬೇಕು ಅಂತ ಪ್ರಶ್ನೆ ಬಂದಾಗ, ನಮಗೆ ಅದಕ್ಕೆ ಕಪ್ಪು ಮಣ್ಣಿಂದ ಮೆಕ್ಕಲು ಮಣ್ಣು ಅಂತ ಏನು ಕರಿತೀವಿ, ಅದಕ್ಕೆ ಉತ್ತಮವಾದಂತಹ ಅಂಶ ಆಗಿರುತ್ತೆ, ಮಣ್ಣಾಗಿರುತ್ತೆ. ಸಾದಷ್ಟು ಅಲ್ಲಿ ನಾವು ನೋಡಿದಾಗ ಏನಾಗುತ್ತೆ, ಅದು ಸಂಪೂರ್ಣವಾಗಿ ಅದರದ್ದು ಏನು ನಾವು ಜಿನೆಟಿಕ್ ಇದು ಹೇಳ್ತೀವಿ ಕೆಪ್ಯಾಸಿಟಿ, ಆ ಕೆಪ್ಯಾಸಿಟಿ ಅದರಲ್ಲಿ ಇರುತ್ತೆ. ಸೊ ಈಗ ನಾವು ಉದಾಹರಣೆ ನವಣೆ ಅಂತ ಬಂದಾಗ 4-6 ಕ್ವಿಂಟಲ್ ಅಂತೀವಿ, ಆದರೆ ರೈತರು ಅಷ್ಟೊಂದು ಬರಲ್ಲ ಅಂತಾರೆ. ಬಟ್ ಈ ರೀತಿ ಮಣ್ಣುಗಳಲ್ಲಿ ನಾವು ಹೇಳುವಂಥ ಬೇಸಾಯ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಬೆಳೆದಾಗ ಏನಾಗುತ್ತೆ, ಅಷ್ಟು ಇಳುವರಿನ ಪಡ್ಕೊಳ್ಳೋದ್ರಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಹಾರಕ ಬೆಳೆಗೆ ಬಂತು ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ, ನಾವು ಏನು ಹೇಳ್ಬೋದು, ಮರಳು ಮಿಶ್ರಿತ ಜೇಡಿ ಮಣ್ಣು ಜೊತೆಗೆ ಜೇಡಿ ಕೂಡಿರುವಂತಹ ಮಣ್ಣುಗಳು ಈ ಹಾರಕ ಬೆಳೆ, ಹಾರಕ ಅಂದರೆ ನಾನು ಹೇಳಿದ್ನಲ್ಲ ಕೋಡೋ ಮಿಲ್ಲೆಟ್ ಅಂತ, ಆ ಬೆಳೆಗೆ ತುಂಬ ಉತ್ತಮವಾಗಿರುತ್ತೆ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋದ್ರಲ್ಲಿ. ಅದೇ ರೀತಿ ಬರಗು ಅಂತ ಬಂತು ಅಂತ ಹೇಳಿದಾಗ ಇಲ್ಲೂ ಅಷ್ಟೇ, ಮರಳು ಮಿಶ್ರಿತ ಗೋಡು ಮಣ್ಣು ಮತ್ತು ಆಳವಾದ ಕಪ್ಪು ಮಣ್ಣುಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಸಂಪೂರ್ಣ ಮರಳು ಮಿಶ್ರಿತ ಇದೆ ಅಂದರೆ ಬರಗು ಬೆಳೆಗೆ ಹೋಗೋಕ್ಕೆ ಹೋಗಬಾರ್ದು. ಸೊ ಯಾಕಂತ ಹೇಳಿದ್ರೆ ಅದು ಹೆಚ್ಚಿನ ಇಳುವರಿ ಕೊಡೋದ್ರಲ್ಲಿ ವಿಫಲವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವು ನಾನು ಆಲ್ರೆಡಿ ಹೇಳ್ದಂಗೆ ಸಾಮೆ ಮತ್ತು ಊದಲು ಅಂತ ಹೇಳಿದೆ, ಆ ಎರಡು ಬೆಳೆಗಳನ್ನ ನೀವೇನು ಮಾಡ್ಬೋದು, ಜೌಗು ಪ್ರದೇಶ, ತಗ್ಗು ಪ್ರದೇಶ ಮತ್ತು ನದಿ ದಂಡೆಗಳು ಏನಿರ್ತವೆ ಅಲ್ಲಿ ಏನಾಗುತ್ತೆ, ಬೆಳೆ ಬಂದಮೇಲೆ ಕೆಲವೊಂದ್ಸಲ ನೀರು ಬಂದು ನಿಲ್ಲುವಂಥ ಸಾಧ್ಯತೆಗಳಿರ್ತವೆ, ಅಂತಹ ಮಣ್ಣಿನಲ್ಲಿ ಈ ಎರಡು ಬೆಳೆಗಳು ಉತ್ತಮವಾದ ರೀತಿಯಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದಕ್ಕೆ ಹೇಳ್ದಂಗೆ, ಯಾವುದು ನಾನು ನವಣೆಗೆ ಹೇಳ್ದಂಗೆ, ಅದೇ ರೀತಿ ಕೊರಲೆ ಅಂತ ಬಂದಾಗಲೂ ಅಷ್ಟೇ, ಅದು ತುಂಬ ಉತ್ತಮವಾಗಿ ನಿಮಗೆ ಕಪ್ಪು ಮಣ್ಣುಗಳು ಮತ್ತು ಮೆಕ್ಕಲು ಮಣ್ಣು ಮತ್ತು ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣುಗಳಲ್ಲಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಗಮನದಲ್ಲಿ ಇಟ್ಕೊಂಡಿರಬೇಕು. ಇನ್ನೊಂದೇನಪ್ಪ ಅಂದರೆ, ಕೆಲವೊಂದ್ಸಲ ಹೆಚ್ಚಿನ ಮಳೆ ಆದಾಗ ಒಂದು ಅಂಶ ನೆನ್ಪಿಟ್ಕೊಂಡ್ರೆ, ನಿಮ್ಮದು ಕಪ್ಪು ಮಣ್ಣುಗಳು ಅಥವಾ ಜೇಡಿಯುಕ್ತ ಮಣ್ಣುಗಳಾಗಿತ್ತು ಅಂತ ಹೇಳಿದ್ರೆ ಬಸಿಗಾಲುವೆಗಳು ಅತ್ಯವಶ್ಯಕ, ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಇದು ಮುಖ್ಯವಾದಂತಹ ಅಂಶ ಈ ಸಿರಿಧಾನ್ಯ ಬೆಳೆಗಳಲ್ಲಿ ನೀವು ಬೆಳಿತೀವಿ ಅಂದರೆ. ಸೊ ಇದು ಮಣ್ಣು ಯಾವ ರೀತಿ ನೀವು ಆಯ್ಕೆ ಮಾಡ್ಕೋಬೇಕು ಅಂತ. ಅದೇ ರೀತಿ ತಳಿಗಳು ಅಂತ

0: ಬಂದಾಗ ನಾನು ಮುಖ್ಯವಾದಂಥ ತಳಿಗಳನ್ನು ಮಾತ್ರ ಹೇಳ್ತೀನಿ, ಎಲ್ಲನೂ ಹೇಳೋಕ್ಕೆ ಹೋಗೋದಿಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ನವಣೆ ಅಂತ ಬಂತು ಅಂತ ಹೇಳಿದಾಗ ನಿಮ್ಗೆ ಹೇಳ್ತೀನಿ PS 4 ಮತ್ತು ಅದೇ ರೀತಿ SIA 326 GPUF 3 ಅಂತ ಬರುತ್ತೆ. ಈ ಮೂರು ತಳಿಗಳು ಉತ್ತಮವಾಗಿದ್ದು 80-90 ದಿನಗಳಲ್ಲಿ ಈ ಬೆಳೆ ನಮಗೆ ಕಟಾವಿಗೆ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ನವಣೆ ಬೆಳಿಬೇಕಾದ್ರೆ ನಿಮಗೆ ಒಂದು ಅವಕಾಶ ಇದೆ ಇಲ್ಲಿ. ಏನಂತ ಹೇಳಿದ್ರೆ ಜೂನ್ನಿಂದ ಆಗಸ್ಟ್ ಕೊನೆಯವರೆಗೂ ಕೂಡ ನೀವು ಬಿತ್ತನೆ ಮಾಡುವಂಥ ಸದಾವಕಾಶ ಇರುತ್ತೆ ಈ ಬೆಳೆ. ಅದರಿಂದ ಏನಾಗಿದೆ, ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ತುಂಬ ಪಾಪ್ಯುಲರ್ ಇದೆ, ತುಂಬಾ ಇದಾಗಿ ಬರುತ್ತೆ. ಅದೇ ರೀತಿ ನೀವು ಸಾಮೆ ಅಂತ ಬಂತು ಅಂತ ಹೇಳಿದಾಗ ಏನಾಗುತ್ತೆ, CO2 ಅಂತ ಬರುತ್ತೆ, OLM 203 ಬರುತ್ತೆ, GPUL 6 ಮತ್ತು GPUL 11 ಅಂತ ಬರ್ತವೆ. ಈ ಎಲ್ಲ ತಳಿಗಳು ಕೂಡ ನಮಗೆ 90-85 ದಿನದ ತನಕನೂ ಇದ್ದಾವೆ. ಈಗ ನಾನು ಹೇಳಿದ್ದೀಗ ನೂತನ ತಳಿಗಳು GPUL 6 ಮತ್ತು GPUL 11 ಏನು ಹೇಳಿದೆ, ಈ ಎರಡು ಬೆಳೆಗಳು ಬಂದು ನಿಮಗೆ 80-95 ದಿನಗಳಲ್ಲಿ ಇದರ ಅವಧಿನ ಮುಗಿಸುತ್ತೆ. ಇಲ್ಲಿ ಈ ಸಾಮೆ ಬೆಳೆ ಬಂತು ಅಂತ ಹೇಳಿದಾಗ ನೀವು ಮೇಯಿಂದ ಜುಲೈ ಕೊನೆವರೆಗೆ ಮಾತ್ರ ಬೆಳೆಯೋಕ್ಕಾಗ್ತದೆ ಅಷ್ಟೇ, ಆಗಸ್ಟ್ಗೆ ಹೋಗೋಕ್ಕಾಗೋದಿಲ್ಲ. ಆಗಸ್ಟ್ಗೆ ಹೋಯಿತು ಅಂದರೆ ಸಣ್ಣ ಪುಟ್ಟ ಹುಳದ ಬಾಧೆ ರೋಗ ಬಾಧೆಗಳು ತುತ್ತಾಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಬೆಳಿಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಕೆಲವು ರೈತರು ಹೇಳ್ತಾರೆ ನಾವು ಬೆಳಿತೀವಿ ಬರ್ತಾ ಇದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಈಗೇನಾಗಿದೆ ಅಂದರೆ ಲೋಕಲ್ ವೆರೈಟೀಸ್ಗಳಾಯಿತು ಅಂತ ಹೇಳಿದ್ರೆ, ಸ್ಥಳೀಯ ತಳಿಗಳು ಅವ್ರ ಹತ್ರ ಇತ್ತು ಅಂತ ಹೇಳಿದ್ರೆ ಅದೇನು ರೋಗಗಳಿರಲ್ಲ, ಬಟ್ ಇಳುವರಿ ಕಡಿಮೆ ಆಗುತ್ತೆ. ಬಟ್ ಈಗೇನಾಗಿದೆ, ಮೊದಲು ಬರ್ತಿದ್ದು 1 ಕ್ವಿಂಟಲ್ 2 ಕ್ವಿಂಟಲ್ ಇಳುವರಿ ಜಾಗದಲ್ಲಿ 7-8 ಕ್ವಿಂಟಲ್ ಪ್ರತಿ ಎಕರೆಗೆ ಬರ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ರೋಗ ರುಜಿನಗಳಿಗೆ ತುತ್ತಾಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, ಮೇಯಿಂದ ಜುಲೈ ಕೊನೆ ಒಳಗಡೆ ಬಿತ್ತನೆ ಕಾಲನ ಮುಗಿಸ್ಬೇಕಾಗುತ್ತೆ, ಅದರ ನಂತರ ಹೋಗಬಾರ್ದು. ಅದೇ ರೀತಿ ಹಾರಕ ಬಂತು ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೆಳೆನಲ್ಲಿ, ಸೊ ಇದು ತುಂಬ ಉತ್ತಮವಾದಂತಹ ಬೆಳೆ. ಸೊ 115-120 ದಿನದ ತನಕ ಇದರದ್ದು ಅವಧಿ ಇರೋದ್ರಿಂದ ಕಂಪಲ್ಸರಿ ನೀವು ಮೇಯಿಂದ ಜುಲೈ ಒಳಗೆ ಮುಗಿಸ್ಲೇಬೇಕಾಗ್ತದೆ. ಯಾಕಂದರೆ ಹೋಯ್ತ ತೇವಾಂಶ ಸಿಗೋದಿಲ್ಲ, ಮಳೆಯ ಪ್ರಮಾಣ ಕಡಿಮೆ ಆಗೋದ್ರಿಂದ ಕೊನೆ ಹಂತದಲ್ಲಿ ಏನಾದರೂ ಮಳೆ ಬರಲಿಲ್ಲ ಅಂದರೆ ನಾವು ಕೊನೆ ಹಂತದ ಬರಗಾಲ ಅಂತ ಕರಿತೀವಿ. ಅವಾಗ ಬರಲಿಲ್ಲ ಅಂದರೆ ಇಳುವರಿ ನಷ್ಟ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಈ ಹಾರಕ ಬೆಳೆದನ್ನು ನಾವು ಮೇವನ್ನ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಕಡೆ ಏನಾಗಿದೆ, ಆನೆಗಳು ತಿಂದು ಸ್ವಲ್ಪ ಎಷ್ಟೊಂದು ಆನೆಗಳು ಸತ್ತೋದು ಅಂತಲೂ ಕೂಡ ರೆಕಾರ್ಡ್ಸ್ ಇದ್ದಾವೆ. ಸೊ ಅದರಿಂದ ಏನಪ್ಪ ಇದು ಅಂತ ಹೇಳಿದ್ರೆ, ತೆನೆ ಬಿಡಬೇಕು, ತೆನೆ ಬಿಟ್ಟು ಕಾಳಾದಮೇಲೆ ಸ್ವಲ್ಪ ಹುಲ್ಲು ಕುಯ್ದು ಕೊಡ್ಬೋದೇ ಹೊರತು ಹಸಿದಿದ್ದಾಗ ನಾವು ಜಾಸ್ತಿ ಇದನ್ನು ಕೊಡೋಕ್ಕೆ ಹೋಗಬಾರ್ದು. ಪರ್ಟಿಕ್ಯುಲರ್ಲಿ ಇದೊಂದು ಹಾರಕ ಬೆಳೆ, ಯಾಕಂದರೆ ಅದರಲ್ಲಿ ಕೆಲವೊಂದು ಹ್ಯುಮಿಡಿಟಿ ಅಂತ ಕರಿತೀವಿ, ಆರ್ದ್ರತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೆಲವೊಂದು ಅಫ್ಲೋಟಾಕ್ಸಿನ್ಸ್ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗೋದ್ರಿಂದ ರೆಕಮೆಂಡೇಷನ್ಸ್ನ ನಾವು ಇದು ಮಾಡ್ತೀವಿ. ಬಟ್ ಕಾಳುಗಳು ತಿನ್ನೋದ್ರಿಂದ ತುಂಬ ಉತ್ತಮ ಅಂಶಗಳಿದ್ದಾವೆ ಆರೋಗ್ಯಕ್ಕೆ. ಅದೇ ರೀತಿ ಇದನ್ನು ನಾವು ಏನು ಮಾಡೋ, ಬರಗು ಅಂತ ಬಂತು ಅಂದಾಗ, ಬರಗು ನಿಮ್ಗೆ ಆಲ್ರೆಡಿ ಹೇಳಿದೆ ಒಂದು ಅಲ್ಪಾವಧಿ ಬೆಳೆ ಅದು ಅಂತ. ಯಾಕೆ ಹೇಳಿದ್ದು ಅಂದರೆ 65-85 ದಿನದ ತನಕನೂ ತಳಿಗಳು ಸಿಗುತ್ತೆ. ಸೊ ಅದು ಯಾವುದಪ್ಪ ಅಂದರೆ GPUP 8 ಅಂತ ಏನು ಹೇಳಿದೆ, ಅದು ನಿಮ್ಗೆ 85-90 ದಿನದ ತನಕ ಬರುತ್ತೆ. GPUP 21 ಇದು 65-75. ಇದರಲ್ಲಿ ಏನಪ್ಪ ಅಂದರೆ ಕಪ್ಪು ಮತ್ತು ಆರೆಂಜ್ ಅಂದರೆ ಕಿತ್ತಳೆ ಬಣ್ಣದ ಬೀಜಗಳು ಬರ್ತವೆ. ಸೊ ಅದೇ ರೀತಿ GPUP 28 GPUP 32 ಇದಿಷ್ಟು ತಳಿಗಳಿದ್ದಾವೆ ಈ ಬೆಳೆನೂ ಅಷ್ಟೇ ಮೇಯಿಂದ ಜುಲೈವರೆಗೆ. ಯಾಕೆಂದರೆ ಇದರಲ್ಲೂ ಅಷ್ಟೇ ಸ್ವಲ್ಪ ಸುಳಿ ನೊಣದ ಬಾಧೆ ಜಾಸ್ತಿ ಇರುತ್ತೆ. ಸೊ ಸುಳಿ ನೊಣದ ಬಾಧೆ ಜಾಸ್ತಿ ಇರೋದ್ರಿಂದ ಎನಿ ಕಾಸ್ಟ್ ನೀವೇನು ಮಾಡಬೇಕು, ಮೇ ಜೂನಲ್ಲೇ ಮುಗಿಸೋದು ಉತ್ತಮ. ಏನಾದರೂ ನಿಮ್ಮಲ್ಲಿ ಆ ಬಾಧೆ ಕಡಿಮೆ ಇದೆ ಅದಷ್ಟೊಂದು ತೊಂದರೆ ಇಲ್ಲ ಅಂದರೆ ಜುಲೈಗೆ ಹೋಗ್ಬೋದು. ಇಲ್ಲ ಹೋಗ್ತೀನಿ ಅಂದರೆ ಬೀಜೋಪಚಾರ ಮಾಡಿ ಹೋಗಬೇಕಾಗ್ತದೆ. ಕ್ಲೋರೋಪೈರಿಫಾಸ್ನಲ್ಲಿ ಪ್ರತಿ ಕೆ ಜಿ ಬೀಜಕ್ಕೆ 2 ml ನನಗೆ. ಸೊ ನೀವು ಬೀಜೋಪಚಾರ ಮಾಡಿ ಹೋಯಿತು ಅಂತ ಹೇಳಿದ್ರೆ, ಸೊ ನಿಮಗೆ ಇದ್ರ ಬಾಧೆ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಊದಲು ಅಂತ ಬಂದಾಗ ನಮ್ಮಲ್ಲಿರೋದು DHBM 93-3 ಇದೆ, VL 176 ಅಂತಲೂ ಕೂಡ ವೆರೈಟೀಸ್ ಇದ್ದಾವೆ. ಸೊ ಅವು ತುಂಬ ಉತ್ತಮವಾದಂತಹ ಬೆಳೆ ಆಗಿದ್ದು 90-95 ದಿನ ತಗೊಳ್ತದೆ. ಸೊ ಈಗ ನಾನು ನಿಮಗೆ ಮೇಲೆ ಏನು ಹೇಳಿದೆ ಬೆಳೆಗಳು, ಆ ಬೆಳೆಗಳೆಲ್ಲ ನಿಮ್ಗೆ ಏನಪ್ಪ ಅಂದರೆ 4-5 ಕ್ವಿಂಟಾಲು 6-8 ಕ್ವಿಂಟಾಲ್ ತನಕ ಇಳುವರಿ ಕೊಡುತ್ತೆ. ಆದರೆ ವಿಶೇಷ ಗುಣ ಇದ್ರದ್ದು ಏನಪ್ಪ ಅಂದರೆ ಊದಲು ಬೆಳೆದು 9-10 ಕ್ವಿಂಟಾಲ್ ತನಕ ಇಳುವರಿ ಬರುತ್ತೆ. ಅದೇ ರೀತಿ ನಿಮಗೆ ಮೇವು ಕೂಡ, ನೀವು ಹಸಿರು ಮೇವನ್ನು ಕೊಡ್ತೀನಿ ಅಂದರೆ ತುಂಬ ತೆನೆ ಬಂದಾಗ ಆಗಲೂ ಕೂಡ ಇದೊಂದು ಉತ್ತಮವಾದಂತಹ ಮೇವಿನ ಬೆಳೆಯಾಗಿ ಕೂಡ ನೀವು ಬೆಳೆಸ್ಬೋದು.
1: ಸೊ ಈ ಬೀಜಗಳು ಎಲ್ಲಿ ಸಿಗ್ತವೆ ಡಾಕ್ಟ್ರ್?
0: ಸರಿ,
1: ಇವೆಲ್ಲ ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿ ಆಗಿರೋದ?
0: ಸರಿ,
1: ಬಿತ್ತನೆ ಬೀಜ VC ಫಾರಂಲ್ಲೂ ಸಿಗುತ್ತಾ?
0: ಸರ್, VC ಫಾರಂನಲ್ಲಿ ಈಗ ಏನಾಗಿದೆ ಅಂದರೆ ಸರ್, ನಮ್ಮದು ಯೂನಿವರ್ಸಿಟಿ ಸಪ್ರೇಟ್ ಆಗಿರೋದ್ರಿಂದ ನಾವು ಇವಾಗ ಶುರು ಮಾಡಿದ್ದೀವಿ ಸರ್. ನಮ್ಮಲ್ಲಿ ರಾಗಿ ನಿಮಗೆ ಯಥೇಚ್ಛವಾಗಿ ಸಿಗ್ತದೆ, ಈಗ ಯಾವ ಬೆಳೆಗಳಿಗೆ ಹಾಕೋಬೋದು ಅದು. ಸೊ ಮುಖ್ಯವಾಗಿ ಈ ಬೆಳೆಗಳು ಬೇಕು ಅಂತ ಹೇಳಿದ್ರೆ, ಒಂದು NSP ಬ್ಯಾಂಗ್ಳೂರಿನಲ್ಲಿ ಲಭ್ಯತೆ ಇದೆ, ಸೊ GKVK ಬ್ಯಾಂಗ್ಳೂರಿನಲ್ಲಿ. ಅದೇ ರೀತಿ NSPಯಿಂದನೂ ತರಿಸ್ಕೊಡ್ತಾರೆ. ಬೇಕು ಅಂದರೆ ರಾಯಚೂರು ಯೂನಿವರ್ಸಿಟಿನಲ್ಲೂ ಲಭ್ಯತೆ ಇದೆ, ಧಾರವಾಡದಲ್ಲೂ ಲಭ್ಯತೆ ಇದೆ. ಆ್ಯಂಡ್ ಮೋರ್ ಓವರ್, ನಾನು ಈಗ ತಾನೇ ಹೇಳ್ತಿದ್ದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ ಹೈದರಾಬಾದ್ ಅಂತ ಏನು ಹೇಳ್ತಾ ಇದೆ. ಸೊ ಅಲ್ಲೂ ಕೂಡ ಲಭ್ಯತೆ ಇರುತ್ತೆ. ಸೊ ಈಗ ಏನಾಗಿದೆ, ಈ ಸಲ ಸ್ವಲ್ಪ ಬರ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈಗ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಲೆಕ್ಕ ಹಾಕಿದಾಗ ಶೇಕಡ 39.8% ಮಳೆ ಕೊರತೆ ಆಗಿದೆ. ಕರ್ನಾಟಕಕ್ಕೆ ಬಂತು ಅಂದರೆ 32-33% ಮಳೆ ಕೊರತೆ ಆಗಿರೋದ್ರಿಂದ. ಸೊ ರೈತರೆಲ್ಲ ಏನು ಮಾಡಿದ್ದಾರೆ, ಆದಷ್ಟು ನಾವು ಪೇಪರ್ ನ್ಯೂಸ್ ಪೇಪರ್ನಲ್ಲೆಲ್ಲ ಕೊಡ್ತಾ ಇರೋದ್ರಿಂದ ಆದಷ್ಟು ಈ ಬೆಳೆಗಳಿಗೆ ಹೋಗಿರೋದ್ರಿಂದ ಅದಾಗಲೇ ಇದು ಬೆಳೆಗಳು ಬಿತ್ತನೆ ಬೀಜಗಳು ಖಾಲಿ ಆಗ್ತಾ ಇದೆ. ಸೊ ಅದರಿಂದ ಸೊ ಈಗ ಹೆಂಗೆ ಗೊತ್ತಾ, ಬರ ಬಂತು ಅಂತ ಮಾತ್ರ ಈ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಮುಂದಿನ ದಿನದಲ್ಲಿ ಇವೇ ನಮ್ಮನ್ನು ಕಾಪಾಡುವಂಥದ್ದು. ಸೊ ಅದರಿಂದ ಇದನ್ನು ಪ್ರತಿ ವರ್ಷವೂ ಅವರು ಅಟ್ಲೀಸ್ಟ್ ಒಂದು 1/2 ಎಕರೆನಲ್ಲಿ ಅವ್ರ ಮನೆ ಬಳಕೆಗಾರು ಅವರು ಬೆಳ್ಕೊಳ್ಳೋಕೆ ಶುರು ಮಾಡ್ತು ಅಂದರೆ ಸೊ ವೈದ್ಯರ ಹತ್ರ ಹೋಗೋ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು. ಸೊ ನಾವು ಅವಾಗ ಒಂದು ನಿಟ್ಟಿನಲ್ಲಿ ಏನು ಮಾಡ್ಬೋದು, ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡ್ಬೋದು. ಸೊ ಯಾಕಂದರೆ ಈಗ ಕೆಲವೊಂದು ಸೀಸನಲ್ಲಿ ಸರ್ ಈಗ ನಮಗೆ ಗೊತ್ತಿರೋ ಹಾಗೆ ಒಂದಿಬ್ಬರು 3 ಜನ ಬರ್ತಾರೆ ಸರ್. ಸೊ ಅವಾಗ ಏನಾಗುತ್ತೆ, ನಮಗೆ ಬಿತ್ತನೆ ಬೀಜ ಮಾಡಿ ಕಾಸ್ಟ್ ಯಾಕಂದರೆ ಇದು ತುಂಬ ಖರ್ಚು ಜಾಸ್ತಿ ಸರ್. ಈ ಪರ್ಟಿಕ್ಯುಲರ್ ಬೆಳೆಗಳಿಗೆ ಸೀಡ್ ಪ್ರೊಡಕ್ಷನ್ ಅಂತ ಬಂದಾಗ, ಬೀಜೋತ್ಪಾದನೆ ಅಂತ ಬಂದಾಗ ದುಡ್ಡು ಜಾಸ್ತಿ ಖರ್ಚಾಗುವಂಥ ಸಾಧ್ಯತೆ ಇದೆ ಸರ್. ಯಾಕಂದರೆ ಇಳುವರಿ ಕಡಿಮೆ ಇರುತ್ತಲ್ಲ ಸರ್, 4-6 ಕ್ವಿಂಟಾಲು ಅಂದಾಗ. ಸೊ ನಾವು ಬಿತ್ತನೆ ಬೀಜಕ್ಕೆ ಮಾಡಿ ಅದಕ್ಕೆಲ್ಲ ಮಾಡಾದ್ಮೇಲೆ ಬರಲಿಲ್ಲ ಯಾರು ಅಂದರೆ, ವಯಬಿಲಿಟಿ ಹೋಯಿತು ಅಂದರೆ, ಸೊ ನಾವು ಅಕ್ಕಿ ಮಾಡಿ ಕೊಡಬೇಕಾಗುತ್ತೆ ಅಷ್ಟೇ.
1: ಈಗ ಬಹಳ ಪ್ರಧಾನವಾಗಿ ಇವು ತುಂಬ ಹಾರ್ಡಿ ಕ್ರಾಪ್ಸ್ ಅಂತಲೇ ಎಲ್ಲರೂ ಹೇಳೋದು.
0: ಹೌದು.
1: ಈಗ ಈ ಬೆಳೆಗಳನ್ನು ಬಿತ್ತನೆ ಮಾಡೋದಕ್ಕಾಗಲಿ ಮತ್ತು ಅದರ ನಿರ್ವಹಣೆ ಮಾಡೋಕ್ಕಾಗಲಿ ಖರ್ಚೇ ಇಲ್ಲದ ಬೆಳೆ ಅಂತ ಹೇಳಲಾಗುತ್ತೆ. ಆದರೆ ತಾವು ಒಂದು ವಿಚಾರ ಹೇಳಿದ್ರಿ, ಏನಂದರೆ ಈಗ ಅಧಿಕವಾದ ಇಳುವರಿ ಕೊಡುವಂತಹ ತಳಿಗಳಾಗಿರೋದ್ರಿಂದ ಇವುಗಳಲ್ಲಿ ನಿರ್ವಹಣೆ ತುಂಬ ಮುಖ್ಯ ಅಂತ. ಹಾಗಾಗಿ ಈ ಉತ್ಪಾದನಾ ತಾಂತ್ರಿಕತೆ ಅಂತ ಬಂದಾಗ ಏನೇನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅಂತೀರಿ?
0: ಸರ್, ಈಗ ಇದು ಮೊದಲನೇದಾಗಿ ನಾವು ಹಾರ್ಡಿ ಕ್ರಾಪ್ ಅಂತ ಹೇಳ್ತೀವಿ. ಹಾರ್ಡಿ ಕ್ರಾಪ್ ಅಂತ ಹೇಳಿದ್ರೂ ನಾವೇನು ಮಾಡಬೇಕಾಗ್ತದೆ, ಮಳೆ ಪ್ರಮಾಣ ಎಲ್ಲಿ ಕಡಿಮೆ ಇರುತ್ತೆ, ಮಣ್ಣಿನ ಈಗ ನೀವು ಹೇಳಿದ್ರೆ ಇಳುವರಿ ಏನು ಹಾಕ್ತೇ ಹೋದ್ರೂ ಬರುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಬಟ್ ಅದು ಯಾವ ಕಾಲ ಸರ್? ಹಳೆ ಕಾಲದ್ದು ಸರ್. ಏನಂದರೆ ಆಗಿನ ಪರಿಸ್ಥಿತಿಯಲ್ಲಿ ನಮಗೆ ಸ್ವತಂತ್ರ ಬಂದಂತಹ ಪರಿಸ್ಥಿತಿನಲ್ಲಿ ಏನಾಗ್ತಿತ್ತು ಅಂದರೆ, ನಮಗೆ ಬರೀ 1-2 ಪೋಷಕಾಂಶಗಳ ಕೊರತೆ ಇತ್ತು. ಆದರೆ ಪ್ರಸ್ತುತ ಸಾಲಿನಲ್ಲಿ ನಮಗೆ ಸ್ವತಂತ್ರ ಬಂದದ್ದಿಂದ ಈಗಿನವರೆಗೆ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಒಟ್ಟು 17 ಪೋಷಕಾಂಶಗಳ ಲಭ್ಯತೆಯಲ್ಲಿ ಗಿಡಕ್ಕೆ ಬೇಕಾಗಿರೋದ್ರಲ್ಲಿ 9 ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಕೊರತೆಯಿಂದ ಕಾಡ್ತಾ ಇದೆ, ಕೊರತೆ ಕಾಡ್ತಾ ಇದೆ. ಸೊ ಅವನ್ನೆಲ್ಲ ನಾವು ಹೊರಗಡೆಯಿಂದನೇ ತಂದು ಹಾಕಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಏನಾಗುತ್ತೆ, ನಾವು ಬರೀ ಏನೋ ಹಾಕ್ತೇನೆ ನೀವು ಬೆಳೀರಿ ಅಂತ ಅಂದರೆ ಸೊ ರೈತರಿಗೆ ಇನ್ನೂ ಕೂಡ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಈಗೇನಪ್ಪ ಅಂದರೆ, ಸಾವಯವ ಕೃಷಿ ಅವರು ಮಾಡಿಕೊಂಡು ನಾವು ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡಿದ್ದೀವಿ, ಒಳ್ಳೆ ಸಾವಯವ ಅಂಶ ನಮ್ಮ ಮಣ್ಣಿನಲ್ಲಿದೆ, ಸಾವಯವ ಇಂಗಾಲ ಇದೆ, ನಾವು ಎರೆಗೊಬ್ಬರ ಬಳಸ್ತೀವಿ, ಹಸಿರೆಲೆ ಗೊಬ್ಬರ ಬಳಸ್ತೀವಿ ಅಂಥ ರೈತರುಗಳೇನಿದ್ದಾರೆ, ಅಂಥ ರೈತರ ಪರಿಸ್ಥಿತಿಗೆ ಬರೀ ಎರಚಿಬಿಟ್ರೂ ಬರುತ್ತೆ ಸರ್. ಬಟ್ ಈಗೇನಾಗಿದೆ, ನಮ್ಮ ಮಣ್ಣಿನ ಆರೋಗ್ಯ ತುಂಬಾ ಕುಂಠಿತ ಆಗಿದೆ. ಸೊ ಕುಂಠಿತ ಆಗಿರೋದ್ರಿಂದ ಕಂಪಲ್ಸರಿ ಈಗ ನಾವು ನೋಡ್ತಾ ಇದ್ವಲ್ಲ ಸರ್, ಹಳೆ ಪ್ಯಾಕೇಜ್ ಪ್ರಾಕ್ಟೀಸ್ ಫಾಲೋ ಮಾಡೋಂತಹ ಕೆಲವೊಂದು ನಾವು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಪ್ರಯೋಗಗಳನ್ನೂ ಮಾಡ್ತಾ ಇದ್ದೀವಿ, ಅದನ್ನು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಏನಾಗುತ್ತೆ ಅಂತ. ಸೊ ನಾವು ಕಂಪಲ್ಸರಿ ರೈತರು ಸಾವಯವ ಗೊಬ್ಬರಗಳನ್ನ ಬಳಸ್ಕೊಂಡು ಬಂದಿತ್ತು ಅಂದಿದ್ರೆ, ಇವತ್ತು ನಾವು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚಾಗಿ ಅವಲಂಬಿತ ಅದನ್ನು ಕಡಿಮೆ ಮಾಡ್ಬೋದಿತ್ತು. ಬಟ್ ಈಗಲೂ ನೀವು ಕೇಳಿ ಆದಷ್ಟು ಈ ಕೊಟ್ಟಿಗೆ ಗೊಬ್ಬರ ಎಲ್ಲಾನು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಜಮೀನಿಗೆ ಹಾಕಿ ಅಂದರೆ ಎಲ್ಲ ಕೂಡ ಕೇರಳ ತಮಿಳುನಾಡಿಗೆ ಹೋಗ್ತಾ ಇದೆ, ಮತ್ತೆ ಕೊಡಗುಗೆ ಹೋಗ್ತಾ ಇದೆ. ಈ ತೊಂದರೆಗಳಿರೋದ್ರಿಂದ
1: ಬೆಳೆ ಪದ್ಧತಿಗಳೇನಾದರೂ ಇದೆಯಾ ಬೇರೆ ಬೆಳೆಯೊಂದಿಗೆ ಇದನ್ನ ಮಿಶ್ರವಾಗಿ ಮಾಡೋದು?
0: ಡೆಫಿನೆಟ್ಲಿ
1: ಬೆಳೆಯಾಗಿ ಮಾಡೋದು
0: ಡೆಫಿನೆಟ್ಲಿ ಇದೆ ಸರ್, ಡೆಫಿನೆಟ್ಲಿ ಇದೆ. ಈಗ
1: ಏನು ಮಾಡ್ಬೋದು ಅಂತ,
0: ರಾಗಿ ಬೆಳೀತಾರಲ್ಲ. ಸೊ ಈಗ ನಾವು ನೋಡಿದಾಗ ಈಗ ಗುಂಡುಪೇಟೆ ಭಾಗಗಳಲ್ಲಿ ಕೆಲವೊಂದು ಭಾಗಗಳೇನು ಮಾಡ್ತಾರೆ, 1-8 ರಾಗಿ ಹಾಕ್ತಾರೆ, 1 ಅಥವಾ 2 ಸಾಮೆ ನವಣೆ ಇದನ್ನು ಹಾಕೊತ ಇದ್ದಾರೆ ಈಗಲೂ. ಸೊ ಆ ರೀತಿನೂ ಆದರೂ ಮಾಡ್ಬೋದು, ಇಲ್ಲ ಇದನ್ನೇ ಮುಖ್ಯ ಬೆಳೆಯಾಗಿ ಮಾಡಿಕೊಂಡು ಇದ್ರ ಜೊತೆಗೆ ಕಾಳು ಬೆಳೆಗಳನ್ನು ಕೂಡ ಹಾಕೋಬೋದು. ಸೊ ಉದಾಹರಣೆಗೆ ಬೆಸ್ಟ್ ಅಂತ ಬಂತು ಅಂತ ಹೇಳಿದ್ರೆ ನವಣೆಗೆ ಅಂತ ಬಂತು ಅಂದರೆ, ಈಗ ನಾವು ಪರೀಕ್ಷೆ ಮಾಡಿರೋ ಪ್ರಕಾರ ಎಣ್ಣೆಕಾಳು ಬೆಳೆ ಅಂತ ಬಂದಾಗ ನೆಲಗಡಲೆ 4:1 ಅಥವಾ 4:2 ಅಂತ ಹೇಳ್ತೀವಿ. ಅಂದರೆ 4 ನೀವು ನವಣೆ ಹಾಕೊತೀನಿ ಅಂದರೆ 2 ಕಡಲೆಕಾಯಿ ಹಾಕೋಬೋದು, ಅದೇ ರೀತಿ ಹೆಸರು ಹಾಕೋಬೋದು, ಅದೇ ರೀತಿ ಉದ್ದನ್ನ ಹಾಕೋಬೋದು. ಆದರೆ ನೀವು ಸಾಮೆ ಅಂತ ಬಂತು ಅಂತ ಹೇಳಿದಾಗ ಇದರಲ್ಲಿ ತೆಂಡೆ ಹೊಡೆಯುವಂಥ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಉದ್ದು ಬಿಟ್ಟರೆ ಇನ್ಯಾವ ಬೆಳೆಗಳು ಅಷ್ಟು ಸಮಂಜಸ ಇಲ್ಲ ಇದರಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದಕ್ಕೆ. ಇನ್ನು ಉಳಿದಂತಹ ಬೆಳೆಗಳನ್ನ ನೀವು ತೊಗರಿನಲ್ಲೂ ಬೆಳೆಯಬಹುದು, ತೊಗರಿನೂ ಬೆಳೆಯಬಹುದು, ನೆಲಗಡಲೆ ಬೆಳ್ಕೋಬೋದು, ಹುಚ್ಚೆಳ್ಳು ಬೆಳೆಯಬಹುದು. ತುಂಬ ಚೆನ್ನಾಗಿ ಬರ್ತವೆ ನಮ್ಮಲ್ಲಿ ರೆಕಾರ್ಡ್ಸ್ ಇರೋ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬರ ಅಂತ ಹೇಳ್ತಿರೋದು ಬರ ನಿರೋಧಕ ಶಕ್ತಿ ಇರುವಂಥ ತಳಿ ಅಂತ ಬಂದಾಗ ಏನು ಮಾಡ್ಬೋದು, ಹುರುಳಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಬರುವಂಥದ್ದು ನವಣೆ ಜೊತೆ ಇರ್ಬೋದು, ಊದಲ ಜೊತೆ ಇರ್ಬೋದು, ಬರಗು ಜೊತೆ ಇರ್ಬೋದು. ಸೊ ಹುರುಳಿ ಹೇಳು ಮಾಡಿಸಿದಂತಹ ಬೆಳೆ. ಯಾಕಂದರೆ ಈಗ ನಾವು ಹೇಳ್ತೇವೆ ಮಳೆ ಬರ್ತಾ ಇಲ್ಲ, ಈಗ ಅಂದರೆ ಆಗಸ್ಟ್ ತಿಂಗಳಲ್ಲಿ ಮಳೆ ಕಮ್ಯಾನ್ಸ್ ಆಯಿತು ಬಂತು ಅಂತ ಹೇಳಿದ್ರೆ ಆಗಿನ ಪರಿಸ್ಥಿತಿಗೆ ಬರ ತಡ್ಕೊಂಡು ಬರುವಂಥ ಸಾಮರ್ಥ್ಯ ಇರುವಂತಹ ಬೆಳೆ, ಅಲ್ಪಾವಧಿ ಬೆಳೆ ಅಂತ ಬಂದಾಗ ಹುರುಳಿ ಇರುತ್ತೆ. ಸೊ ಅದರಿಂದ ನೀವೇನು ಮಾಡ್ಬೋದು, ಜುಲೈ ಕೊನೆ ಅಥವಾ ಎರಡನೇ ವಾರ ಮೂರನೇ ವಾರದಂಗೆ ಈ ಬರಗು ಬೆಳೆ ಜೊತೆಗೆ ನೀವೇನು ಮಾಡ್ಬೋದು, ಅಂತರ್ಬೆಳೆಯಾಗಿ ಈ ಬೆಳೆಗಳನ್ನ ಬೆಳಿಬೋದು.
1: ಗರಿಷ್ಠ ಅಂದ್ರೆ ಜುಲೈ ಅಂತ್ಯನೇ ಲಾಸ್ಟ್ ಈ ಬೆಳೆನ ಬಿತ್ತನೆ ಮಾಡೋದಕ್ಕೆ.
0: ಸರ್, ನೀವು ನವಣೆಗೆ ಹೋಗ್ಬೋದು, ಕೊರಲೆಗೆ ಹೋಗ್ಬೋದು, ಸ್ವಲ್ಪ ಮಟ್ಟಿಗೆ ಊದ್ಲಿನ ಒಂದು ಲೆವೆಲ್ಗೆ ಸ್ವಲ್ಪ ಮಟ್ಟಿಗೆ ಹೋಗ್ಬೋದು ಸರ್, ಆಗಸ್ಟ್ ಎರಡನೇ ವಾರ ತನಕ.
1: ಓಕೆ, ಸ್ವತಂತ್ರ ದಿನದ ತನಕ
0: ಹೋಗ್ಬೋದು, ತೊಂದರೆ ಇಲ್ಲ. ಅದಕ್ಕಿಂತ ಮೇಲೆ ಹೋಗ್ತೀನಿ ಅಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಚಳಿಗೂ ಸಿಕ್ಕಾಕೊಂತವೆ. ಸೊ ಇದು ನಿಮಗೆ ಮೂರು ತಿಂಗಳು ಬೆಳೆ ಕಂಪಲ್ಸರಿ ಸರ್. ಮೂರು ತಿಂಗಳು ಅಂತ ಹೇಳ್ತು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಎಂಡಿಗೆ ಅದು ತೆನೆ ಬರುವಂಥ ಸಮಯಕ್ಕೆ ಸಿಗಾಕೊತ್ತು ಅಂದರೆ ಸಂಪೂರ್ಣ ಅದರದ್ದು ಎಕ್ಸ್ಪ್ರೆಷನ್ ಬರೋದಿಲ್ಲ.
1: ಹಿಂಗಾರಿನಲ್ಲಿ ಯಾವ ಸಿರಿಧಾನ್ಯವನ್ನು ಬೆಳೆಯೋಕ್ಕಾಗಲ್ವೇ?
0: ಸ್ವಲ್ಪ ಕಷ್ಟ ಇದೆ ಸರ್.
1: ಹೌದಾ?
0: ಕಷ್ಟ ಇದೆ.
1: ನೆರಳಲ್ಲಿ ಬರೋ ಬೆಳೆ ಅಂತಿದ್ರಲ್ಲ.
0: ನೆರಳಲ್ಲಿ ಬೆಳೆ ಅಂದರೆ ಏನು ಗೊತ್ತಾ ಸರ್, ನಿಮಗೆ ಮೇಜರ್ ಇಶ್ಯೂ ಆಗೋದೇನು ಅಂದರೆ ರೋಗಗಳು. ರೋಗಗಳು ಈಗ ತುಕ್ಕು ರೋಗ ಅಂತ ಹೇಳ್ತೀವಿ, ಮತ್ತು ಬೆಂಕಿ ರೋಗ ಅಂತ ಹೇಳ್ತೀವಿ, ಅದ್ರ ಬಾಧೆ ಜಾಸ್ತಿ ಆಗುತ್ತೆ. ಈಗ ಯಾಕಂದರೆ ನಾವು ಏಂತಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀವಿ ಅಂದರೆ ಮೇವಾಗಿ ಬೆಳ್ಕೋಬೋದು, ಬರುತ್ತೆ ಸ್ವಲ್ಪ ಮಟ್ಟಕ್ಕೆ ಕಾಳು ಸಿಗುತ್ತೆ. ಬಟ್ ಇವರೇನಂದರೆ ನಮ್ಮ ಸಿರಿಧಾನ್ಯ ಅಂತ ಬಂದಾಗ ನಮ್ಮ ರೈತರಲ್ಲಿ ಎಲ್ಲರೂ ಮತ್ತು ಇವರಲ್ಲಿ ನಮ್ಮ ನಾರ್ಮಲ್ ಸಾರ್ವಜನಿಕರಲ್ಲೂ ಮೈಂಡ್ ಬಂದುಬಿಟ್ಟಿರೋದು ಅಂದರೆ ಸಾವಯವ. ಸೊ ಸಾವಯವ ಅಂತ ಬಂದಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಕೆಮಿಕಲ್ಸ್ನ ನಾವು ರೆಕಮೆಂಡೇಶನ್ ಕೊಡ್ತಾ ಇಲ್ಲ.
1: ಹೌದಾ?
0: ಕೆಮಿಕಲ್ಸ್ ಹೇಳ್ತಾ ಇಲ್ಲ ನಾವು.
1: ಓಕೆ, ಮತ್ತೆ ಈಗ ಪೋಷಕಾಂಶಗಳ ಪೂರೈಕೆ ಅಂದರೆ ಏನು ಮಾಡ್ಬೇಕು ರೈತರು?
0: ಅದು ಕೆಮಿಕಲ್ಸ್ ನೀವು ಹೇಳ್ತೀರಾ ಸರ್, ನಾನು ಇದರಲ್ಲಿ ಒಂದು ವಾದ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಸಾವಯವ ರೂಪದಲ್ಲಿ ಕೊಟ್ಟರು ಕೂಡ ಅದು ಅಯಾನಿಕ್ ಫಾರ್ಮಲ್ಲೇ ತಗೊಳ್ಳೋದು, ಇನ್ಆರ್ಗ್ಯಾನಿಕ್ ಫಾರ್ಮಲ್ ಕೊಟ್ಟರು ಕೂಡ ಅಯಾನಿಕ್ ಫಾರ್ಮಲ್ಲೇ ತಗೊಳ್ಳೋದು. ಬಟ್ ನಾವು ಸಾವಯವ ಗೊಬ್ಬರಗಳನ್ನ ಎಂತಕ್ಕೋಸ್ಕರ ನಾವು ಅದನ್ನು ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಣ್ಣು ಜೀವ ಇದೆ ಅಂತ ಹೇಳ್ತೀವಿ, ಇಟ್ಸ್ ಎನ್ ಡೈನಮಿಕ್ ಇನ್ ನೇಚರ್, ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಚೇಂಜ್ ಆಗೋ ಕಾರಣ ನಮ್ಮ ಮಣ್ಣಲ್ಲಿ ಏನಿರಬೇಕು? ಜೀವಿಗಳಿರಬೇಕು. ಜೀವಿಗಳಿಗೆ ಆಹಾರ ಬೇಕಲ್ಲ. ಆಹಾರದ ಜೊತೆಗೆ ನಾನು ನಿಮ್ಗೆ ಹೇಳಿದೆ, ಈಗ ನಮ್ಮ ಬೆಳೆಗಳಿಗೆ ಬೇಕಾಗಿರುವಂತಹ 17 ಪೋಷಕಾಂಶಗಳನ್ನು ಒದಗಿಸುವಂತಹ ಸಾಮರ್ಥ್ಯ ಇರೋದು ಸಾವಯವ ಗೊಬ್ಬರಗಳಿಗೆ. ರಾಸಾಯನಿಕ ಗೊಬ್ಬರ ಯಾವಾಗ ಅಂತ ಹೇಳಿದ್ರೆ, ನಮ್ಮ ಮಣ್ಣು ಬರದಾಗಬಾರ್ದು, ಸಾವಯವ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಿದಿರಾ ಅಂದರೆ ಅದನ್ನು ಸಮಗ್ರವಾಗಿ ಬಳಸಿ ಅಂತ ಹೇಳ್ತೀವಿ. ಸಮಗ್ರ ಅಂತ ಬಂದುವಾಗ 60% ಸಾವಯವ ಬಳಸಿ, 40% ರಾಸಾಯನಿಕ ಬಳಸಿ ಅಂತ ಹೇಳ್ತೀವಿ.
1: ಶಿಫಾರಸೇನು?
0: ಈಗ ಶಿಫಾರಸು ಅಂತ ಬಂತು ಅಂತ ಹೇಳಿದ್ರೆ ಸರ್, ಕಂಪಲ್ಸರಿ ಪ್ರತಿ ಎಕರೆಗೆ ನೀವೇನು ಮಾಡಬೇಕಾಗುತ್ತೆ, 2.5 ಟನ್ ಕೊಟ್ಟಿಗೆ ಗೊಬ್ಬರನ ಅಟ್ಲೀಸ್ಟ್ ಒಂದು ತಿಂಗಳು ಆಗ್ತಾ ಇಲ್ಲಪ್ಪ ಅಂದರೆ 15 ದಿನ ಮುಂಚಿತವಾಗಾದರೂ ಮಣ್ಣಿಗೆ ಸೇರಿಸ್ಬೇಕು, ಯಾವುದೇ ಬೆಳೆ ಆಗಲಿ, ನಮ್ಮ ಸಿರಿಧಾನ್ಯ ಬೆಳೆ ಆಗಲಿ. ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಅಂತ ಬಂದಾಗ ಕೆಲವೊಂದು, ಈಗ ಉದಾಹರಣೆಗೆ ನವಣೆ ಅಂತ ಬಂತು ಅಂದರೆ ಪ್ರತಿ ಎಕರೆಗೆ 16 ಕೆಜಿ ಸಾರಜನಕ, 16 ಕೆಜಿ ರಂಜಕ, ಮತ್ತು 8 ಕೆಜಿ ಪೊಟ್ಯಾಶ್ ಒದಗಿಸುವಂತಹ ಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ನೀಡತಕ್ಕದ್ದು. ಅದೇ ನೀವು ಸಾಮೆ ಬೆಳೆಗೆ ಬಂತು ಅಂತ ಹೇಳಿದ್ರೆ, ಯಾಕಂದರೆ ರೆಸ್ಪಾನ್ಸ್ ಮೇಲೆ ಹೇಳ್ತೀವಿ ಸರ್ ಅದನ್ನು, ಸಾಮೆ ಬೆಳೆಗೆ ಬಂತು ಅಂತ ಹೇಳಿದಾಗ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ, 8 ಕೆಜಿ ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರಗಳನ್ನ ನೀಡಬೇಕಾಗ್ತದೆ. ಅದೇ ರೀತಿ ನೀವು ಹಾರಕ ಮತ್ತು ಬರಗು ಊದಲು ಈ ಮೂರು ಬೆಳೆಗಳಿಗೆ ಬಂದರೆ 8 ಕೆಜಿ ಸಾರಜನಕ ಒದಗಿಸುವಂತಹದ್ದು, 8 ಕೆಜಿ ರಂಜಕ ಒದಗಿಸುವಂತಹ ಗೊಬ್ಬರಗಳು ನೀಡಬೇಕಾಗುತ್ತೆ. ಇಲ್ಲಿ ಪೊಟ್ಯಾಶ್ ಶಿಫಾರಸ್ ಮಾಡಿಲ್ಲ ಈ ಬೆಳೆಗಳಿಗೆ. ಸೊ ಅದೇ ರೀತಿ ಕೊರಲೆ ಅಂತ ಬಂತು ಅಂದಾಗ ನೀವೇನು ಮಾಡಬೇಕಾಗುತ್ತೆ, 16 ಕೆಜಿ ಸಾರಜನಕ, 8 ಕೆಜಿ ಪೊಟ್ಯಾಶು, ಮತ್ತು 8 ಕೆಜಿ ರಂಜಕ ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಕಂಪಲ್ಸರಿ ಕೊಡಲೇಬೇಕಾಗ್ತದೆ ಸರ್. ಇಲ್ಲ, ನೀವು ಸಾವಯವ ಕೃಷಿ ಮಾಡ್ತೀನಿ ಅಂದರೆ ನೀವು ಕೊಡುವಂತಹ ಸಾವಯವ ಗೊಬ್ಬರಗಳನ್ನು ಸಾರಜನಕದ್ದು ಅಂದರೆ ನಾವು ಎನ್ ಈಕ್ವಲೆಂಟ್ ಅಂತ ಹೇಳ್ತೀವಿ, ಸಾರಜನಕ ಸಮಾನತೆ ಅಂತ ಹೇಳ್ತೀವಿ, ಆ ಸಮಾನವಾಗಿ ನೀವು ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ.
1: ಜೀವಾಣು ಗೊಬ್ಬರಗಳನ್ನು ಏನಾದರೂ ಶಿಫಾರಸು
0: ಇದೆ ಸರ್? ಅದನ್ನು ಹೇಳಕ್ಕೆ ಬರ್ತಾ ಇದೆ. ಸೊ ಈಗ ನಾವು ನೂತನವಾಗಿ ಪ್ರಯೋಗ ಮಾಡಿರುವ ಪ್ರಕಾರ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲೇ, ಮಂಡ್ಯದಲ್ಲೇ ನಮ್ಮಲ್ಲಿ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತ ಸಿಗುತ್ತೆ, ದೊರೆಯುತ್ತೆ. ಅಂದರೆ ಇದು ಸೂಕ್ಷ್ಮಜೀವಿಗಳ ಸಮೂಹ ಆಗರ ಅಂತ ಕರಿತೀವಿ. ಸೊ ಅದರಲ್ಲಿ 3-4 ಥರ ಸೂಕ್ಷ್ಮಜೀವಿಗಳಿರ್ತವೆ. ಸೊ ಅದನ್ನು ನಾವು ಈಗ ರೀಸೆಂಟಾಗಿ ಹೋದ ವರ್ಷ ಅದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗೆ ರೆಕಮೆಂಡ್ ಆಗಿ ಬಂದಿದೆ ಸರ್. ಉತ್ತಮವಾದಂತಹ ಫಲಿತಾಂಶ ರೈತರ ಜಮೀನಿನಲ್ಲೂ ಕೂಡ ದೊರೆತಿದೆ, ನಮ್ಮ ಪ್ರಯೋಗದಲ್ಲೂ ದೊರೆತಿದೆ. ಸೊ ಅದರಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ನಾವು ಆ ಲಿಕ್ವಿಡ್ ರೂಪದಲ್ಲಿ ಬರುತ್ತೆ, ಅದನ್ನು ಪ್ರತಿ ಕೆಜಿ ಬೀಜಕ್ಕೆ 5 ಮಿಲಿಯಂತೆ ಲೇಪ ಮಾಡುವಂಥದ್ದು ಒಂದು. ಎರಡನೇದು ಬಂದು ನಾವೇನು ಮಾಡಬೇಕಾಗುತ್ತೆ, 200 ಕೆಜಿ ಕೊಟ್ಟಿಗೆ ಗೊಬ್ಬರ ತಗೊಂಡು 2.5 ಲೀಟ್ರು ಯಾವುದು ಈ ಅಥವಾ 2.5 ಕೆಜಿ ಯಾವುದು ಸೂಕ್ಷ್ಮ ಜೀವಿಗಳ ಸಮೂಹ ಏನು ಸಿಗುತ್ತೆ ಅದನ್ನು ಕೊಟ್ಟಿಗೆ ಗೊಬ್ಬರ 200 kg ಜೊತೆ ಅಥವಾ ಎರೆಗೊಬ್ಬರ ಯಾವುದಾದ್ರೂ ಸರಿ ಅದರ ಜೊತೆ ಮಿಶ್ರಣ ಮಾಡಿ ಬಿತ್ತನೆ ಸಮಯದಲ್ಲಿ ಮಣ್ಣಿನ ಅಂದರೆ ಸಾಲು ಬಿತ್ತನೆ ಸಾಲಿಗೆ ಸೇರಿಸೋದ್ರಿಂದ ನಿಮಗೆ ಸಸ್ಯ ಸ್ಥಾಪನೆ ಮತ್ತು ಮೊಳಕೆ ಪ್ರಮಾಣ ತುಂಬ ಚೆನ್ನಾಗಿ ಬರುತ್ತೆ. ಕ್ರಾಪ್ ಎಸ್ಟಾಬ್ಲಿಷ್ಮೆಂಟು ತುಂಬ ತುಂಬ ಅತ್ಯವಶ್ಯಕ ನಮಗೆ, ಯಾಕಂದರೆ 1 acreಗೆ ಇಷ್ಟು ಗಿಡ ಬರಬೇಕು ಅಂತ ಬಂದರೆ ಮಾತ್ರ ನಮಗೆ ಇಳುವರಿ ತಗೊಳ್ಳೋದ್ರಲ್ಲಿ ಸಾಧ್ಯ ಆಗುತ್ತೆ. ಎರಡನೇದೇನಪ್ಪ ಅಂದರೆ ನಮ್ದು ಇವಾಗ ಫೇಲ್ ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಮಗೆ ಸ್ಥಾಪನೆ ಎಸ್ಟಾಬ್ಲಿಷ್ಮೆಂಟೇ ಕಡಿಮೆ ಆಗ್ತಾಯಿದೆ. ಈಗ 100ಕ್ಕೆ 50%

0: 60% ಮೊಳಕೆ ಬಂದ್ರೇ ಸಾಕಾಗುತ್ತೆ, ತೇವಾಂಶ ಸಾಕಾಗದೆ ಇರೋದರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅದರಿಂದ ಈಗ ನಾನು ಹೇಳದಂಥದ್ದು 5 ಮಿಲಿ ಸೂಕ್ಷ್ಮಜೀವಿಗಳ ಸಮೂಹದಿಂದ ಪ್ರತಿ ಕೆ ಜಿ ಬಿತ್ತನೆಗೆ ಲೇಪ ಮಾಡುವಂಥದ್ದು ಒಂದು. ಎರಡನೇದು ಬಂದು ಈಗ ನೀವು ಕೆ ಜಿ ಅಂತ ಬಂದಾಗ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಸರ್ ಅಂತಲೂ ಕೇಳ್ಬೋದು. ಇನ್ ಜನ್ರಲ್ ಆಗಿ ಬಂತು ಅಂತ ಹೇಳಿದ್ರೆ ಈ ಸಾಮೆ ಮತ್ತು ನವಣೆ ಈ ಎರಡು ಕಾಳುಗಳು ಮತ್ತು ಇದು ಅದು ಕೊರಲೆ ಇವು ಮೂರು ಕೂಡ ಸಣ್ಣ ಬರ್ತವೆ ಕಾಳುಗಳು. ಸಣ್ಣ ಬರೋದ್ರಿಂದ 4 ಕೆ ಜಿ ತನಕ ಸಾಲು ಬಿತ್ತನೆ ಮಾಡ್ತೀನಿ ಅಂದರೆ ಸಾಕಾಗ್ತದೆ. ಇಲ್ಲ ನೀವೇನಾದರೂ ಬ್ರಾಡ್ಕಾಸ್ಟಿಂಗ್ ಅಂದರೆ ಎರ್ಚೋದಕ್ಕೆ ಹೋಗ್ತೀವಿ, ಎರ್ಚಬಾರ್ದು. ಎರ್ಚಿದ್ರೆ ಕಳೆ ನಿರ್ವಹಣೆಯಿಂದ ಹಿಡಿದು ತುಂಬ ಕಷ್ಟ ಆಗ್ತದೆ. ಸಾಲು ಸಾಲು ಅಂತ ಬಂದಾಗ ಒಂದಡಿ ಸಾಲಿನಲ್ಲಿ ಮೇಂಟೈನ್ ಮಾಡೋದು ತುಂಬ ತುಂಬ ಉತ್ತಮ ಎಲ್ಲ ಬೆಳೆ ಎಕ್ಸೆಪ್ಟ್ ಕೊರಲೆ. ಕೊರಲೆಗೆ ಮಾತ್ರ 1.5 ಅಡಿ ಹೇಳ್ತೀವಿ. ಇನ್ನು ಉಳಿದಂತಹ ಎಲ್ಲ ಬೆಳೆಗಳಿಗೂ 1 ಅಡಿಯಿಂದ ಕೊಟ್ಟರೆ ಸಾಕು. 4 ಇಂಚು ಪೈರು ಬಂದಮೇಲೆ 15 ದಿನ ಆದಮೇಲೆ ಬಿತ್ತನೆ ಮಾಡಿ 15 ದಿನಕ್ಕೆ 4 ಇಂಚಿನಷ್ಟು ಬಿಟ್ಟು ಏನಿರುತ್ತೆ ಅದು ಉಳಿದಂತಹ ಪೈರುಗಳನ್ನೆಲ್ಲನೂ ಕೀಳೋದ್ರಿಂದ ಉತ್ತಮವಾದಂಥ ಮತ್ತು ಸದೃಢವಾದಂತಹ ಪೈರುಗಳನ್ನ ನಾವು ಪಡ್ಕೋಬೋದು. ಅದೇ ರೀತಿ ಉಳಿದಂತಹ ಬೆಳೆಗಳು ಬಂದೆ ಅದು ನವಣೆ ಸಾಮೆ ಮತ್ತು ಕೊರಲೆ ಬಿಟ್ಟಿನ ಉಳಿದಿರುವಂತಹ ಬೆಳೆಗೆ 5 ಕೆ ಜಿ ತನಕ ನಮಗೆ ಬಿತ್ತನೆ ಬೀಜ ಬೇಕಾಗ್ತದೆ ಸರ್. ಸೊ ಇದಿಷ್ಟನ್ನು ಫಾಲೋ ಮಾಡೋದ್ರಿಂದ ನಾವೇನು ಮಾಡ್ಬೋದು ಉತ್ತಮವಾದಂತಹ ಬೆಳೆನ ಪಡೀಬೋದು. ಅದರಲ್ಲಿ ಇನ್ನೊಂದು ಗಮನ ವಹಿಸ್ಬೇಕು, ಕಾಳು ಸಣ್ಣ ಇರೋದ್ರಿಂದ 1 ರಿಂದ 1.5 ಇಂಚ್ ಆಳದ ಮೇಲೆ ಹೋಗ್ಬಾರ್ದು ಬಿತ್ತನೆ.
1: ಏನಾದರೂ ಮರಳು ಬೆರೆಸ್ಕೊಂಡು ಬಿತ್ತಬೇಕಾ?
0: ಮರಳು ಬೆರೆಸ್ಕೊಂಡು ಬಿತ್ತರೆ ಉತ್ತಮ ಸರ್, ಯಾಕಂದರೆ 4 ಕೆ ಜಿನೇ ಸಾಕಾಗುತ್ತೆ. ರೈತರು ಏನು ಮಾಡ್ತಾರೆ, ಮರಳಲ್ಲೆಲ್ಲ ಮಿಕ್ಸ್ ಮಾಡ್ತಾ ಕುಂತ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಬಿಡ್ತಾರೆ, ಕೊನೆಗೆ ಅದನ್ನು ತೆಳು ಮಾಡೋಕ್ಕೆ ಹೋಗೋದಿಲ್ಲ. ಸೊ ತೆಳು ಮಾಡೋಕ್ಕೆ ಹೋಗಲಿಲ್ಲ ಅಂದಾಗ ಏನಾಗುತ್ತೆ, ಅದು ಪ್ರತಿಸ್ಪರ್ಧೆ ಉಂಟಾಗೋದ್ರಿಂದ ಆವಾಗಲೂ ಕೂಡ ನಮಗೆ ಇಳುವರಿನಲ್ಲಿ ನಷ್ಟ ಉಂಟಾಗ್ತದೆ.
1: ನಂತರ ಬೇಸಾಯ ಕ್ರಮಗಳು.
0: ಸೊ ಬೇಸಾಯ ಕ್ರಮಗಳು ನಿಮ್ಮದು ಬಿತ್ತನೆಯೂ ಆಗಿದೆ, ತೇವಾಂಶ ಕಾಪಾಡ್ಕೋಬೇಕು ಅಂದರೆ ಅಟ್ಲೀಸ್ಟು 1 ರಿಂದ 2 ಬಾರಿ. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂಶ ಅಂತ ಹೇಳಿದ್ರೆ ಕಳೆಗಳು ಭಾರಿ ಬಾಧೆ ಕೊಡುತ್ತೆ. ಸೊ ಕಳೆಗಳು ಭಾರಿ ಬಾಧೆ ಕೊಡೋದ್ರಿಂದ ಕಂಪಲ್ಸರಿ ನೀವೇನು ಮಾಡಬೇಕು, 15 ದಿನಕ್ಕೆ ಒಂದು ಸಲ ಕುಂಟೆ ಹಾಯಿಸ್ಬೇಕಾಗ್ತದೆ, 2ರಲ್ಲಿಂದ ಕುಂಟೆ ಹಾಯಿಸ್ಬೇಕು. ಅದೇ ರೀತಿ 25 ದಿನಕ್ಕೆ ಕುಂಟೆ ಹಾಯಿಸಿ ಮಣ್ಣೇರ್ ಹಾಕೋದ್ರಿಂದ ಏನಾಗುತ್ತೆ, ಒಂದು ತೇವಾಂಶ ಸಂರಕ್ಷಣೆ ಮಾಡ್ಕೋಬೋದು, ಎರಡನೇದು ಕಳೆಗಳಿಂದ ಮುಕ್ತಿ ಪಡಿಬೋದು. ಸೊ ಇದಿಷ್ಟನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ದಾಯಿತು ಅಂದರೆ ಸರ್ ನಮಗೆ ಉತ್ತಮವಾದಂತಹ ಇಳುವರಿ.
1: ಎಲ್ಲ ಸಿರಿಧಾನ್ಯಗಳು ಟಿಲ್ಲರ್ಸ್ ಹೊಡಿತಾವ
0: ಸರ್? ಈಗ ಉದಾಹರಣೆಗೆ ನಿಮಗೆ ನವಣೆ ಬಂತು ಅಂದರೆ 4 ರಿಂದ 5 ತೆಂಡೆ ತನಕ ಬರ್ತದೆ. ಆದರೆ ತೆಂಡೆ ಬರಬೇಕು ಅಂತ ಹೇಳಿದ್ರೆ ತೆಳುವಾಗಿರಬೇಕು ಬಿತ್ತನೆ. ನಿಮ್ಗೇನಾದರೂ ಒತ್ತೊತ್ತಾಗ್ತು ಅಂದರೆ ಸರ್ 1 ಬೀಜಕ್ಕೆ 1 ಕಡ್ಡಿ.
1: ಓಕೆ.
0: ಅದೇ ರೀತಿ ನೀವು ಹಾರಕ ಸಾಮೆ ಬಂತು ಅಂದರೆ ಇದರಲ್ಲಿ ನೀವು ಅಲ್ಲೂ ಕೂಡ 1-7 ತೆಂಡೆಗಂಟ ಹೋಗ್ಬೋದು ಸರ್. ಬಟ್ ಈ ಕೊರಲೆ ಇದೆಯಲ್ಲ ಸರ್, ಕೊರಲೆ ಅಂತ ಏನು ಹೇಳ್ತೀವಿ, ಇದರಲ್ಲಿ ಪ್ರೈಮರಿ ಟಿಲ್ಲರ್ಸ್ ಪ್ರಾಥಮಿಕ ತೆಂಡೆ ದ್ವಿತೀಯ ತೆಂಡೆ ಅಂತ ಒಡೆಯೋದ್ರಿಂದ ಇದರಲ್ಲಿ ನಿಮ್ಗೆ 14-15 ತೆಂಡೆ ತನಕನೂ ಹೋಗ್ತದೆ. ಅದರಿಂದ ಈ ಕೊರಲೆ ಬೆಳೆಗೆ ಮಾತ್ರ 1.5 ಅಡಿ ಅಂತರ ಹೇಳ್ತೀವಿ.
1: ರಾಗಿನಲ್ಲಿ ಮಾಡ್ತಾರಲ್ಲ ಕೊಂಟೆ ಹೊಡಿಯೋದು ಅಂತ ಮೇಲ್ಗಡೆ ಬರೀ ಮರ ಇದು
0: ಪ್ಲಾಂಕಿಂಗ್ ಅಂತೀವಿ,
1: ಅದನ್ನ ನೋಯಿಸ್ಬೇಕು ಅವಾಗ ಹೆಚ್ಚಿಗೆ ತೆಂಡೆ ಹೊಡಿಯುತ್ತೆ.
0: ತೆಂಡೆ
1: ಹೊಡೆಯಲ್ಲ
0: ಆ ಥರ ಮಾಡೋಕ್ಕಾಗಲ್ಲ ಸರ್, ಕಷ್ಟ ಆಗ್ತದೆ. ಯಾಕಂದರೆ ನಿಮಗೆ ಇದರಲ್ಲಿ ಆ ಥರ ಮಾಡೋದ್ರಿಂದ ತೆಂಡೆ ಬರುತ್ತೆ ಅಂತ ತುದಿನೇ ಕಟ್ಟಾಗ್ಬಿಟ್ಟು ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಈಗ ನೋಡಿ, ಈಗ ಬರಗು ಅಂತ ಬರ್ತೀವಿ, ತಾಯಿ ಏನು ಕಾಂಡ ಇರುತ್ತೆ ಮದರ್ ಕಲ್ಮ್ ಅಂತ ಏನು ಕರಿತೀವಲ್ಲ, ಅದರಲ್ಲೇ ನಿಮಗೆ 60-70% ಇಳುವರಿ ಬರೋದು. ಅದು ಏನಾದರೂ ಡ್ಯಾಮೇಜ್ ಆಗಿ, ಈಗ ನಾನು ನಿಮ್ಗೆ ಸುಳಿ ನೋಣ ಅಂತ ಪ್ರಾಬ್ಲಮ್ ಹೇಳ್ತಾ ಇದ್ನಲ್ಲ, ಮೇಜರ್ ಡ್ಯಾಮೇಜ್ ಮಾಡೋದೇ ಅದನ್ನು, ಅದನ್ನು ಡ್ಯಾಮೇಜ್ ಆಗ್ದಂಗೆ ನೋಡ್ಕೋಬೇಕು. ಇದೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ ನೀವು ಅದರ ಬ್ಲ್ಯಾಂಕಿಂಗ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಸ್ವಲ್ಪ ಇಳುವರಿ ನಷ್ಟ ಆಗ್ತದೆ ಸರ್. ರಾಗಿ ಏನಂದರೆ ಅದನ್ನು ತಡ್ಕೊಂಡು ಬರುವಂಥ ಸಾಮರ್ಥ್ಯ ಹೊಂದಿದೆ, ಬಟ್ ಈ ಬೆಳೆಗಳು ಆ ರೀತಿ ಇಲ್ಲ.
1: ಓಕೆ. ಈಗ ಬಹಳ ಪ್ರಧಾನವಾಗಿ ಕೀಟ ರೋಗದ ಬಗ್ಗೆ ಹೇಳ್ತಾ ಇದ್ದೀರಿ, ಏನು ಮಾಡಬೇಕಾಗತ್ತೆ, ಬಾರದಂಗೆ ನೋಡ್ಕೊಳ್ಬೋದಾ ಅಥವಾ ಬಂದ ಮೇಲೆ?
0: ಸರ್, ಬರದೇ ಇರುವಾಗ ನೋಡ್ಕೋಬೇಕು. ಸೊ ನಾವು ನೋಡಿರೋ ಹಾಗೆ ನಮ್ಮ ಜಮೀನಿನಲ್ಲಿ, ಮೀನ್ಸ್ ನಮ್ಮ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ಸ್ಗಳೆಲ್ಲ ನೋಡಿರೋ ಪ್ರಕಾರ ನಿಮ್ಮ ಬಿತ್ತನೆ ಮಾಡೋದನ್ನ ಮೇಯಿಂದ ಜುಲೈ ಒಳಗೆ ಮುಗಿಸಿದ್ದೇ ಆಯಿತು ಅಂದರೆ ಯಾವುದೇ ರೀತಿಯಾದಂತಹ ರೋಗಬಾಧೆ ಬರೋದಿಲ್ಲ ಸರ್. ಇದುವರೆಗೂ ನಾವಂತೂ ಔಷಧಿ ಹೊಡೆಯೋಕ್ಕೆ ಹೋಗಿಲ್ಲ.
1: ಕೀಟದಲ್ಲಿ
0: ಸರ್ ನಿಮ್ಗೆ ಇಲ್ಲಿ ಯಾವುದರಲ್ಲೂ ಅಷ್ಟು ಮಟ್ಟಿಗೆ ಕೀಟಬಾಧೆ ಇಲ್ಲ, ಎಕ್ಸೆಪ್ಟ್ ಬರಗು ಸ್ವಲ್ಪ ಹೇಳದನ್ನ ಸುಳಿ ನೊಣ ಅಂತ ಬರುತ್ತೆ. ಸೊ ಸುಳಿ ನೊಣ ಬರೋದ್ರಿಂದ ನಾವು ಅದನ್ನ ಏನು ಮಾಡಬೇಕಾಗುತ್ತೆ, ಕ್ಲೋರೋಪೈರಿಪಾಸ್ ಏನಿದೆ ಕ್ಲೋರೋಪೈರಿಪಾಸ್ನ ನಾವೇನು ಮಾಡಬೇಕಾಗುತ್ತೆ, 2 ml 3 ml ತೊಗೊಂಡು ಪ್ರತಿ ಕೆ ಜಿ ಬಿತ್ತನೆ ಬೀಜಕ್ಕೆ ಲೇಪ ಮಾಡಿಬಿಟ್ಟು ಹಾಕೋದ್ರಿಂದ ಕಂಪಲ್ಸರಿ ಮಾಡೋದ್ರಿಂದ ನಿಮಗೆ ಅದನ್ನ ಹೋಗ್ಲಾಡಿಸ್ಬೋದು. ಇಲ್ಲ ಅದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸ್ಪ್ರೇನ್ ಆದ್ರೂ ನೀವು ಬಿತ್ತನೆ ಮಾಡಿದ 10-12 ದಿನದಲ್ಲಿ ಒಂದು ಕಂಪಲ್ಸರಿ ಅದೇ ಟೈಮ್ನಲ್ಲಿ ಅದು ಶೂಟ್ ಮಾಡೋದು ಸರ್, ಅದನ್ನು ಶೂಟ್ ಫ್ಲೈ ಸುಳಿ ನೋಣ ಅಂತ ಹೇಳ್ತೀವಲ್ಲ, ತೂತ್ ಮಾಡಿ ಬಿಟ್ಬಿಡುತ್ತೆ. ಸೊ ನೀವು ಹಿಂಗೆ ಎತ್ತಿದ್ರೆ ಡೆಡಾಟ್ ಸಿಮ್ಟಮ್ಸ್ ಇರುತ್ತೆ, ಅಂದರೆ ಹಿಂಗೆ ಎತ್ತಿದ್ರೆ ಬಂದುಬಿಡುತ್ತೆ. ಸೊ ಆ ಪ್ರಾಬ್ಲಮ್ನ ಅವಾಯ್ಡ್ ಮಾಡಬೇಕು ಅಂದರೆ 2 ml ಪ್ರತಿ ಲೀಟರ್ ನೀರಿಗೆ ಕ್ಲೋರೋಪೈರಿಪಾಸ್ನ ಸಿಂಪರಣೆ ಕೊಡೋದ್ರಿಂದ ಹೋಗಲಾಡಿಸ್ಬೋದು ಸರ್.

0: ಅಂದರೆ ನಮ್ಮ ರೈತ ಬಾಂಧವರು ಕ್ಲಸ್ಟರ್ ಅಪ್ರೋಚಲ್ಲಿ ಬೆಳಿಬೇಕು,
1: ಒಟ್ಟಿಗೆ ಬೆಳಿಬೇಕು.
0: ಸಾಮೂಹಿಕವಾಗಿ ಒಂದು 15 ಎಕರೆ 20 ಎಕರೆ ಅಂತ ಬೆಳೆದಾಗ ಒಬ್ಬ ರೈತಂಗೆ ಏನಪ್ಪ ಅಂದ್ರೆ ಒಂದು 15-20 ಕೆಜಿ ತಿನ್ಕೋ ಹೋಗ್ಬೋದು. ಸೊ ಅವಾಗ ಏನಾಗ್ತದೆ, ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋದ್ರಿಂದ ಇದಕ್ಕೆ ಉತ್ತಮವಾದಂತಹ ರೇಟು ಸಿಗ್ತದೆ. ಸೊ ದಳ್ಳಾಳಿಗಳ ಕಾಟ ಇರಲ್ಲ, ಬರ್ತಾರೆ. ಮತ್ತು ಈಗೇನಾಗಿದೆ, ಈ ಸಲದಿಂದ ಗೌರ್ಮೆಂಟ್ ಇದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ. ಸರಿ, ರಾಗಿ ಜೊತೆಗೆ ಅನೌನ್ಸ್ ಮಾಡ್ತಾ ಇರೋದ್ರಿಂದ ನಮ್ಮ ರೈತ ಬಾಂಧವರು ಇದನ್ನು ಬೆಳೀಬೋದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಇದನ್ನು ಪ್ರೊಸೆಸಿಂಗ್ ಹೆಂಗೆ ಮಾಡೋದು ಅನ್ನೋದು ದೊಡ್ಡ ಬಿಗ್ ಕ್ವೆಶನ್ ರೈಸ್ ಆಗುತ್ತೆ. ಯಾಕೆ ಯಾರು ರೈತರ ಹತ್ರ ಹೋದರೂ ಅವ್ರು ಅದನ್ನೇ ಹೇಳೋದು. ಸೊ ಈಗೇನಾಗಿದೆ ಅಂದರೆ, ಪ್ರೊಸೆಸಿಂಗ್ ಯೂನಿಟು ಸಾಕಷ್ಟು ಈಗ ನಮ್ಮ ಇದರಲ್ಲಿದೆ, ಯಾವುದು ಎಕ್ಸ್ಟೆನ್ಷನ್ ಎಜುಕೇಷನ್ ಯೂನಿಟಲ್ಲಿದೆ, ವಿ ಸಿ ಫಾರ್ಮಲ್ಲಿದೆ. ಈಗ ನಾವು ಚಾಮರಾಜನಗರ ನಮ್ಮ ಕೆ ವಿ ಕೆನ ಹತ್ರ ಸೋರ್ಗಮ್ ಸ್ಕೀಮ್ ಮೂಲಕ ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ದೀವಿ. ಈಗ ನಾವು ನಮ್ಮ ಗಿರಿಜನ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟರಿ ರಿಸರ್ಚ್ ಅವರ ಒಂದು ಆಯೋಗದೊಂದಿಗೆ ಅವರ ಸಹಾಯದೊಂದಿಗೆ ಏನಾಗಿದೆ, ನಾವು ಸರಗೂರಿನಲ್ಲೂ ಕೂಡ ಒಂದು ಎಸ್ಟಾಬ್ಲಿಷ್ ಮಾಡಿಕೊಟ್ಟಿದ್ದೀವಿ.
1: ಎಚ್ ಡಿ ಕೋಟೆ ಅಲ್ಲೂ ಕೂಡ ತಾಲೂಕು ಆಗ್ಬಿಟ್ಟಿದೆ ಈಗ.
0: ತಾಲೂಕು ಆಗೋಗಿದೆ ಇವಾಗ. ಸರಗೂರಿನಲ್ಲೂ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಅಲ್ಲಿ ಸಾಕಷ್ಟು ಗಿರಿಜನ ಯೋಜನೆ ಅಡಿಯಲ್ಲಿ ತುಂಬ ಜನ ಅದರದ್ದು ಉಪಯೋಗ ಪಡ್ಕೊತಾ ಇದ್ದಾರೆ. ಸೊ ಈಗ ಆಗ್ತಿರೋದ್ರಿಂದ ಅದೇನು ದೊಡ್ಡ ಕ್ವಶನ್ ಅಲ್ಲ ಸರ್. ಈಗ
1: ಕಟಾವು ಹೇಗೆ
0: ಸರ್, ಕಟಾವು ಅಂತ ಬಂದಾಗ ಸೊ ನಾವು ಅಲ್ಲಿ ನೋಡ್ಕೊಬೇಕು ಸರ್, ತೆನೆ ಹಣ್ಣಾಗಿರಬೇಕು. ಯಾಕಂದರೆ ಒಂದಕ್ಕೆ ಒಂದೊಂದು ಬೇರೆ ರೀತಿ ಇದ್ದಾವೆ ಸರ್. ಈಗ ನವಣೆ ನಾಯಿ ಬಾಲದ ಥರ ಬರುತ್ತೆ ಅಥವಾ ನರಿ ಬಾಲದ ಥರ ಬರ್ತದೆ. ಸೊ ನಾವೆಲ್ಲ ಏನು ಮಾಡಬೇಕು ಅಂದರೆ, ಕೆಳಮಟ್ಟದಲ್ಲಿ ಕಾಳುಗಳು ಬಣ್ಣ ತಿರುಗಿದೆಯಾ, ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿದೆಯಾ ಅಂತ ನೋಡ್ಕೋಬೇಕು. ಯಾಕಂದರೆ ಮೇಲ್ಭಾಗದಲ್ಲಿ ಕಾಳೆಲ್ಲ ಹಣ್ಣಾಗ್ತಾ ಇರ್ತದೆ, ಕೆಳಭಾಗದಲ್ಲಿ ಇನ್ನೂ ಹಸಿರಿರುತ್ತೆ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ, ಬಿತ್ತನೆಗೆ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ನಾವೊಂದು ಪ್ರಯೋಗ ಮಾಡಿರೋ ಪ್ರಕಾರ ಒಂದು ಫಿಸಿಯೋಲಾಜಿಕಲ್ ಮೆಚುರಿಟಿ ಸ್ಟೇಜ್ ಅಂತ ಅಂದರೆ ಕಟಾವಿಗೆ 10 ದಿನ ಮುಂಚಿತವಾಗಿ ಅಂತ ಹೇಳ್ತೀವಿ. ಅದನ್ನು ಕಟಾವು ಮಾಡಿದಾಗ ಏನಾಗುತ್ತೆ, ನಾರ್ಮಲ್ ಮೆಚುರಿಟಿಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂತ ಪ್ರಯೋಗಗಳನ್ನ ಮಾಡಿ ನೋಡಿದಾಗ ಬೇರೆ ಬೇರೆ ಬೆಳೆಗಳನ್ನಲ್ಲಿ, ಸೊ ನಮ್ಗೆ ಕಂಡು ಬಂದಿರೋದೇನು ಅಂದರೆ, ಸರಿಯಾಗಿ ನೀವು ಮೆಚುರಿಟಿ ಬಂದಾಗ ಕಟ್ಟು ಮಾಡಿದ್ರೆ ಮಾತ್ರ ನಿಮಗೆ ಇಳುವರಿಲಿ ಯಾವುದೇ ರೀತಿ ತೊಂದರೆ ಆಗಲ್ಲ, ಇಲ್ಲ ಅಂದರೆ 5-8% ಇಳುವರಿ ಕಡಿಮೆ ಆಗುತ್ತೆ ಅಂತ ಇದೆ ಸರ್. ಸೊ ಅದರಿಂದ ಯಾವುದೇ ಬೆಳೆ ಆಗಲಿ ಸರ್, ತೆನೆ ಕೆಳಭಾಗದಲ್ಲಿ ಹಣ್ಣಾಗಿರಬೇಕು.
1: ಉದುರೋ ಸಮಸ್ಯೆ ಏನಿರಲ್ವಾ
0: ಸರ್? ಇದರಲ್ಲಿ ಹಕ್ಕಿಗಳೇ ಉದುರಿಸ್ಬಿಡ್ತವೆ ಸರ್, ಹಕ್ಕಿಗಳೇ ಉದುರಿಸ್ಬಿಡ್ತವೆ, ಕಾಯಬೇಕು ಸರ್.
1: ಓಕೆ,
0: ಕಾಳು ಕಟ್ತಾ ಇದೆ ಅಂದರೆ ತಕ್ಷಣವೇ ಅಟ್ಯಾಕ್. ಅದರಲ್ಲೂ ತುಂಬ ಅದಕ್ಕೆ ಇಷ್ಟವಾದಂಥ ಬೆಳೆ ಅಂತ ಬಂತು ಅಂದರೆ ಸರ್, ಊದಲು ಕೊರಲೆ.
1: ಓಕೆ, ಅಂದರೆ ಈಗ ಬರೀ ತೆನೆ ಮಾತ್ರ ಕತ್ತರಿಸ್ಬೇಕಾಗತ್ತೋ ಗಿಡ ಸಮೇತ ಕತ್ತರಿಸ್ಬೇಕು?
0: ಇದನ್ನು ಏನು ಮಾಡ್ತೀವಿ ಅಂದರೆ ಸರ್, ಈಗ ಅಟ್ ಪ್ರೆಸೆಂಟ್ ಏನಿದೆ, ನಾವು ಮೆಷಿನ್ಸ್ಗಳು ಇದ್ದಾವೆ, ಮೆಷಿನ್ಸ್ಗಳಿಗೆ ಹೊಲಸು ಮಣಿ ಮೆಷಿನ್ಸ್ ಎಲ್ಲ ಇರೋದ್ರಿಂದ ತೆನೆನ ತೊಗೊಂಡೋಗಿ ಡೈರೆಕ್ಟಾಗಾದರೂ ಆಗುತ್ತೆ, ಇಲ್ಲ ಹುಲ್ ಸಮೇತ ಕಟ್ ಮಾಡಿ ಹಾಕ್ತೀವಿ ಅಂದ್ರೂ ಆಗುತ್ತೆ. ಬಟ್ ಇಲ್ಲಿ ಏನಂದರೆ, ಈ ರೈತರುಗಳು ಏನು ಹೇಳ್ತಾರೆ ಅಂದರೆ, ಈ ಸಾಮೆ ಹುಲ್ಲು ಮೇಯಿಸೋಕ್ಕಾಗೋದಿಲ್ಲ, ಹಾರ್ಕನ್ನು ಅಷ್ಟಕ್ಕಷ್ಟೇ, ಬಟ್ ಈ ಬರಗುದು ಅಷ್ಟೇ, ಬಟ್ ಊದಲು ಕೊರಲೆ ನವಣೆನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸರ್.
1: ದನಗಳಿಗೆ
0: ಕೊಡ್ತಾರೆ, ಮತ್ತು ಕುರಿಗಳಿಗೂ ಒಳ್ಳೆ ಮೇವಾಗುತ್ತೆ ಇದು.
1: ಉಳಿದಿದ್ದನ್ನು ಹಾಗೆ ಯಾವುದನ್ನು ಬಳಕೆ ಮಾಡಲ್ಲ ಅದನ್ನು ಗೊಬ್ಬರ ಮಾಡ್ಕೋಬೇಕು,
0: ಮಣ್ಣಿಗೆ ಸೇರಿಸ್ಬೋದು ಸರ್.
1: ಹೌದಾ?
0: ಮಣ್ಣಿಗೆ ಇದಕ್ಕೊಂದು ಇದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಡಿಕಂಪೋಸರ್ ಅಂತ ಸಿಗುತ್ತೆ ಸರ್, ವೇಸ್ಟ್ ಡಿಕಂಪೋಸರ್ನೇ. ಸೊ ಬಟ್ ಇಲ್ಲಿ ನಮ್ಮಲ್ಲಿ ಇನ್ ಎ ಡಿಫ್ರೆಂಟ್ ವೇ ವಿ ಹ್ಯಾವ್ ಡೆವಲಪ್ಡ್, ಡಾಕ್ಟರ್ ಆಶಾ ಮೇಡಮ್ ಹ್ಯಾಸ್ ಡೆವಲಪ್ಡ್ ದಟ್, ಅಂದರೆ ಅವರು ಅಭಿವೃದ್ಧಿಪಡಿಸಿದ್ದಾರೆ ಡಾಕ್ಟರ್ ಆಶಾ ಅವರು. ಸೊ ಅದನ್ನು ನಾನೇನು ಶಿಫಾರಸು ಮಾಡ್ತೀನಿ ಅಂದರೆ, ಈಗ ಅದನ್ನು ನಮ್ಮ ರೈತರು ಮಾಡೋದೇನು, ರೋಟೋವೇಟರ್ ಹಾಕ್ಬಿಡ್ತಾರೆ, ತೇವಾಂಶ ಇಲ್ಲ ಅಂದರೆ ಕೊಳೆಯಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಗಿಡ ಒಣಗಿರುತ್ತಲ್ಲ, ಹುಲ್ಲು ಒಣಗಿರುತ್ತಲ್ಲ, ಅದು ಮೇಯಲ್ಲ ಅಂದ ಪಕ್ಷದಲ್ಲಿ ಏನು ಮಾಡಬೇಕು, ನೇರವಾಗಿ ಡಿಕಂಪೋಸರ್ನ ನೀರಿನ ಜೊತೆ ದ್ರಾವಣ ಮಾಡಿಕೊಂಡು ಸಿಂಪರಣೆ ಕೊಟ್ಬಿಡ್ಬೇಕು. ಸಿಂಪರಣೆ ಕೊಟ್ಟು 1-15 ದಿನ ಬಿಟ್ಟು ನಂತರ ಮಣ್ಣಿನೊಳಗೆ ಸೇರಿಸಿದ್ರೆ, ಸೊ ಅದಕ್ಕೆ ಕೊಳೆಯೋದಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ. ಯಾಕಂದರೆ ಅಲ್ಲೇ ಡಿಕಂಪೋಸರ್ಸ್ ಇರೋದ್ರಿಂದ ಚೆನ್ನಾಗಿ ಕೊಳಸತ್ತೆ, ಸಹಕಾರಿಯಾಗುತ್ತೆ ಸರ್ ಬೇಗ ಕೊಳೆಯೋದಕ್ಕೆ.
1: ಮೌಲ್ಯವರ್ಧನೆಗೂ ಸಾಕಷ್ಟು ಅವಕಾಶಗಳಿದೆ.
0: ಎಸ್ ಸರ್,
1: ತುಂಬ ತರಬೇತಿ ಕೂಡ ಕೊಡ್ತೀರಿ ಅದರಲ್ಲಿ.
0: ಶೂರ್ ಸರ್, ನಾವು ನಮ್ಮಲ್ಲಿ ಡಾಕ್ಟರ್ ಚಂದ್ರಕಲ ಹಣಗಿ ಮತ್ತು ಡಾಕ್ಟರ್ ಶ್ರೀದೇವಿ ಮೇಡಮ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪ್ರೊಫೆಸರ್ಸ್ ಇದ್ದಾರೆ. ಸೊ ಅವ್ರ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷವೂ 1-2 ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀವಿ. ಸೊ ಇನ್ನು ಮುಂದಿನ ದಿನದಲ್ಲಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ, ನಮ್ಮ ACRP ಮಿಲ್ಲೆಟ್ಸ್ ಅಥವಾ ಡಾಕ್ಟರ್ ಚಂದ್ರಕಲಾ ಮೇಡಮ್ ಅಥವಾ ಡಾಕ್ಟರ್ ಶ್ರೀದೇವಿ ಮೇಡಮ್ ಅವ್ರನ್ನ ಕಂಡ್ರೆ, ಸೊ ನಮ್ಮಲ್ಲೇ ಟ್ರೈನಿಂಗ್ಸ್ ಕೊಡ್ತೀವಿ ಸರ್.
1: ಈಗ ಮುಂದೆ ಬರಲಿರುವಂತಹ ಕೃಷಿ ಮೇಳಕ್ಕೆ ಈಗಲಿಂದಲೇ ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದೀರಿ
0: ಸರ್?
1: ನಿಮ್ಮ ಬಿತ್ತನೆ ಕೆಲಸನೂ ಶುರುವಾಗಿದೆಯಾ ಹೇಗೆ?
0: ಈಗ ಸರ್ ಶುರು ಮಾಡಿದ್ದೀವಿ. ಸೊ ಜಮೀನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ಮಳೆ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸಲ ನಾವು ನಮ್ಮ ವಿಭಾಗದಲ್ಲಿ ಏನಪ್ಪ ಅಂದರೆ, ಬರದಲ್ಲೂ ಕೂಡ ಉತ್ತಮವಾದಂತಹ ಬೆಳೆಗಳನ್ನ ಬೆಳಿಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಅಂಥೇಳಿ, ನಮ್ಮ ವಿಭಾಗದ್ದು ಪರ್ಟಿಕ್ಯುಲರ್ಲಿ ಸ್ಮಾಲ್ ಮಿಲ್ಲೆಟ್ ಸಿರಿಧಾನ್ಯಗಳದ್ದು ಮತ್ತು ರಾಗಿ ವಿಭಾಗದ್ದು ಯಾವುದು ಉತ್ತಮವಾದಂಥ

0: ಅಂತಹ ತಂತ್ರಜ್ಞಾನಗಳು ಬಂದಿದ್ದಾವೆ ಅನ್ನೋದನ್ನು ಈ ಸಲ ನಾವು ತೋರಿಸ್ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಸರ್.
1: ಓಕೆ, ಅಂದರೆ ಬರ ಎಲ್ಲರಿಗೂ ಇದ್ದಂಗೆ ನಿಮಗೂ ಇದೆ.
0: ಇದ್ದೇ ಇರುತ್ತೆ ಸರ್, ಹೌದು.
1: ಹಾಗಾಗಿ
0: ನಮಗೂ
1: ಅದರಲ್ಲಿ ಹೇಗೆ ಜಯಿಸುವಂತಹ ಬೆಳೆನ
0: ಬೆಳಿಬೇಕು ಅನ್ನೋದು, ಮತ್ತು ಯಾವ ರೀತಿ ಪೋಷಕಾಂಶಗಳು ಮತ್ತು ನೀರನ್ನು ಒದಗಿಸ್ಬೇಕು, ಇರುವಂಥದ್ರಲ್ಲೇ ಯಾವ ರೀತಿ ದಕ್ಷತೆಯನ್ನು ಹೆಚ್ಚಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಸರ್.
1: ಓಕೆ, ಭಾಳ ಸಂತೋಷ ಡಾಕ್ಟರ್ ಸುನೀಲ್ ಅವರೇ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಿದ್ರು ಅಂದರೆ, ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ?
0: ಹಾಂ, ಶೂರ್ ಸರ್. ಸರ್ ದಯವಿಟ್ಟು ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊಳ್ಳಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 8867447384. ಮತ್ತೊಮ್ಮೆ ಹೇಳ್ತೀನಿ, 8867447384.
1: ನಿಧಾನವಾಗಿ ಇನ್ನೊಂದು ಸರಿ ಹೇಳಿ ಡಾಕ್ಟ್ರ.
0: 8867447384.
1: ಒಳ್ಳೆಯದು ಡಾಕ್ಟರ್ ಸುನೀಲ್ ಅವರೇ. ಇದುವರೆಗೂ ಸಿರಿಧಾನ್ಯದ ಬೆಳೆಗಳಲ್ಲಿ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ತಮಗೂ ಕೂಡ ವಂದನೆ.
2: ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನವಿದೆ.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
5: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹಣ್ಣು ಹೊನ್ನು
8: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನೂತನ ತಂತ್ರಜ್ಞಾನಗಳ ಅಳವಡಿಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಗುಂಡುಪೇಟೆ ತಾಲೂಕು ಬರಗಿ ಗ್ರಾಮದ ಕೆ ಗಣೇಶ್ ಮತ್ತು ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಡಿಎನ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
4: ಮಹಿಳೆ ಜೀವನದ ನಿರೂಪಕಿ,
5: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
6: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
7: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಸಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕ್ಯಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಗೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ

0: ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ. ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಮೈಸೂರು ಎಫ್ಎಂ 100.6. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಮೊದಲಿಗೆ ಆಶಾಸೌಧ ಚಿತ್ರದ ಒಂದು ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಪಿ ಎಲ್ ಶ್ರೀರಾಮುಲು

ಮುಂದಿನ ಗೀತೆಯನ್ನು ಅಲಿಸೋಣ. ಬಾಳಿನ ಗುರಿ ಚಿತ್ರದಿಂದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ಚಕ್ರವರ್ತಿಯವರದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಪ್ರಸಾರವಾಗ್ತಾ ಇದೆ. ಒಲವು ಮೂಡಿದಾಗ ಚಿತ್ರದಿಂದ ಹಾಡಿದ್ದಾರೆ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ರಾಜನ್ ನಾಗೇಂದ್ರ ಜೋಡಿಯದು.

0: ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 8 ಗಂಟೆ. ಈಗ ಯುವವಾಣಿ. ಇಂದಿನ ಯುವವಾಣಿಯಲ್ಲಿ ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗರಿಗೆಲ್ಲ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗಳನ್ನು ಗಿಟ್ಟಿಸಿಕೊಂಡಿರುವಂತಹ ಬಹುಮುಖ ಪ್ರತಿಭೆ ಅಚ್ಯುತ್ ರಾವ್ ಅವರನ್ನ ಪರಿಚಯ ಮಾಡ್ತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಓದುತ್ತಾ ಇರ್ತೀವಿ, ಒಂದೇ ವ್ಯಕ್ತಿಗೆ 4 ಸರ್ಕಾರಿ ಕೆಲಸ ಸಿಕ್ಕಿದೆ, 5 ಸರ್ಕಾರಿ ಕೆಲಸ ಸಿಕ್ಕಿದೆ ಹೀಗೆ ಅಂತ. ಹಾಗೆ ಸಾಧನೆ ಮಾಡಿರುವಂತಹ ಒಂದು ಪ್ರತಿಭೆ ನಮ್ಮ ಜೊತೆ ಇದ್ದಾರೆ, ಅವರು ಅಚ್ಯುತ ರಾವ್ ಅಂತ, ಮೈಸೂರಿನವರು. ಅಚ್ಯುತ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್.
1: ಅಚ್ಯುತ ರಾವ್, ಹೇಳಿ, ನಿಮಗೆ ಯಾವ ಯಾವ ಕೇಂದ್ರ ಸರ್ಕಾರಿ ನೌಕರಿಗಳು ಸಿಕ್ಕಿದೆ ಅಂತ?
2: ಮೇಡಮ್, ನನಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ CGLE ಎಕ್ಸಾಮಿನೇಷನ್ ಅಲ್ಲಿ Tier 1 Tier 2 ಎರಡನ್ನು ಉತ್ತೀರ್ಣನಾಗಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಎಂಬ ಹುದ್ದೆ ಸಿಕ್ಕಿದೆ. ಮತ್ತೆ NICL ನ್ಯಾಷನಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಆರ್ಗನೈಸೇಷನ್, ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಂಬ ಹುದ್ದೆ ಸಿಕ್ಕಿದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಸೇಷನ್ ಅಗೈನ್. ಸೊ ಅದರಲ್ಲೂ ಕೂಡ ಜೂನಿಯರ್ ಸ್ಕೇಲ್ ಆಫೀಸರ್ ಆಗಿ ಕೆಲಸ ಸಿಕ್ಕಿದೆ. ಮತ್ತೆ LICAO ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಲ್ಲೂ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಂಬ ಹುದ್ದೆ ಸಿಕ್ಕಿದೆ. ಇದಿಷ್ಟು ಎಕ್ಸಾಮ್ಗಳನ್ನು ನಾನು ಉತ್ತೀರ್ಣನಾಗಿ ಈಗ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಸೆಂಟ್ರಲ್ ಸೆಕ್ರೆಟರಿಯೇಟ್ನಲ್ಲಿ ಹೋಗಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಮ್ಯಾಮ್.
1: ಇಷ್ಟೆಲ್ಲ ಕೆಲಸವನ್ನ ಪಡೆಯೋದಕ್ಕೆ ಸರ್ಕಾರ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು

0: ಅದರಲ್ಲಿ ತೇರ್ಗಡೆ ಹೊಂದೋದು ತುಂಬಾ ಮುಖ್ಯ ಆಗತ್ತೆ.
1: ಹೌದು ಮ್ಯಾಮ್.
0: ಇದಕ್ಕೆ ನಿಮ್ಮ ತಯಾರಿ ಹೇಗಿತ್ತು? ಮೊದಲಿಗೆ ಹೇಗೆ ಶುರು ಮಾಡಿದ್ರಿ? ಯಾವ ಕೆಲಸಕ್ಕೆ ನೀವು ಹೋಗಬೇಕು ಅಂತ ಒಂದು ನಿರ್ಧಾರ ಇಟ್ಕೊಂಡು ಶುರು ಮಾಡಿದ್ರು, ಹೇಗೆ ಅದು ನಮಗೆ ಹೇಳಿ. ಮೊದಲು ಹೇಗೆ ನಿಮಗೆ ಪ್ರೇರಣೆ ಬಂತು ಅಂತ.
1: ಮ್ಯಾಮ್, ನನಗೆ ನನ್ನ ಹೈಸ್ಕೂಲ್ ಹಂಗಂದ್ರೆ 14-15 ವರ್ಷದ ಹುಡುಗನಿಂದ ಹಿಡಿದು ದೇಶಕ್ಕೋಸ್ಕರ ಸೇವೆ ಮಾಡಬೇಕು, ಸರ್ಕಾರಕ್ಕೋಸ್ಕರ ದುಡಿಬೇಕು ಅಂತಕ್ಕಂಥ ಆಸೆ ಇತ್ತು. ಆದ್ದರಿಂದ ನನಗೆ 2022 ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದು. ಅದಾದ ನಂತರ ಇದಕ್ಕೆ ಪ್ರಿಪರೇಷನ್ ಸೈಮಲ್ಟೇನಿಯಸ್ಲಿ ನಾನು ಶುರು ಮಾಡಿದೆ. ಪ್ರಾರಂಭದಲ್ಲಿ ನಾನು ಶುರು ಮಾಡಿದಂಥದ್ದು ನನ್ನ UPSC ಎಕ್ಸಾಮಿನೇಷನ್ಗೆ ನಾನು ನನ್ನ ಪ್ರಿಪರೇಷನ್ ಶುರು ಮಾಡಿದ್ದು. ಆ UPSC ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಮಾಡ್ತಾ ನನಗೆ SSC ಎಕ್ಸಾಮು, LIC ಎಕ್ಸಾಮು, NICL ಎಕ್ಸಾಮು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಮ್, ಎಲ್ಲದನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಹುಟ್ಟಿತು. ಯಾವಾಗ UPSCಗೆ ನಾನು ನನ್ನ ಪ್ರಿಪರೇಷನ್ ಶುರು ಮಾಡಿದೆ, ಆ ಪ್ರಿಪರೇಷನ್ ಇಟ್ಕೊಂಡಿದೆ ಎಲ್ಲದಕ್ಕೂ ನಾನು ಮುಂದೆ ಹೋಗುವಂಥ ಒಂದು ಧೈರ್ಯವನ್ನು ನನಗೆ ಆ ಪ್ರಿಪರೇಷನ್ ಕೊಡ್ತು. ಆದ್ದರಿಂದ ಇದು 4 ಎಕ್ಸಾಮ್ನ ತೇರ್ಗಡೆ ಆಗಲಿಕ್ಕೆ ನನಗೆ ಮುಖ್ಯವಾದಂಥ ಕಾರಣ UPSC ಪ್ರಿಪರೇಷನ್.
0: ಅಂದ್ರೆ UPSCಗೆ ನಾವು ಪ್ರಿಪೇರ್ ಆದ್ರೆ ಅದೇ ನಮ್ಮ ದೇಶದ ಅತ್ಯುನ್ನತ ಪರೀಕ್ಷೆ ಅಂತ ಹೇಳಬಹುದು. ಅದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ರೆ ಇದೆಲ್ಲ ನಮಗೆ ಸುಲಭ ಆಗ್ತಾ ಬರುತ್ತೆ.
1: ಹೌದು ಮೇಡಮ್, ಸುಲಭ ಒಂದು ಹೌದು, ಮತ್ತೆ ನಮಗೆ ಆ ಟೆಕ್ನಿಕ್ಸ್ ಗೊತ್ತಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಟೆಕ್ನಿಕ್ಸ್, ಸ್ಟ್ರಾಟಜೀಸ್ ತುಂಬಾ ಮುಖ್ಯ. ಸೊ ನಾವು ಬರೀ ಹಾರ್ಡ್ ವರ್ಕ್ ಒಂದೇ ಅಲ್ಲಿ ಆಗಲ್ಲ, ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು, ಟೆಕ್ನಿಕ್ಸ್ ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟೊತ್ತು ಓದಬೇಕು ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯ ಆಗುತ್ತೆ. ಯಾವ್ಯಾವ ಕಾನ್ಸೆಪ್ಟ್ಸ್ ತುಂಬ ಮುಖ್ಯ ಆಗುತ್ತೆ, ಯಾವ್ಯಾವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ತಗೋಬೇಕು. ಮತ್ತು ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ MCQ ನಡೆಯುತ್ತೆ. ಸೊ MCQ ಏನು ಮೇಜರ್ ಚಾಲೆಂಜ್ ಅಂದರೆ ಯಾವಾಗಲೂ 4 ಆಪ್ಷನ್ಗಳಿರುತ್ತೆ ಒಂದು ಕ್ವೆಶ್ಚನ್ಗೆ. 2 ಆಪ್ಷನ್ನ ನಾವು ಹೊರಗಿಡೋದು ಬಹಳ ಸುಲಭ ಓದಿದ್ರೆ, ಆದ್ರೆ ಇನ್ 2 ಆಪ್ಷನ್ ಅಲ್ಲಿ ಒಂದು 100% ಅಕ್ಯುರೇಟ್ ಆನ್ಸರ್ ಅಂತ ಇರುತ್ತೆ, ಇನ್ನೊಂದು 99.9% ಅಕ್ಯುರೇಟ್ ಆನ್ಸರ್ ಅಂತ ಇರುತ್ತೆ. ಆದ್ರೆ ಇವತ್ತಿನ ಸಿಸ್ಟಮ್ ಹೇಗಿದೆ ಅಂದ್ರೆ 100% ಅಕ್ಯುರೇಟ್ ಆನ್ಸರ್ನ ಚೂಸ್ ಮಾಡಿದ್ರೆ ಮಾತ್ರ ನಮ್ಗೆ ಅಂಕಗಳನ್ನ ಕೊಡ್ತಾರೆ ಹೊರತು 99.9% ಸರಿನೇ ಉತ್ತರ ತಪ್ಪಲ್ಲ, ಆದರೆ ಅಪ್ ಟು ದ ಮಾರ್ಕ್ ಇಲ್ಲ. ಸೊ ಅದರಿಂದ ನಾವು ಆ ಒಂದು ಟೆಕ್ನಿಕ್ಗಳನ್ನ ತಿಳ್ಕೊಂಡು ಓದುವಂಥ ಕ್ರಮ ಇಟ್ಕೊಂಡ್ರೆ ಖಂಡಿತ ಎಲ್ಲ ಯೂತ್ಸು ಕೂಡ ಈ ಪರೀಕ್ಷೆಗಳನ್ನು ತೇರ್ಗಡೆ ಆಗ್ಬೋದು, ಅವರು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸೇವೆ ಮಾಡಬಹುದು ಅಂತ ನಾನು ಈ ಮುಖಾಂತರ ಸಂದೇಶ ಕೊಡ್ತಾ ಇದ್ದೀನಿ ಮೇಡಮ್.
0: ಯಾವಾಗ UPSCಗೆ ತಯಾರಿ ಶುರು ಮಾಡಿದ್ದು ನೀವು? ನಿಮ್ಮ ತಯಾರಿ ಹೇಗಿತ್ತು? ಅಂದ್ರೆ ಎಷ್ಟು ಹೊತ್ತು ಓದ್ತಿದ್ರಿ, ಹೇಗೆ ಓದ್ತಿದ್ರಿ? ಕೆಲವರು 4 ಗಂಟೆ, 5 ಗಂಟೆ ಅಥವಾ 10 ಗಂಟೆ ಸತತವಾಗಿ ಓದ್ತಾರೆ, ಕೆಲವರು ಹಾಗೆ ಓದಲ್ಲ, ಬಿಟ್ಟು ಬಿಟ್ಟು ಓದ್ತಾರೆ. ನಿಮ್ಮ ತಯಾರಿ ಹೇಗಿತ್ತು?
1: ನಾನು ಪ್ರಾರಂಭ ಮಾಡಿದ್ದು 2023 ಇಸ್ವಿಲಿ. 2023 ಇಸ್ವಿಯಿಂದ 2025 ಇಸ್ವಿ ತನಕ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ತಾನೆ ಬಂದೆ. ನೀವು ಹೇಳಿದ್ರಿ ಹಾಗಾದ್ರೆ 10 ಗಂಟೆ, 5 ಗಂಟೆ, 6 ಗಂಟೆ ಓದುವಂಥದ್ದು ಒಂದು. ಆದರೆ ಅದು ಹೇಗಿರಬೇಕು ಅಂದರೆ, ನಾನು 10 ಗಂಟೆ ಓದೋದು ಮುಖ್ಯ ಅಲ್ಲ, 10 ಗಂಟೆಯಲ್ಲಿ ಏನು ಓದದೆ ಅದು ಎಷ್ಟು ತಲೆಗೆ ಹೋಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ನಾನು 4 ಗಂಟೆ ಓದಿದ್ರು 4 ಗಂಟೆಯಲ್ಲಿ ಅಟ್ಲೀಸ್ಟ್ ನನ್ನ ತಲೆಗೆ 1.5 ಗಂಟೆದಾದರೂ ಹೋಗಿರಬೇಕು. ಯಾಕಂದರೆ ಹ್ಯೂಮನ್ ಟೆಂಡೆನ್ಸಿಲಿ ಆ ಕಡೆ ಈ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ವೇರಿ ಆಗುತ್ತೆ. ಆದರೆ ನಾನು 4 ಗಂಟೆ ಓದಿಬಿಟ್ಟು ಬರೀ 1/2 ಗಂಟೆ ತಲೆಗೆ ಹೋಗಿದ್ರೆ ಪ್ರಯೋಜನಕ್ಕೆ ಬರೋಲ್ಲ. ನಾನು 4 ಗಂಟೆ 5 ಗಂಟೆ ಓದಿದ್ರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನಾವು ಬಫರ್ ಇಟ್ಟರು, ಇನ್ನು 4.5 hours ನನ್ನ ತಲೆಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಯಾವುದೇ ಪರೀಕ್ಷೆ ಇರಲಿ, ಯಾವುದೇ ಪದವಿ ಇರಲಿ, ಯಾವುದೇ ಕೆಲಸ ಇರಲಿ, ನಮ್ಗೆ ಆಸಕ್ತಿ, ಆ ಫೋಕಸ್ ಮತ್ತೆ ಡಿಟರ್ಮಿನೇಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ನಿಮ್ಮ ಕ್ವಾಲಿಫಿಕೇಶನ್ ಏನು ಅಚ್ಯುತರಾವ್?
1: ಮ್ಯಾಮ್, ನಾನು BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನ ಅಮೃತ ಯೂನಿವರ್ಸಿಟಿ ಮೈಸೂರು ಕ್ಯಾಂಪಸ್ನಲ್ಲಿ ವ್ಯಾಸಂಗ ಮಾಡಿದೆ. ನಾನು ಇವತ್ತು ಏನೇ ಈ ಒಂದು ಪರೀಕ್ಷೆಗಳು ಅಥವಾ ಈ ಒಂದು ಏನೇ ಅಚೀವ್ಮೆಂಟ್ಸ್, ಎಲ್ಲದಕ್ಕೂ ಮುಖ್ಯವಾದಂಥ ಕಾರಣ ಮತ್ತು ಪ್ರಾರಂಭ ಆಗಿದ್ದೆ ನಾನು ಅಮೃತ ಯೂನಿವರ್ಸಿಟಿಗೆ ಸೇರಿದಾಗ. ಯಾಕೆಂದರೆ ಅಮೃತ ಯೂನಿವರ್ಸಿಟಿಗೆ ಸೇರೋವರೆಗೂ ನನಗೆ ಪ್ರಪಂಚದ ಅಷ್ಟು ಪರಿಚಯ ಇರಲಿಲ್ಲ, ಸುಮ್ಮನೆ ಓದೋದು, ಎಕ್ಸಾಮಿನೇಷನ್ ಬರೆಯೋದು, ಪಾಸ್ ಮಾಡೋದು. ಸೊ ಈ ಒಂದು ಮನಸ್ಥಿತಿಯಲ್ಲಿ ಇದೆ. ಆದರೆ ಆ ಮೆಂಟಾಲಿಟಿ ವೈಡನ್ ಅಪ್ ಆಗಿದ್ದೆ ನನಗೆ ಅಮೃತ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಆ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಅಂತ ನಾವು ಹೇಳ್ತೀವಿ, ಆ ಕಾಂಪಿಟೇಟಿವ್ ಅಟ್ಮಾಸ್ಫಿಯರನ್ನು ನನಗೆ ತಂದುಕೊಟ್ಟಿದ್ದೆ ಅಮೃತ ಯೂನಿವರ್ಸಿಟಿ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಅಮೃತ ಯೂನಿವರ್ಸಿಟಿಯಲ್ಲಿ 2022 ನಾನು BBAನ್ನು ಮುಗಿಸಿದೆ. ನಂತರ ಕಂಪನಿ ಸೆಕ್ರೆಟರಿಲಿ ವ್ಯಾಸಂಗ ಮಾಡುತ್ತಿದ್ದೆ, ಕಂಪನಿ ಸೆಕ್ರೆಟರಿ ಪದವಿನೂ ನಂದು ಮುಗಿದಿದೆ. ಕಂಪನಿ ಸೆಕ್ರೆಟರಿ ಇತ್ತೀಚೆಗೆ ನನಗೆ 2025 ಕಂಪನಿ ಸೆಕ್ರೆಟರಿ ಮುಗಿಸಿದೆ. 2026 ಈಗ July 18 ನನಗೆ ತಿರುವನಂತಪುರಂ ಅಲ್ಲಿ ನನಗೆ ಕಾನ್ವೊಕೇಶನ್ ಇದೆ. ಸೊ ಎಲ್ಲರೂ ಕೇಳುವಂಥ ಪ್ರಶ್ನೆ, ಕಂಪನಿ ಸೆಕ್ರೆಟರಿಗೂ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ SSCಗೂ ಏನು ಸಂಬಂಧ ಅಂತ ಎಷ್ಟೋ ಜನ ಕೇಳಿದ್ದಾರೆ ನನಗೆ. ಕಂಪನಿ ಸೆಕ್ರೆಟರಿನೂ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಿರುವಂಥ ಒಂದು ಪ್ರೊಫೆಷನಲಿಸಮ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು SSC ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಿರ್ತಕ್ಕಂಥ ಒಂದು ಹುದ್ದೆ. ಆದ್ದರಿಂದ ನಾನು ಭಾಳ ಹೆಮ್ಮೆ ಅಂತ ಹೇಳ್ತೀನಿ. ನಾನು ಓದಿರೋದು ಸರ್ಕಾರಿ ಅಥವಾ ಸರ್ಕಾರ ಕೊಡ್ತಕ್ಕಂಥ ಪದವಿನೇ, ನಾನು ಕೆಲಸ ಮಾಡ್ತಿರೋದು ಸರ್ಕಾರದಲ್ಲೇ. ಆದ್ದರಿಂದ ನನಗೆ ಭಾಳ ಹೆಮ್ಮೆ ಇದೆ, ಯಾಕೆಂದರೆ

0: ಆ ಒಂದು ಚೈನ್ ಲಿಂಕ್ ಅಂತ ಹೇಳ್ತೀವಿ, ಆ ಲಿಂಕ್ ಎಲ್ಲೂ ದೇವ್ರು ನನಗೆ ಬಿಡಿಸ್ಲಿಲ್ಲ. ಸೊ ಆ ಲಿಂಕ್ ಹಾಗೆ ಬಂತು, ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಕಂಪನಿ ಸೆಕ್ರೆಟರಿ ಬರೋದು, ASO ಕೂಡ ನಮ್ಮ ಸೆಂಟ್ರಲ್ ಸೆಕ್ರೆಟರಿಯೇಟ್ ಕೆಳಗಡೆ ಬರೋದು. ಸೊ ಅದರಿಂದ ಎರಡೂ ನನಗೆ ಬಹಳ ಅಚ್ಚುಕಟ್ಟಾದ ಒಂದು ಕನೆಕ್ಷನ್ ಅನ್ನ ಕೊಟ್ಟಿದೆ. ಆದ್ರಿಂದ ಈ ಮುಖಾಂತರ ಎಲ್ಲಾ ಯೂತ್ಸ್ ನಲ್ಲೂ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಆದಷ್ಟು ದೇಶಕ್ಕೋಸ್ಕರ ಸೇವೆ ಮಾಡೋಣ, ದೇಶಕ್ಕೋಸ್ಕರ ದುಡಿಯೋಣ, ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗಿ ಬದುಕೋಣ.
1: ASO ಅಂತ ಹೇಳಿದ್ರಿ ನೀವು, ಅದು ನಿಮಗೆ ಈಗ ಸಿಗಲಿರುವ ಡಿಸಿಗ್ನೇಷನ್.
0: ಹೌದು ಮೇಡಮ್.
1: ASO ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಇದ್ರ ಬಗ್ಗೆ ನಮ್ಮ ಯುವ ಕೇಳುಗರಿಗೆ ಮಾಹಿತಿ ಕೊಡಿ, ಏನು ಮಾಡ್ತಾರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಅವರ ಕೆಲಸಗಳು ಏನಾಗಿರುತ್ತೆ, ಯಾವ ಮಿನಿಸ್ಟ್ರಿ ಅಂಡರ್ ನಲ್ಲಿ ಕೆಲಸ ಮಾಡಬಹುದು, ಅಥವಾ ಇದರಲ್ಲಿ ತುಂಬಾ ಮಿನಿಸ್ಟ್ರಿಗಳು ಇನ್ವಾಲ್ವ್ ಆಗಿದೆಯಾ ಅಂತ.
0: ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಬಂದು ನಾಟ್ ಓನ್ಲಿ ಇನ್ ಸೆಂಟ್ರಲ್ ಸೆಕ್ರೆಟರಿಯೇಟ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ CSS ಇರ್ತಾರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ ರೈಲ್ವೇಸ್ ಇರ್ತಾರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ EPFO ಇರ್ತಾರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇರ್ತಾರೆ. ಸೊ ಇದೆಲ್ಲದರಲ್ಲೂ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಸ್ ಅಂತಕ್ಕಂಥವ್ರು ತುಂಬ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಆದರೆ ನಾನು ಆಯ್ಕೆ ಮಾಡಿರತಕ್ಕಂಥದ್ದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್. ಈ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ ಅಂತಕ್ಕಂಥದ್ದು ನಮ್ಮ ದೇಶದ ತುಂಬ ಕೇಂದ್ರೀಕೃತ ಒಂದು ಸ್ಥಳ. ಸೊ ನಮ್ಮ ದೇಶದ ಅಷ್ಟೂ ಮಿನಿಸ್ಟ್ರಿಗಳು ಇದರ ಒಳಗಡೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಒಳಗಡೆ 67 ಮಿನಿಸ್ಟ್ರಿ ಇದೆ. ಸೊ 67 ಮಿನಿಸ್ಟ್ರಿಲಿ ನಾವು ಒಂದು ಮಿನಿಸ್ಟ್ರಿಗೆ ಪಾರ್ಟ್ ಆಗಿರ್ತೀವಿ ASO ಆಗಿ. ಆದರೆ ASO ಇನ್ನ ತುಂಬ ಮುಖ್ಯವಾದ ಜವಾಬ್ದಾರಿ ಏನು ಅಂದ್ರೆ, ನಾವು ಬ್ರಿಡ್ಜ್ ಅಂತ ಕರಿತೀವಿ, ನಾವು ನೀರಿಂದ ದಡಕ್ ದಾಟಬೇಕಾದ್ರೆ ಬ್ರಿಡ್ಜ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಾಗೆ ಪಾರ್ಲಿಮೆಂಟ್ ಇಂದ ಸೆಂಟ್ರಲ್ ಸೆಕ್ರೆಟರಿಯೇಟ್ಗೆ ಯಾರು ಸೇತುವೆ ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಸ್. ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ದು ತುಂಬ ದೊಡ್ಡ ಅದೃಷ್ಟ, ಮತ್ತೆ ಅವನ ಆ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಪ್ರಮುಖವಾದ ಪಾತ್ರ ಏನಂದ್ರೆ, ಆ ಬ್ರಿಡ್ಜ್ ಇದಾರಲ್ಲ ತುಂಬಾ ಚೆನ್ನಾಗಿ ಅದನ್ನ ಉಪಯೋಗಿಸ್ಕೋಬಹುದು, ಮತ್ತೆ ಅದರಿಂದ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ. ಪಾಲಿಸಿ ಮೇಕಿಂಗ್ ಅಂತ ನಾವು ಕರಿತೀವಿ, ನಮ್ಮ ದೇಶದ ಪಾಲಿಸಿ ಮೇಕಿಂಗ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬಹುದು. ಮತ್ತೆ ಅಂಡರ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಸಂವಾದ, ಒಡನಾಟ, ಅವರ ಜೊತೆ ಮಾತುಕತೆ, ಅವರ ಜೊತೆ ಕೆಲಸ, ಮತ್ತೆ ಅವರಿಂದ ಕಾರ್ಯವೈಖರಿಯನ್ನೇ ಕಲಿಯಕ್ಕಂತ ಒಂದು ತುಂಬಾ ದೊಡ್ಡ ಅವಕಾಶ, ಇವೆಲ್ಲವನ್ನ ಈ ಒಂದು ಸಂಸ್ಥೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಂತಕ್ಕಂಥ ಕೇಂದ್ರೀಕೃತ ಸ್ಥಾನ ನಮಗೆ ಕೊಡುತ್ತೆ.
1: ನೀವು ಯಾವ ಇಲಾಖೆಯ ಕೆಳಗೆ ಕೆಲಸ ಮಾಡಬೇಕು ಅಂತ ನಿಮಗೆ ಆಯ್ಕೆ ಸಿಗುತ್ತಾ, ಅಥವಾ ಅವರ ಆಯ್ಕೆಯನ್ನ ನೀವು ಒಪ್ಕೊಳ್ಬೇಕಾಗತ್ತಾ?
0: ಮೇಡಮ್, ನಮಗೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿ ಇರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎ ನಲ್ಲಿ, ಗ್ರೂಪ್ ಬಿ ನಲ್ಲಿ, ಗ್ರೂಪ್ ಸಿ ನಲ್ಲಿ ನಾವು ತಲಾ 5-5 ಮಿನಿಸ್ಟ್ರಿಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ. ಆ ಮಿನಿಸ್ಟ್ರಿ ಅಲೋಕೇಶನ್ ಮುಖಾಂತರ ನಾವು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ ಆ ಮಿನಿಸ್ಟ್ರಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಆದರೆ ನಾವು ಹೊರಗಡೆ ಗುರುತಿಸ್ಕೊಳ್ಳೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ ಅಂತ. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಇರುತ್ತೆ. ಸೊ ಆ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಆದಾಗ ಬೇರೆ ಬೇರೆ ಹುದ್ದೆಗಳಿಗೆ, ಮೇಲಿನ ಹುದ್ದೆಗಳಿಗೆ ನಾವು ಪ್ರಮೋಷನ್ ಆಗ್ತಾ ಹೋಗ್ತೀವಿ. ಈ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡ್ವೈಸರ್ ಕೌನ್ಸಿಲ್ ಬೋರ್ಡ್ ಅಂತ ನಾವೇನ್ ಕರಿತೀವಿ, PM ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಸೊ ಇವರೆಲ್ಲರ ಹಿಂದೆ ಇರತಕ್ಕಂಥ ಶಕ್ತಿ ಈ ಅಡ್ವೈಸರಿ ಕೌನ್ಸಿಲ್. ಸೊ ನಮ್ಮ ದೇಶದ ಏನೇನು ಡಿಸಿಷನ್ ಮೇಕಿಂಗ್ ಅಂತ ನಾವು ಕರಿತೀವಿ, ಡಿಸಿಷನ್ ಮೇಕಿಂಗ್ಗೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋರು ಈ ಅಡ್ವೈಸರಿ ಬೋರ್ಡ್ನವರು. ಸೊ ಆ ಹುದ್ದೆವರೆಗೂ ನಾವು ಹೋಗ್ಬೋದು, ನಮ್ಮ ಶ್ರಮ ಫೋಕಸ್ ಎಲ್ಲಾನು ಆ ಒಂದು ಕೆಲಸದ ಮೇಲಿದ್ರೆ ನಾವು ರಿಟೈರ್ಡ್ ಆಗೋ ತನಕ ನಾವು ಆ ಪದವಿಗಳಿಗೆ ಹೋಗಿ ನಾವು ರಿಟೈರ್ಡ್ ಆಗ್ಬೋದು.
1: 2022 ನಿಮ್ಮ ಪದವಿ ಮುಗಿದ ಮೇಲೆ ನೀವು UPSC ತಯಾರಿ ಮಾಡಿರಬಹುದು, ನೀವು ಬೇರೆ ಬೇರೆ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿರಬಹುದು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ. ಅದರ ಹಿಂದೆ ತುಂಬಾ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿದ್ದೀರಾ, ಮತ್ತೆ ರಾಷ್ಟ್ರಮಟ್ಟದ ಡಿಬೇಟ್ ಕಾಂಪಿಟೇಷನ್ಗಳಲ್ಲಿ, ಟ್ಯಾಲೆಂಟ್ ಸರ್ಚ್ ಕಾಂಪಿಟೇಷನ್ಗಳಲ್ಲಿ ತುಂಬಾ ಭಾಗವಹಿಸಿದ್ದೀರಾ, ಇದ್ರ ಬಗ್ಗೆ ಹೇಳಿ.
0: ಮೇಡಮ್, ನನಗೆ 2019 ಕೋವಿಡ್ ಬಂತು, ಸೊ ಎಲ್ಲ ಲಾಕ್ಡೌನ್ ಆಯ್ತು, 20 ಕಾಲೇಜ್ ಓಪನ್ ಆಗುತ್ತೆ, ಕಾಲೇಜ್ ಓಪನ್ ಆಗುತ್ತೆ, ಕಾಲೇಜ್ ಓಪನ್ ಆಗ್ತಿಲ್ಲ, ದೇಶದಲ್ಲಿ ತುಂಬಾ ವ್ಯವಸ್ಥೆಗಳು ತುಂಬಾ ಬದಲಾದವು, ಎಲ್ಲ ಆನ್ಲೈನ್ ಆಗೋಯ್ತು. ಆನ್ಲೈನ್ನಲ್ಲಿ ನಾನು ಸುಮ್ಮನೆ ಇದೇ ಥರ ನೋಡ್ತಿರ್ಬೇಕಾದ್ರೆ NEHRDO, ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಆತ್ಮ ನಿರ್ಭರ್ ಭಾರತ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಕಾಂಪಿಟೇಷನ್ ಅಲೋಕೇಟ್ ಮಾಡಿದರು. ಎಸ್ಸೆ ರೈಟಿಂಗು, ಸ್ಲೋಗನ್ ರೈಟಿಂಗು, ಡ್ರಾಯಿಂಗ್ ಕಾಂಪಿಟೇಷನ್ನು, ಈ ಥರ ಒಂದು ಕಾಂಪಿಟೇಷನ್ಸ್ ಇತ್ತು. ಅಲ್ಲಿವರೆಗೂ ನನಗೆ ರಾಷ್ಟ್ರಮಟ್ಟ ಏನು, ರಾಜ್ಯಮಟ್ಟ ಅಂದ್ರೇನು, ನನಗೂ ಯಾವ ಥರ ಒಂದು ಪರಿಚಯ ಇರಲಿಲ್ಲ. ಸೊ ಅದೇ ನನ್ನ ಮೊದಲ ಪರಿಚಯ. ಸರಿ, ಹಾಕೋಣ ಅಪ್ಲಿಕೇಶನ್ ಹಾಕಿದೆ, ಅದು ಏನು ಅದಕ್ಕೆ ಡ್ರಾಫ್ಟ್ ಬರಬೇಕು ಎಲ್ಲ ಬಂತು, ಎಸ್ಸೆ ಬರೆದೆ, ಅದನ್ನು ನಾನು ತಿರ್ಗಿ ಅವ್ರಿಗೆ ಕಳಿಸ್ಕೊಟ್ಟೆ. ಅದೇ ನನ್ನ ಮೊದಲ ಪ್ರಶಸ್ತಿ, ಮೊದಲು ನನಗೆ ಸಿಕ್ಕಂಥ ಪ್ರಶಸ್ತಿ. ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥ ಒಂದು ವೇದಿಕೆಯಲ್ಲಿ NEHRDO ನಡೆಸಿದಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಫಸ್ಟ್ ಪ್ಲೇಸ್ ನನಗಾಯಿತು. ಅಲ್ಲಿಂದ ನನ್ನ ಜರ್ನಿ ಟಿಲ್ SSC ನನಗೆ ಪ್ರಾರಂಭ ಆಗಿದ್ದು. ಅದಾದಮೇಲೆ ಬೇರೆ ಬೇರೆ ಆರ್ಗನೈಸೇಷನ್ ನಡೆಸ್ತಕ್ಕಂಥ ಎಲ್ಲ ಕಾಂಪಿಟೇಷನ್ಸ್ನಲ್ಲೂ ನಾನು ಭಾಗವಹಿಸಿದ್ದೀನಿ.

0: ಇಂಡಸ್ಟ್ರಿ ಕಾಂಪಿಟೇಷನ್ಸ್ ಇಂದ ಬರುತ್ತೆ. ಈಗ ನಮ್ಮ ದೇಶದಲ್ಲೇ ನಮ್ಮ ಕೈಲಿ ನಮ್ಗೆಲ್ಲ ಆಪರ್ಚುನಿಟೀಸ್ ಇದೆ ಇವತ್ತು. ಯಾಕಂದ್ರೆ ಮೈ ಗವರ್ಮೆಂಟ್ ಅಂತ ಇದೆ, MOGOV ಅಂತ, ಮೈ ಗವರ್ಮೆಂಟ್ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಿನಿಸ್ಟ್ರೀಸ್ ನಡೆಸುವಂತ ಎಲ್ಲಾ ಕಾಂಪಿಟೇಷನ್ಸ್ ಇರ್ಬೋದು ಎಲ್ಲವೂ ಅಲ್ಲಿ ಇರುತ್ತೆ. ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಎಲ್ಲವೂ ಅಲ್ಲಿ ಬರುತ್ತೆ. ಮತ್ತೆ ಮೈ ಭಾರತ್ ಅನ್ನೋ ಪ್ಲಾಟ್ಫಾರ್ಮ್ ಇದೆ. ಮೈ ಭಾರತ್ ಅಲ್ಲಿ ವಾಲಂಟರಿ ಪ್ರೋಗ್ರಾಮ್ಸ್ ಇರುತ್ತೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡೋದು, ಬೇರೆಯವ್ರನ್ನ ಎಜುಕೇಟ್ ಮಾಡೋದು, ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈ ಒಂದು ಪ್ಲಾಟ್ಫಾರ್ಮ್ಸ್ ಇವತ್ತಿನ ಸರ್ಕಾರ ನಮಗೆ ನಮ್ಮ ಯೂತ್ಸ್ಗೆ ಕಲ್ಪಿಸ್ಕೊಟ್ಟಿದೆ. ನಾವು ಅದನ್ನ ಹೆಚ್ಚಾಗಿ ನಾವು ಉಪಯೋಗಿಸ್ಕೊಂಡು ಮುಂದೆ ಬರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಮುಖಾಂತರ ಹೇಳ್ತೀನಿ.
1: ಜೊತೆಗೆ ನೀವು ತುಂಬಾ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀರಾ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಮುಖ್ಯವಾದದ್ದು ಅಂದ್ರೆ G20 ಶೃಂಗಸಭೆ 2023 ಏನು ಆಯೋಜನೆ ಆಗಿತ್ತು ಅದರಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಇತ್ತು ಅಂತ ಹೇಳಿ, ಅದ್ರ ಬಗ್ಗೆ ಅದರ ಕ್ರೈಟೀರಿಯಾ ಏನಿರುತ್ತೆ, ಯಾವ ತರ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ, ನಮ್ಮ ಯುವ ಜನರು ಅದರಲ್ಲಿ ಹೇಗೆ ಭಾಗವಹಿಸಬಹುದು ಅಂತ ನಮ್ಮ ಯುವಕರಿಗೆ ಒಂದ್ ಸ್ವಲ್ಪ ಹೇಳ್ಬೇಕಲ್ಲ
0: ಮೇಡಮ್. G20 ಅಂತಕ್ಕಂಥದ್ದು ಗ್ರೂಪ್ ಆಫ್ 20 ನೇಷನ್ಸ್ ಅಂತ ನಾವು ಹೇಳ್ತೀವಿ. ಸೊ G20 ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ಒಂಥರ ಕನಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ನಾನು ಮೈಸೂರಿನಲ್ಲಿ ಇರ್ತಕ್ಕಂಥ ಹುಡುಗ, ನಾನು ಅಚೀವ್ ಮಾಡಿರ್ಬೋದು, ಆದರೆ G20 ಹೋಗೋಷ್ಟು ಎಲಿಜಿಬಿಲಿಟಿ ನನಗೆ ಇತ್ತೋ ಇಲ್ವೋ ಗೊತ್ತಿರಲಿಲ್ಲ. ಆದರೆ ಈ ಮಾಡೆಲ್ G20 ಸಮ್ಮಿಟ್ ಅಂತ ವಿದ್ಯಾರ್ಥಿಗಳಿಗೋಸ್ಕರನೇ ನಮ್ಮ ಸರ್ಕಾರ ಬೇರೆ ಬೇರೆ ಕಾಲೇಜಸ್ಗಳಿರುತ್ತೆ. ಈಗ ಬೆಂಗಳೂರಿನಲ್ಲಿ ಜೈನ್ ಕಾಲೇಜ್ ಇದೆ, RV ಕಾಲೇಜ್ ಇದೆ, ಈ ಎಲ್ಲ ಕಾಲೇಜ್ಗಳಿಗೆ ಆ ಜವಾಬ್ದಾರಿಯನ್ನು ವಹಿಸಿತ್ತು. ಏನು ಅಂತಂದರೆ ನಿಜವಾದ G20 ಹೇಗೆ ನಡೆಯುತ್ತೆ ಶೃಂಗಸಭೆ, ಅದರ ಒಂದು ಮಾಡೆಲ್. ಆ ಮಾಡೆಲ್ನ ವಿದ್ಯಾರ್ಥಿಗಳನ್ನ ರಿಜಿಸ್ಟ್ರೇಷನ್ ತಗೊಂಡು ಆ ವಿದ್ಯಾರ್ಥಿಗಳಿಗೆ ಒಂದೊಂದು ದೇಶದ ಒಂದು ಹೆಸರು ಕೊಟ್ಟು, ಇಂಡಿಯನ್ ರೆಪ್ರೆಸೆಂಟೇಟಿವ್, ಸೌತ್ ಆಫ್ರಿಕನ್ ರೆಪ್ರೆಸೆಂಟೇಟಿವ್ ಅಂತ ಕೊಟ್ಟು.
1: ಅಂದ್ರೆ ನಾವೀಗ PUC ಹಂತದಲ್ಲಿ ಹೇಗೆ ಅಣುಕು ಸಂಸತ್ ಅಂತ ಮಾಡ್ತೀವೋ, ಇದು ಅಣುಕು ಶೃಂಗಸಭೆ.
0: ಅಣುಕು ಶೃಂಗಸಭೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಈಗಲೂ ನಡೀತಿದೆ ಮಾಡೆಲ್ ಯೂತ್ ಪಾರ್ಲಿಮೆಂಟ್ ಅಂತ. ಸೊ ಪಾರ್ಲಿಮೆಂಟ್ ನಲ್ಲೇ ಯೂತ್ಸ್ನ ಕೂಡಿಸಿ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಕೊಡ್ತಾ ಇದ್ದಾರೆ. ಹಾಗೆ G20 ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಮಾಡೆಲ್ G20 ಸಬ್ಮಿಟ್ಸ್ ಆಯಿತು ಮೇಡಮ್. ಅದರಲ್ಲಿ ನಾನು ಮೊದಲು ಭಾಗವಹಿಸಿದೆ. ಸೊ ಅದು ಫಸ್ಟ್ ನಾನು ಪಾರ್ಟಿಸಿಪೇಷನ್ ಆಗಿದ್ದೆ ಜೈನ್ ಕಾಲೇಜ್ ಬೆಂಗಳೂರಿನಲ್ಲಿ. ಅಲ್ಲಿ ಮಾಡೆಲ್ G20 ಸಬ್ಮಿಟಲ್ಲಿ S20 ಎತ್ತಕ್ಕಂಥ ಗ್ರೂಪಲ್ಲಿ ನಾನು, ಸ್ಟಾರ್ಟ್ಅಪ್ 20 ಎತ್ತಕ್ಕಂಥ ಗ್ರೂಪಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಅಲ್ಲಿಂದ ಮುಂದೆ ನನಗೆ ಈ ಆಪರ್ಚುನಿಟಿ ಓಪನ್ ಆಗ್ತಾ ಹೋಯಿತು. ಅಲ್ಲಿಂದ ನೆಕ್ಸ್ಟ್ ನಾನು Y20 ಯೂತ್ 20 ಅಂತಕ್ಕಂತಹ ಒಂದು ಭಾಗದಲ್ಲಿ ಪುಣೆ ಅಜಿಂಕ್ಯ ಡಿವೈ ಪಾಟೀಲ್ ಯೂನಿವರ್ಸಿಟಿನಲ್ಲಿ ಪಾರ್ಟಿಸಿಪೇಟ್.
1: ಅಂದ್ರೆ ಈ ಮಾಡೆಲ್ G20 ಇಂದ ನೀವು ಪ್ರಾರಂಭ ಆಗಿದ್ದು, ನೀವು G20
0: ಹೋಗ್ಲಿಕ್ಕೆ ಈ ಮಾಡೆಲ್ ಇಂದ ನಿಜವಾದ G20 ಹೋಗಿ. ಯಾಕೆಂದ್ರೆ ನನಗೆ ಈಗ ಫಾರ್ ಎಕ್ಸಾಂಪಲ್ G20 ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾರೋ ಒಂದು ಸ್ಟಫ್ ಬೇಕಲ್ಲ ಮ್ಯಾಮ್. ಈಗ ನನ್ನ ಕ್ವಾಲಿಫಿಕೇಶನ್ ಇದೆ, ನಾನು ಅಚೀವ್ ಮಾಡಿದ್ದೀನಿ, ಎಲ್ಲ ಓಕೆ, ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಏನಾರೋ ಬೇಕಲ್ಲ. ಸೊ ಆದ್ರಿಂದ ನನಗೆ ಮಾಡೆಲ್ G20 ಅಂತಕ್ಕಂಥದ್ದು ಭಾಳ ಹೆಲ್ಪ್ ಮಾಡಿತು. ಸೊ ಆದ್ರಿಂದ ನೆಕ್ಸ್ಟ್ ಯೂತ್ 20 ಅಜಿಂಕ್ಯ ಡಿವೈ ಪಾಟೀಲ್ ಯೂನಿವರ್ಸಿಟಿ ಭಾಳ ಹೆಸರಾಂತ ಯೂನಿವರ್ಸಿಟಿ ಅದು ನಮ್ಮ ದೇಶದಲ್ಲಿ. ಸೊ ಅಲ್ಲಿ ಯೂತ್ 20 ನಡೀತು. 10,000 ಜನ ಯೂತ್ಸ್ ಒಂದೇ ಸ್ಟೇಜ್ನಲ್ಲಿದ್ದರು. ಅಲ್ಲಿ ನಾನು ಡಿಬೇಟ್ D20 ಅಂತ ನಡೀತು, ಡಿಬೇಟ್ ಕಾಂಪಿಟೇಷನ್ D20 ಅಂತ ನಡೀತು. ಅಲ್ಲಿ ತಿರ್ಗಾ ಭಾಗವಹಿಸಿದೆ. ಆ್ಯಕ್ಚುಲಿ ನಾನು ಇದನ್ನು ನಿಮ್ಮ ಇದರಲ್ಲಿ ನಾನು ಹೇಳ್ಕೋಬೇಕು, ನಾನು ಮಾಡಿದಂಥ ಡಿಬೇಟ್ ಫೋಟೋ ಆ ಒಂದು ಕಾಲೇಜಿನ ಮ್ಯಾಗ್ಝಿನ್ನಲ್ಲಿ ಪಬ್ಲಿಷ್ ಆಗಿದೆ. ಸೊ ಅದು ನನಗೆ ಭಾಳ ಖುಷಿ ತಂದಂಥ ವಿಚಾರ. ಯಾಕಂದರೆ ಎಲ್ಲೋ ಬೇರೆ ಕಾಲೇಜಿಂದ ಹೋದೋನು ನಾನು, ಆದರೆ ಅವರು ನಾನು ಮಾತಾಡಿದಂಥದ್ದನ್ನು ಇಷ್ಟಪಟ್ಟು ಆ ಒಂದು ಫೋಟೋವನ್ನು ಅವರು ತಮ್ಮ ಮ್ಯಾಗ್ಝಿನ್ಗಳಲ್ಲಿ ಪಬ್ಲಿಷ್ ಮಾಡಿದರು. ಅಲ್ಲಿ ಕೂತು ನಾನು ನೆಕ್ಸ್ಟ್ ಮೈಸೂರಿನಲ್ಲೇ G20 ನಡೆಯುವಂಥ ಫೈನಲ್ ಸಬ್ಮಿಟ್ ಇತ್ತು Think20 ಅಂತ. Think20 ಅನ್ನೋದು ಒಂದು G20 ಒಂದು ಭಾಗ. ORF ಅಂತ ಇದೆ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅಂತ, ಅದು ಅದಕ್ಕೆ ಲೀಡರ್ಶಿಪ್ನ ತಗೊಂಡಿತ್ತು. ಸೊ ಆ Think20 ಸಬ್ಮಿಟ್ ಮೈಸೂರಿನಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ ಇದೆಯಲ್ಲ, ಅಲ್ಲಿ 3 ದಿನ August 1, August 2, August 3 2023 ಇಸ್ವಿಲಿ ನಡೆದಿದ್ದು. ಸೊ ಅದಕ್ಕೆ ನಾನು ನನ್ನ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದೆ. ಆದರೆ ಯಾವುದೇ ನನಗೆ ಊಹೆ ಇರಲಿಲ್ಲ ನಾನು ಅದಕ್ಕೆ ಸೆಲೆಕ್ಟ್ ಆಗ್ತೀನಿ. ಯಾಕೆಂದರೆ ಇಡೀ ಪ್ರಪಂಚದಿಂದ ಅಲ್ಲಿಗೆ ಡೆಲಿಗೇಟ್ಸು ಪಾರ್ಟಿಸಿಪೆಂಟ್ಸು ಬರ್ತಾರೆ. ಆದ್ದರಿಂದ ನನಗೆ ಆ ಅವಕಾಶ ಸಿಕ್ಕಿದ್ದೇ ಒಂದು ಸುವರ್ಣ ಅವಕಾಶ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಅಲ್ಲಿ ಬರ್ತಕ್ಕಂಥವ್ರು ಯಾರು ಸಾಧಾರಣವಾದ ವ್ಯಕ್ತಿಗಳಲ್ಲ, ಎಲ್ಲ ದೇಶಗಳಿಗೆ ಆಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ಸ್, ಪ್ರಿನ್ಸಿಪಲ್ ಸೆಕ್ರೆಟರೀಸು, ಅಡ್ವೈಸರಿ ಕೌನ್ಸಿಲ್ ಮೆಂಬರ್ಸು, ಈ ಥರ ಒಂದು ಗ್ರೇಡಲ್ಲಿ ಇರ್ತಕ್ಕಂಥವ್ರು ತುಂಬ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಸೊ ಅವರ ಮಧ್ಯೆ ನಾನು ಸಣ್ಣ ಹುಡುಗ ನಾನು. ಆದ್ರಿಂದ ಆ ಅವಕಾಶವನ್ನು ನನಗೆ ಕೊಟ್ಟಂತಹ Think20 ಸಮ್ಮಿಟ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.
1: Think20 ಅಲ್ಲಿ ನೀವು ಯಾವ ರೀತಿ ಭಾಗವಹಿಸಿದ್ರೆ, ಅಲ್ಲಿ 3 ತರ ಇರಬಹುದು ಅನ್ಕೊಳ್ತೀನಿ, ಒಂದು ಡೆಲಿಗೇಟ್ಸ್, ಪಾರ್ಟಿಸಿಪೆಂಟ್ ಮತ್ತೆ ಅಟೆಂಡಿ ಅನ್ನೋ ತರ. ನೀವು ಯಾವ ವಿಭಾಗದಿಂದ?
0: ನಾನು ಪಾರ್ಟಿಸಿಪೆಂಟ್ ಆಗಿ ಹೋಗಿದ್ದೆ ಮೇಡಮ್. ಅಲ್ಲಿ ಶಮಿಕಾ ರವಿ ಅಂತ ಅವರು ಇವತ್ತಿಗೂ ನಮ್ಮ ಪ್ರಧಾನ ಮಂತ್ರಿಗಳೇ ಅಡ್ವೈಸರಿ ಕೌನ್ಸಿಲ್ ಬೋರ್ಡ್ ಅಲ್ಲಿ ಇದ್ದಾರೆ, ಅವರ ಜೊತೆ ಮಾತುಕತೆ. ಮತ್ತೆ ಇನ್ನೊಬ್ರು ಸ್ಟೆಫಿನ್ ಅಂತ USA ಇಂದ ಬಂದಿದ್ರು. ಅವರು

0: ಅವರು ದೇಶಗಳಿಗೆ ರಿಸರ್ಚರ್, ಓವರ್ಸೀಸ್ ರಿಸರ್ಚರ್ ಅಂತ ಕರಿತೀವಿ. ಸೊ ಅವರ ಜೊತೆ ಮಾತುಕತೆ ಆಯಿತು ನಂದು. ಹಂಗಂದ್ರೆ ಸ್ಟೇಜ್ ಡೆಲಿಗೇಟ್ಸ್, ಫ್ಲೋರ್ ಡೆಲಿಗೇಟ್ಸ್ ಅಂತ ಇರುತ್ತೆ. ಕ್ಯೂ ಅಂಡ್ ಎ ಸೆಷನ್ ಆಗುತ್ತೆ. ಕ್ಯೂ ಅಂಡ್ ಎ ಸೆಷನ್ ಅಲ್ಲಿ ಹೇಗೆ ಅಂದ್ರೆ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥವ್ರು ಮತ್ತೆ ಫ್ಲೋರ್ ಅಲ್ಲಿ ಕೂತಿರ್ತಕ್ಕಂಥವ್ರು ಇಬ್ಬರ ಮಧ್ಯೆ ಒಂದು ಸಂವಾದ ನಡೆಯುತ್ತೆ. ಪ್ರಶ್ನೆಗಳು ಕೇಳ್ತಾರೆ, ನಾವು ಉತ್ತರ ಕೊಡ್ಬೋದು, ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ಅವರು ಉತ್ತರ ಕೊಡ್ತಾರೆ. ಸೊ ಈ ಒಂದು ಸಂವಾದ ಯಾರ ಜೊತೆ ಮಾಡ್ತಾ ಇದ್ದೀನಿ ಅಂತ ನಾನು ಕಲ್ಪಿಸ್ಕೊಂಡಾಗ ಊಹೆ ಸಿಗಲ್ಲ. ಶಮಿಕಾ ರವಿ ಮ್ಯಾಮ್ ಅಂದ್ರೆ ಅವರು ಎಮಿನೆಂಟ್ ಅಲ್ಲಿ ಎಮಿನೆಂಟ್ ಅವರು. ಸೊ ಅದರಿಂದ ಆ ತರ ಒಂದು ವ್ಯಕ್ತಿಗಳ ಜೊತೆ ನಾವು ಮಾತಾಡಬೇಕು ಮತ್ತೆ ಅದು ನಮಗೆ ಫಿಸಿಕಲ್ ಆಗಿ ಇನ್ ಪರ್ಸನ್ ನಾವು ಮಾತಾಡಬೇಕು ಅಂದ್ರೆ ದೊಡ್ಡ ಅವಕಾಶ ಅದು. ಅದನ್ನ T20 ಸಮ್ಮಿಟ್ ಅಲ್ಲಿ ಇನ್ನೊಂದು ಏನಂದ್ರೆ ಮುಕ್ತೇಶ್ ಸರ್ ಅಂತ ಇದ್ರು, ಮುಕ್ತೇಶ್ ಪರದೇಶಿ ಅಂತ. ಅವರು G20 ಸ್ಪೆಷಲ್ ಸೆಕ್ರೆಟರಿ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಅಪಾಯಿಂಟ್ ಆದಂತವ್ರು. ಅವ್ರ ಜೊತೆ ಮಾತುಕತೆ ಆಗಿದ್ದು ಈ ಓವರ್ಆಲ್ G20 ಹೋಗಿದ್ದರಿಂದ ಏನಾಯ್ತು ಅಂದ್ರೆ ನನಗೆ, ನಾವು ಏನಿವತ್ತು ಥಿಯರಿಟಿಕಲ್ ಆಗಿ ಡೆವಲಪ್ಮೆಂಟು, SDG ಗೋಲ್ಸು, ಬೇರೆ ಬೇರೆ ಕರೆಂಟ್ ಈವೆಂಟ್ಸ್, ಕರೆಂಟ್ ಅಫೇರ್ಸ್ ಅಂತ ಮಾತಾಡ್ತೀವಿ, ಇದನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡಂಗೆ ಆಯ್ತು ನನಗೆ. ಈ ಪರೀಕ್ಷೆಗಳಿಗೆ ಓದ್ಲಿಕ್ಕೆ ಎಷ್ಟೋ ಇನ್ಫಾರ್ಮೇಶನ್ ಅಲ್ಲಿ ತಿಳ್ಕೊಂಡಂತ ನನಗೆ ಇಲ್ಲಿ ಹೆಲ್ಪ್ ಮಾಡಿದೆ.
1: ಜೊತೆಗೆ ನಿಮಗೆ ತುಂಬಾ ಸಂಸ್ಥೆಗಳು ನಿಮ್ಮನ್ನ ಸನ್ಮಾನಿಸಿದೆ.
0: ಹೌದು ಮೇಡಮ್.
1: ಈ ಸನ್ಮಾನಗಳ ಬಗ್ಗೆ ಹೇಳೋದಾದ್ರೆ
0: ಮೇಡಮ್, ಸನ್ಮಾನ ಅಂತಕ್ಕಂಥದ್ದು ನನಗೆ ಯಾವತ್ತೂ ತಲೆಗೆ ಬರೋದೇ ಇಲ್ಲ. ಯಾಕೆಂದ್ರೆ ನಾನು ನೋಡೋದು ಕೆಲಸ ಒಂದೇ, ಆ ಕೆಲಸ ಒಂದು ಮಾಡಿದ್ರೆ ನಮ್ಗೆ ಏನೇನು ಬೇಕು ಆ ಕೆಲಸ ನಮಗೆ ತಂದುಕೊಡುತ್ತೆ. ನಾನು ಏನೇ ನೀವು ಆನರ್ ಇರ್ಬೋದು ಅಥವಾ ನೀವು ಸನ್ಮಾನ ಅಂತ ಏನು ಹೇಳಿದ್ರೆ, ಆ ಸಂಸ್ಥೆಗಳು ನನ್ನನ್ನು ಗುರುತಿಸಿ, ನಾನು ಏನು ಚಿಕ್ಕ ಚಿಕ್ಕ ಸಾಧನೆಗಳನ್ನು ಮಾಡಿದ್ದೀನಿ ಇದನ್ನೇ ಗುರುತಿಸಿ ಅವರು ನನಗೆ ಈ ಆನರ್ಗಳನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಎಷ್ಟೋ ಸಂಸ್ಥೆಗಳಿದೆ. ಹಂಗಂದ್ರೆ ಭಾರತೀಯ ಗೌರವ ಪುರಸ್ಕಾರ ನವದೆಹಲಿಯಲ್ಲಿ ನನಗೆ ಭಾರತೀಯ ಗೌರವ ಪುರಸ್ಕಾರ ಕೊಟ್ಟರು. ಆಮೇಲೆ ನಮಗೆ ಈ ಇಂಡಿ ಗ್ಲೋಬಲ್ ಸಮ್ಮಿಟ್ ಅಂತ ಹೈದರಾಬಾದಲ್ಲಿ ನಡೀತು, ಅಲ್ಲಿ ಬೆಸ್ಟ್ ಅಚೀವರ್ ಅವಾರ್ಡ್ ಅಂತ ಕೊಟ್ಟರು. ಸೊ ಈ ಥರ ಬೇರೆ ಬೇರೆ ಸಂಸ್ಥೆಗಳು ನನಗೆ ಆನರ್ ಮಾಡಿದೆ. ಸೊ ಆತ್ಮನಿರ್ಭರ್ ಅಚೀವರ್ ಅಂತ ಇಲ್ಲಿ ಮೈಸೂರಿನಲ್ಲೇ ಒಂದು ಸಂಸ್ಥೆ, ಯೂತ್ ಆರ್ಗನೈಸೇಷನ್ ನನಗೆ ಆನರ್ ಮಾಡಿತು. ಸೊ ಈ ಬೇರೆ ಬೇರೆ ಸಂಸ್ಥೆಗಳು ಮತ್ತು ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್ಸ್ ಲಂಡನ್ನಲ್ಲಿದೆ ಅದು ನೋಡಿ, ನನಗೂ ಲಂಡನ್ಗೂ ಸಂಬಂಧನೇ ಇಲ್ಲ. ಆದರೆ ಅವಕಾಶ ಹೇಗೆ ನಮ್ಮನ್ನು ತೊಗೊಂಡು ಹೋಗುತ್ತೆ ಎಲ್ಲದಕ್ಕೂ ನಾನು ತಿರುಗಾ ಅಲ್ಲಿ ಅದೇ ಪಾಯಿಂಟಿಗೆ ಬರ್ತೀನಿ, ನಮ್ಮ ದೇಶ ಎಷ್ಟು ದೊಡ್ಡ ಸ್ಥಾನದಲ್ಲಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ ನಮಗೆ. ಯಾಕೆಂದರೆ ಇಲ್ಲಿ ನಾನು ಮಾಡಿರ್ತಕ್ಕಂಥ ಎಲ್ಲ ಅಚೀವ್ಮೆಂಟ್ಸು ಇಲ್ಲಿರೋದು. ಆದರೆ ಲಂಡನ್ನಲ್ಲಿರತಕ್ಕಂಥ ಒಂದು ಹಾರ್ವರ್ಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತಕ್ಕಂಥ ಸಂಸ್ಥೆ ನನ್ನ ಅಷ್ಟೂ ಅಚೀವ್ಮೆಂಟ್ಸನ್ನು ಗುರುತಿಸಿ ಅವರ ಒಂದು ಹೈಯೆಸ್ಟ್ ಪ್ರಶಸ್ತಿಯನ್ನು ನನಗೆ ಅವರು ಕೊಡ್ತಾರೆ ಅಂದರೆ, ಸೊ ನನ್ನ ದೇಶದ ಶಕ್ತಿ ಇನ್ನು ಎಷ್ಟು ದೊಡ್ಡದಿರಬೇಕು ಅನ್ನೋದನ್ನು ನಾನು ಇಲ್ಲಿ ಯೋಚನೆ ಮಾಡಿ, ನನ್ನ ಅಚೀವ್ಮೆಂಟ್ ಒಂದು ಭಾಗ ಆದರೆ ನನ್ನ ದೇಶದ ಶಕ್ತಿ ಎಷ್ಟು ದೊಡ್ಡದು, ನನ್ನ ದೇಶದ ಬಗ್ಗೆ ಬೇರೆ ದೇಶದವರಿಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದನ್ನು ನಾನು ನೋಡಬೇಕಾಗತ್ತೆ. ಸೊ ಅದರಿಂದ ಆ ಸರ್ಟಿಫಿಕೇಟ್ ಮೇಲೆ ನಾನು ಯಾವಾಗಲೂ ಪ್ರತಿ ಸತಿ ತೆಗೆದಾಗಲೂ ಅದರಲ್ಲಿ ನೋಡೋದು ಮೈಸೂರು, ಕರ್ನಾಟಕ, ಇಂಡಿಯಾ ಅಂತ ಮೂರು ಪದಗಳಿದೆ ಅದ್ರ ಮೇಲೆ. ಸೊ ನಾನು ಹುಟ್ಟಿದ್ದಕ್ಕೆ, ನಾನು ಮೈಸೂರಿನಲ್ಲಿ ಹುಟ್ಟಿದ್ದಕ್ಕೆ, ಭಾರತದವನಾಗಿದ್ದಕ್ಕೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದರಿಂದ ಅದು ಯಾವಾಗಲೂ ಅದು ದೇಶದ ಗೌರವ. ಸೊ ಅದರಿಂದ ಆ ಒಂದು ಪ್ರಶಸ್ತಿ ನನಗೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ.
1: ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರ ಸಹಿ ಇರುವ ಒಂದು ಪತ್ರ ಕೂಡ ನಿಮಗೆ ತಲುಪಿದೆ.
0: ಹೌದು ಮೇಡಮ್.
1: ಆ ಪತ್ರ ಏನಕ್ಕೆ ಬಂತು, ಅದರ ಬಗ್ಗೆ ಹೇಳೋದಾದ್ರೆ
0: ಮ್ಯಾಮ್, ಹಂಗಂದ್ರೆ ನಾನು ಈ ನರೇಂದ್ರ ಮೋದಿ ಆ್ಯಪ್ ಅಂತ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ, ಸುಮಾರು ಜನಕ್ಕೆ ಇವತ್ತಿನ ಯೂತ್ಸ್ಗೆ ಅದರ ಬಗ್ಗೆ ಅವೇರ್ನೆಸ್ ಇದೆ. ನರೇಂದ್ರ ಮೋದಿ ಆ್ಯಪ್ ಅಂತಾನೆ ನಮ್ಮ ಫೋನಲ್ಲಾಗಿರ್ಬೋದು, ಲ್ಯಾಪ್ಟಾಪ್ನಲ್ಲಾಗಿರ್ಬೋದು ಇರುತ್ತೆ. ಆ ನರೇಂದ್ರ ಮೋದಿ ಆ್ಯಪ್ನಲ್ಲಿ ಬೇರೆ ಬೇರೆ ಇನಿಷಿಯೇಟಿವ್ಸ್ ಬರುತ್ತೆ ಮೇಡಮ್. ಇನಿಷಿಯೇಟಿವ್ಸ್ ಅಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸ್ ಇರುತ್ತೆ, ನಮ್ಮ ಸಜೆಷನ್ನು, ಥಾಟ್ಸ್ ಎಲ್ಲ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೋದು. ಸೊ ಅದು ವ್ಯಾಲಿಡ್ ಅಂತ ಅನ್ಸಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹಿ ಮಾಡಿರ್ತಕ್ಕಂಥ ಪ್ರಶಸ್ತಿ ಪತ್ರ ನಮಗೆ ದೊರಕುತ್ತೆ. ಆ ಥರ ನಾನು 2025-26 50 ಪ್ರಶಸ್ತಿ ಪತ್ರಗಳನ್ನು ಮೋದಿ ಜಿ ಅವರು ಸಹಿ ಮಾಡಿರತಕ್ಕಂಥ ಪ್ರಶಸ್ತಿ ಪತ್ರವನ್ನು ನಾನು ತಗೊಂಡಿದ್ದೀನಿ. ಅದು ನನಗೆ ಬಹಳ ಹೆಮ್ಮೆ ತಂದ್ಕೊಡುತ್ತೆ.
1: ಸೊ ಜೊತೆಗೆ ಮೋದಿಜಿ ಅವ್ರ ಹತ್ರ ಮಾತನಾಡೋದಕ್ಕೂ ನಿಮಗೆ ಒಂದು ಕಾನ್ಫರೆನ್ಸ್.
0: ಹೌದು, ವಿಕ್ಸಿತ್ ಭಾರತ್, ವಿಕ್ಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಪ್ರತಿ ವರ್ಷ ನಡೆಯುತ್ತೆ. 2025-26 ನಡೀತು. ನಾನು 2025 ಕ್ಯಾಂಪಸ್ ಅಂಬಾಸಿಡರ್ ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಭಾರತ್ ಮಂಡಪಂ ಅಂತ ಇವತ್ತು ನಾವು ಏನು ಕರಿತೀವಿ ಅದು ವಂಡರ್ ಆಫ್ ಇಂಡಿಯಾಗೆ ಹೋಗಿದೆ ಈಗ ಭಾರತ್ ಮಂಡಪಂ. ಸೊ ಅದರಿಂದ ಭಾರತ್ ಮಂಡಪಮ್ಮಲ್ಲಿ ನಡೆದಕ್ಕಂಥ VBYLD ಅಂತ ಕರಿತೀವಿ ನಾವು ಶಾರ್ಟ್ ಫಾರ್ಮಲ್ಲಿ. ಸೊ ಅಲ್ಲಿ ಮೋದಿಯವರನ್ನು ಭಾಳ ಹತ್ತಿರದಿಂದ ನೋಡಿ ಅವರ ಒಂದು ಮಾತುಗಳನ್ನು ಕೇಳಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದು, ಅದು ಭಾಳ ಮರೆಯಕ್ಕೆ ಆಗದೇ ಇರತಕ್ಕಂಥ ಒಂದು ಕ್ಷಣಗಳದು. ನಾನು ಯಾವಾಗಲೂ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಫೀಲ್ ಮಾಡ್ತಾನೇ ಇರ್ತೀನಿ. ಸೊ ಅದಲ್ಲದೆ ನಾನು ಈ ರೈಸೀನಾ ಈವೆಂಟ್ ಅಂತ ನಡೆಯುತ್ತೆ, ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ORF ಕಂಡಕ್ಟ್ ಮಾಡುವಂಥ ಈವೆಂಟ್ ರೈಸೀನಾ ಅಂತ. ನಮ್ಮ ದೇಶದ ಈ ಜಿಯೋ ಪಾಲಿಟಿಕ್ಸ್, ಜಿಯೋ ಎಕನಾಮಿಕ್ ಟರ್ಮ್ಸ್ ಬಗ್ಗೆ ಡಿಸ್ಕಷನ್ ನಡೆಯುವಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅದು. ರೈಸಿನಾ ಈವೆಂಟು ಮತ್ತು ಸಗಮರ್ಥನ್ ಅಂತ ನಡೆಯುತ್ತೆ, ಈ ವರ್ಷನೂ ನಡೀತು ಮುಂಬೈನಲ್ಲಿ ಸಗಮರ್ಥನ್ ಅಂತ. ಸೊ ಆ ಸಗಮರ್ಥನ್ಗೂ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು ಮುಂಬೈನಲ್ಲಿ. ಸೊ ಆ ಸಗಮರ್ಥನ್ 2026ನಲ್ಲೂ ನಾನು ಆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ನಡತಕ್ಕಂಥ ಒಂದು ಕಾರ್ಯಕ್ರಮ, ORF ಹೋಸ್ಟ್ ಮಾಡಿದಂಥ ಕಾರ್ಯಕ್ರಮ ಅದು. ಸಗಮರ್ಥನ್ ಅಂದರೆ ನಮ್ಮ ದೇಶದ

0: ಆ ಮಾಹಿತಿಗಳು ಅಂದರೆ ಎಲ್ಲ ಸಭೆಗಳ, ಎಲ್ಲ ಕಾಂಪಿಟೇಷನ್ಗಳ, ಎಲ್ಲ ಟ್ಯಾಲೆಂಟ್ ಸರ್ಚ್ಗಳ, ಅಂದರೆ ಸರ್ಕಾರಿ ಮಟ್ಟದಲ್ಲಿ ನಡೆಯುವಂಥ ಕಾಂಪಿಟೇಷನ್ಗಳು, ಟ್ಯಾಲೆಂಟ್ ಸರ್ಚ್ಗಳ ಮಾಹಿತಿ ಇರುತ್ತೆ. ಇದನ್ನೆಲ್ಲ ಅವರು ಒಂದು ಸರ್ತಿ ತೆಗೆದು ನೋಡಿದ್ರೆ ಇವೆಲ್ಲ ಗೊತ್ತಾಗತ್ತೆ ಅಂತ ಅನ್ಕೊಳ್ತೀನಿ
1: ಮೇಡಮ್. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾನು ಅದನ್ನೇ ಹೇಳಿದೆ, ನಮ್ಮ ಕೈಲಿ ಅವಕಾಶ ಇದೆ. ನಮ್ಮ ದಿನದಲ್ಲಿ ಮಲ್ಕೊಳ್ಳೋ ಅಷ್ಟೊತ್ತು ಬಿಟ್ಟು ಇನ್ನಷ್ಟು ಹೊತ್ತು ನಮ್ಮ ಕೈಲಿ ಫೋನ್ ಇರುತ್ತೆ.
0: ಹೌದು.
1: ಸೊ ಆ ಫೋನಲ್ಲಿ ಗೂಗಲ್ ತೆಗೆದು ಸುಮ್ಮನೆ ಮೈ ಭಾರತ್ ಅಂತ ನಾವು ಟೈಪ್ ಮಾಡಿದ್ರೆ ಏನೇನು ಅದರ ಸವಲತ್ತುಗಳಿದೆ, ಏನೇನು ಅವಕಾಶಗಳಿದೆ ಎಲ್ಲ ಲಿಸ್ಟ್ ಬರುತ್ತೆ ಮೇಡಮ್. ನಾವು ಅದನ್ನು ಒಂದು ಸರ್ತಿ ನಾವು ಪ್ರಾರಂಭ, ನಾನು ಅದನ್ನೇ ಹೇಳಿದ್ದು, ಪ್ರಾರಂಭ ಮಾಡಲಿಕ್ಕೆ ಕಷ್ಟ. ಪ್ರಾರಂಭ ಮಾಡಿದ ಮೇಲೆ ಅದನ್ನು ಬಿಟ್ಟು ಬರಲಿಕ್ಕೆ ಮನಸ್ಸು ಬರಲ್ಲ. ಮಾಡ್ತಾನೆ ಇರೋಣ, ಇನ್ನೂ ಮಾಡೋಣ, ಇನ್ನೂ ಉಪಯೋಗಿಸ್ಕೊಳ್ಳೋಣ, ಇನ್ನೂ ಅವಕಾಶ ಸಿಗುತ್ತಾ ನೋಡೋಣ. ಈ ಒಂದು ಸ್ಥಿತಿಗೆ ನಾವು ಮನಸ್ಥಿತಿ ನಮಗೆ ಈ ಥರ ಬಂದ್ಬಿಡುತ್ತೆ.
0: ಆದರೆ ಇವತ್ತಿನ ಯುವ ಜನತೆಯ ತಲೆಯಲ್ಲಿ ಅಥವಾ ಪೇರೆಂಟ್ಸ್ಗಳ ತಲೆಯಲ್ಲಿ ಏನಿರುತ್ತೆ ಅಂದರೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಹೈಯೆಸ್ಟ್ ಪ್ಯಾಕೇಜಿಗೆ ಹೋಗಬೇಕು, ಇದೇ ಮನಸ್ಥಿತಿ ಇರುತ್ತೆ ಹೊರತು ನಾನು ಈ ಸರ್ಕಾರಿ ಸವಲತ್ತುಗಳನ್ನೆಲ್ಲ, ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಮತ್ತೆ ನಮ್ಮ ದೇಶಕ್ಕೆ ನನ್ನಿಂದ ಏನು ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡೋದೇ ಇಲ್ಲ ಜನ.
1: ಮೇಡಮ್, ನಾನು ಹೇಳೋದೇನು ಅಂದರೆ, ಪ್ರೈವೇಟ್ ಕಂಪ್ನೀಸ್ ಆಗಿರ್ಬೋದು, ನೀವು ಹೇಳ್ದಂಗೆ ಐ ಟಿ ಸಾಫ್ಟ್ವೇರ್, ಇದು ಹೋಗೋದು ತಪ್ಪು ಅಂತ ನಾನು ಹೇಳೋದು. ಅವರು ಕೂಡ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ದೇಶಕ್ಕೋಸ್ಕರ ದುಡಿತಿರ್ತಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮುಖ್ಯ ಮೇಡಮ್. ನಾನು ಯಾವಾಗಲೂ ಪ್ಯಾಕೇಜ್ ಆಗಲಿ, ಯಾರೋ ಹೇಳ್ತಾರೆ ಅಂತಾಗಲಿ, ನಾನು ಯಾವತ್ತೂ ಕೆಲಸಗಳನ್ನು ಮಾಡಲ್ಲ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೆ ನಾವು ಭಾಳ ಬೆಲೆ ಕೊಡಬೇಕು, ಮತ್ತು ಸೆಲ್ಫ್ ರೆಸ್ಪೆಕ್ಟ್ ನಮಗಿರಬೇಕು. ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥದ್ದು ದೇಶ ಸೇವೆ. ದೇಶಕ್ಕೋಸ್ಕರ ದುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಆತ್ಮತೃಪ್ತಿ, ಇನ್ನೊಂದು ಮನಸ್ಸು ಯಾವಾಗಲೂ ಹರ್ಷವಾಗಿರುತ್ತೆ, ಇನ್ನೊಂದು ರೆಕಗ್ನಿಷನ್. ಈಗ ಏನಾಗುತ್ತೆ, ಸಮುದ್ರ ಬಾವಿ ಎರಡರಲ್ಲೂ ನೀರಿದೆ, ಆದರೆ ಕ್ವಾಂಟಿಟಿ ಬೇರೆ. ಸೊ ನಾವು ಡಿಸಿಷನ್ ತೊಗೋಬೇಕಾಗಿರೋದು ಬಾವಿ ಒಳಗಿರ್ಬೇಕಾ, ಸಮುದ್ರದಲ್ಲಿ ಈಜಬೇಕಾ. ಆ ಎಲಿಜಿಬಿಲಿಟಿನ, ಆ ಧೈರ್ಯವನ್ನು ನಾವು ಬರೆಸ್ಕೋಬೇಕಾದ್ರೆ ಮನೇಲಿ ಅಷ್ಟೇ ಪ್ರೋತ್ಸಾಹ ಇರಬೇಕು. ಮನೇಲಿ ಪ್ರೋತ್ಸಾಹ ಎಷ್ಟಿರುತ್ತೆ, ತಂದೆ ತಾಯಿ ಆದವರು ಎಷ್ಟು ನಮಗೆ ಆ ಪುಷ್ಷನ್ನು ಕೊಡ್ತಾರೆ, ನಾವು ಅಷ್ಟು ಸಮುದ್ರದ ಕಡೆ ಗಮನ ಕೊಡ್ತೀವಿ.
0: ನಿಮ್ಮ ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ?
1: ಮ್ಯಾಮ್, ಇವತ್ತು ಏನೇ ಆಗಿದ್ರು ಅವರಿಂದನೇ. ಯಾಕೆಂದರೆ ಎಷ್ಟು ನಾನು ಕೇಳಿರುವಂಥ ಮಾತಿದು, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೇ, ಏ ಭಾಳ ರಿಸ್ಕಪ್ಪ, ಕಷ್ಟ ಇದೆ, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮುಂದೆ ಏನು, ಏನು ಕೆಲಸ ಮಾಡ್ತೀಯಾ, ಇದನ್ನೇ ನಂಬ್ಕೊಂಡು ಹೆಂಗೆ ಬದುಕ್ತೀಯಾ, ಈ ಮಾತುಗಳೆಲ್ಲ ಬರುತ್ತೆ ನಮಗೆ. ಆದರೆ ಇದೆಲ್ಲವನ್ನ ಸೈಡ್ಗಿಟ್ಟು, ನೀನು ಮಾಡು, ನಿನ್ನ ಕೈಲಿ ಆಗತ್ತೆ, ನಾವು ನಿನ್ನ ಜೊತೆಗೆ ಇದ್ದೀವಿ ಅಂತ ನಿಲ್ಲೋ ಅಂತ ಎರಡೇ ಶಕ್ತಿ, ಒಂದು ತಂದೆ ಒಂದು ತಾಯಿ. ತಂದೆ ಶಕ್ತಿಯನ್ನು ತುಂಬುತ್ತಾರೆ, ತಾಯಿ ಶಕ್ತಿಯನ್ನು ಹೊರತರ್ತಾರೆ.
0: ಏನು ಮಾಡ್ತಾರೆ ನಿಮ್ಮ ತಂದೆ?
1: ನಮ್ಮ ತಂದೆ ಡಾಕ್ಟರ್ ಡಿ ವಿ ಪ್ರಹ್ಲಾದ್ ರಾವ್ ಅಂತ, ಅವರು ಪ್ರೊಫೆಷ್ನಲಿ ಸಿವಿಲ್ ಇಂಜಿನಿಯರ್, ಮೃದಂಗ ವಿದ್ವಾನವರು, ನ್ಯಾಷನಲ್ ಲೆವೆಲ್ ಸ್ವಿಮ್ಮರು, ನ್ಯಾಷನಲ್ ಲೆವೆಲ್ ರೆಸ್ಲರು, ಮತ್ತು PhD ಹೋಲ್ಡರು, ವೇದ ಪಂಡಿತ್. ಸೊ ಇದು ಮಲ್ಟಿ ಟ್ಯಾಲೆಂಟ್. ಅವರೇ ಪ್ರೇರಣೆ ನನಗೆ, ರೋಲ್ ಮಾಡಲ್ ನಾನು ಹೊರಗಡೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಸೊ ಯಾವಾಗಲೂ 365 days ನನ್ನ ಜೊತೆನೆ ರೋಲ್ ಮಾಡಲ್ ಇರುತ್ತೆ. ಸೊ ಅದರಿಂದ ಅವರ ಪ್ರೇರಣೆ ಮತ್ತು ತಾಯಿಯ ಶಕ್ತಿ. ನಮ್ಮ ತಾಯಿನ ನಾನು ಇಲ್ಲಿ ಕರ್ಕೊಂಬಂದಿದ್ದೀನಿ. ನನ್ನ ಉದ್ದೇಶ ಏನಕ್ಕೆ ನಮ್ಮ ತಾಯಿನ ಕರ್ಕೊಂಬರಬೇಕು ಅನ್ನೋದಿತ್ತು ಅಂದರೆ, ನಮ್ಮ ಎಲ್ಲ ಬೀಳುಗಳನ್ನು, ನಮ್ಮ ಎಲ್ಲ ಫೇಲಿಯರ್ಸನ್ನು ನೋಡಿಕೊಂಡು ಅದರ ಜೊತೆ ನಿಂತು ಸಾಥ್ ಕೊಟ್ಟು ಕರ್ಕೊಂಬರ್ತಾರೆ. ನಮ್ಮ ಏಳಿಗೆ, ನಮ್ಮ ಸಕ್ಸಸ್ಸನ್ನು ಅವರಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಆಸೆ. ಸೊ ಈ ಒಂದು ಸಕ್ಸಸ್ಸನ್ನು ಅವರಿಗೆ ತೋರಿಸ್ಬೇಕು, ಅವರು ನಮ್ಮ ಈ ಸಕ್ಸಸ್ನಲ್ಲಿ ಭಾಗಿಯಾಗಬೇಕಂಥದ್ದು ನನ್ನ ತುಂಬ ದೊಡ್ಡ ಆಸೆ ಆಗಿತ್ತು. ಸೊ ಈ ಮುಖಾಂತರ ಇವತ್ತು ನಮ್ಮ
0: ಹೆಸರು ಹೇಳಿಲ್ಲ,
1: ತಾಯಿ ಹೆಸರು ರಜನಿ ಪಿ ಅಂತ, ಆ್ಯಕ್ಚುಲಿ ಇವತ್ತು ಅವರ ಜನ್ಮದಿನ. ಈ ಮುಖಾಂತರ ನಮ್ಮ ತಾಯಿಗೆ
0: ಉಡುಗೊರೆಯನ್ನು
1: ಕೊಡ್ತಾ ಇದ್ದೀನಿ, ಹ್ಯಾಪಿ ಬರ್ತ್ಡೇ ಅಮ್ಮ ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅವರೇ ನನ್ನ ಪ್ರೇರಣೆ, ಅವರೇ ನನ್ನ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೇಡಮ್.
0: ಒಬ್ಬರೇ ಮಗನ ನೀವು?
1: ಇಲ್ಲ, ನನ್ನ ತಂಗಿ ಇದ್ದಾಳೆ. ಸೊ ಅವಳು ಅಮೃತ ಯೂನಿವರ್ಸಿಟಿನಲ್ಲೇ BBA ಬಿಸ್ನೆಸ್ ಅನಾಲಿಟಿಕ್ಸ್ ಅನ್ನು ವ್ಯಾಸಂಗ ಮಾಡ್ತಿದ್ದಾಳೆ. ಸೊ ಅವಳು ಒಂಥರ ನನ್ನ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಎಲ್ಲ ನನ್ನ ಕಾರ್ಯಗಳಲ್ಲಿ, ನನ್ನ ಟ್ರಾವೆಲ್ನಲ್ಲಿ ಎಲ್ಲದಕ್ಕೂ ಪ್ರಿಪೇರ್ ಮಾಡೋದಾಗಿರ್ಬೋದು, ನಾನು ಇವತ್ತು ಏನೇ ಉಡುಗೆ ತೊಡುಗೆ ಬಟ್ಟೆ ಎಲ್ಲ ಡಿಸಿಪ್ಲಿನ್ ಅನ್ನು ಕಲಿಸ್ದವಳು ಅವಳೆ ನನಗೆ, ನನ್ನ ತಂಗಿ ಅಂತ ನಾನು ಹೇಳ್ತೀನಿ. ಬಟ್ ಕೆಲವೊಂದು ವಿಷಯದಲ್ಲಿ ಅವಳು ನನಗಿಂತ ಭಾಳ ಮುಂದೆ ಇದ್ದಾಳೆ, ಭಾಳ ಮೆಚ್ಯೂರ್ಡ್ ಆಗಿದ್ದಾಳೆ. ಸೊ ಅವಳನ್ನು ನೋಡಿ ನಾನು ಎಷ್ಟೋ ದಿನ ಪ್ರತಿ ಕ್ಷಣ ಕಲಿತಾ ಇರ್ತೀನಿ, ಪ್ರತಿ ಕ್ಷಣ ಕಲಿಕೆ ಇರುತ್ತೆ. ಸೊ ಅದರಿಂದ ಅವಳಿಗೂ ಈ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಈ ಕಾರ್ಯಕ್ರಮವನ್ನ ತುಂಬಾ ಯುವ ಜನರು ಕೇಳ್ತಾ ಇರ್ತಾರೆ, ನಿಮ್ಮ ಸಂದೇಶ ನಮ್ಮ ಯುವ ಜನತೆಗೆ?
1: ಮೊದಲು ಎಲ್ಲ ಯುವ ಜನತೆಯನ್ನು ಕಲಿಬೇಕಾದಂಥ ಒಂದು ಮನಸ್ಥಿತಿ, ನಮ್ಮ ದೇಶಕ್ಕೋಸ್ಕರ ನಾವು ದುಡಿಬೇಕು ಅಂತಕ್ಕಂಥ ಮನಸ್ಥಿತಿ, ಮತ್ತು ತಾಳ್ಮೆ, ಇದೆರಡು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಮೊದಲು, ನಾವು ಯಾವುದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡ್ರೂ ಕೂಡ ಮೊದಲು ಹೇಳ್ತಕ್ಕಂಥ ಒಂದೇ ಮಾತು, ಹ್ಯಾವ್ ಪೇಷನ್ಸ್. ಯಾಕಂದರೆ ತಾಳ್ಮೆ ಅಂತಕ್ಕಂಥದ್ದು ಜೀವನದಲ್ಲೂ ಬಹಳ ಮುಖ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗೂ ಬಹಳ ಮುಖ್ಯ. ನಾನು ಎಲ್ರಿಗೂ ಹೇಳೋದಂದರೆ, ನಾನು ಇದ್ದಿದ್ದು ಹಾಗೆ, ನಾನು ಇರೋದು ಹಾಗೆ, ನಾನು ಯಾವತ್ತೂ ಸಕ್ಸಸ್ನ ಸೆಲೆಬ್ರೇಟ್ ಮಾಡಲ್ಲ, ಆದರೆ

0: ಫೇಲ್ಯೂರ್ನ ತಡೆಯುವಂಥ ಶಕ್ತಿಯನ್ನು ಬರೆಸ್ಕೊಂಡಿದ್ದೀನಿ. ಒಬ್ಬ ಯುವಕನಿಗೆ ಬೇಕಾದಂಥದ್ದು ಫೇಲ್ಯೂರ್ನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡುವಂಥ ಶಕ್ತಿಯನ್ನು ನಾವು ಬರೆಸ್ಕೋಬೇಕು. ಆ ಶಕ್ತಿಯನ್ನು ಬರೆಸ್ಕೊಳ್ಳಿಲ್ಲ ಅಂದರೆ ನಮಗೆ ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಅಂತಕ್ಕಂಥದ್ದು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾವು ಹೇಗೆ ಹೇಳ್ತೀವಿ, ಫೇಲ್ಯೂರ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ. ಆ ಮೆಟ್ಟಿಲುಗಳನ್ನು ಹತ್ತು ಬಂದು ಸಕ್ಸಸ್ ಅನ್ನೋ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಳ್ಳೋವರೆಗೂ ನಮ್ಗೆ ಆ ತಾಳ್ಮೆ ಬೇಕು. ಸೊ ಆ ತಾಳ್ಮೆ, ಆ ಸಹನೆ, ಆ ಧ್ಯೇಯ ಮತ್ತು ದೇಶಕ್ಕೋಸ್ಕರ ದುಡಿಬೇಕು ಅನ್ನೋ ನಂಬಿಕೆ, ಇದಿಷ್ಟನ್ನು ಎಲ್ಲರೂ ಅವರ ತಲೆಯಲ್ಲಿ ಇಟ್ಕೊಂಡು ಮುಂದೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಂಡು ಉತ್ತೀರ್ಣರಾಗಿ ಈಗ ಇಂಜಿನಿಯರಿಂಗ್ವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ. ಯು ಪಿ ಎಸ್ ಸಿ ಕೆಳಗಡೆ ಇಂಜಿನಿಯರಿಂಗ್ ಸರ್ವೀಸಸ್ ಅಂತಿದೆ. ಸೊ ಇಂಜಿನಿಯರಿಂಗ್ ಸರ್ವೀಸಸ್ ತಗೋಬೋದು. ಈಗ ಐ ಐ ಟಿಲಿ ಓದ್ತೀವಿ, ಯಾಕೆ ಸರ್ಕಾರಿ ಕೆಲಸಕ್ಕೆ ಹೋಗಲ್ಲ? ಐ ಐ ಟಿಲಿ ಓದಿ ಇಸ್ರೋಗೆ ಹೋಗ್ಬೋದಲ್ಲ, ಯಾಕೆ ಹೋಗಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಸೊ ಆದ್ದರಿಂದ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದಾಗ ಸರ್ಕಾರಕ್ಕೋಸ್ಕರನೇ ದುಡೀರಿ, ಅದ್ಯಾಕೆ ಹಿಂದಕ್ಕೆ ಬರ್ತೀರಾ? ಪ್ಯಾಕೇಜಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ, ಎಲ್ಲರೂ ಅವರವರ ಸವಲತ್ತುಗಳಿದೆ, ದೇಶ ಕೊಟ್ಟೆ ಕೊಡುತ್ತೆ. ಈಗ ದೇಶ ಕೆಲಸ ತಗೊಳತ್ತೆ ಅಂದಮೇಲೆ ನಮ್ಗೆ ಏನು ಮಾಡಬೇಕು ದೇಶ ಮಾಡ್ತಿದೆಯಲ್ಲ. ಸೊ ಆದ್ದರಿಂದ ನಾವು ಆ ನಿಟ್ಟಿನಲ್ಲಿ ದೇಶಕ್ಕೋಸ್ಕರ ದುಡಿಲೇಬೇಕು, ದೇಶಕ್ಕೋಸ್ಕರ ನಿಲ್ಲೋಣ, ದೇಶಕ್ಕೋಸ್ಕರ ಬದುಕೋಣ ಅಂತಕ್ಕಂಥ ಸಂದೇಶವನ್ನು ಈ ಮುಖಾಂತರ ಎಲ್ಲ ಯುವಜನತೆಗೂ ಮತ್ತು ತಂದೆ ತಾಯಿಯರಿಗೂ ನಾನು ಹೇಳೋದೇನೆಂದರೆ, ನಿಮ್ಮ ಮಗ ಅಥವಾ ಮಗಳು ಯಾರೇ ಇರ್ಬೋದು, ದೇಶಕ್ಕೋಸ್ಕರ ನಾವು ದುಡಿತೀವಿ ಅಂದಾಗ ದಯವಿಟ್ಟು ತಡಿಬಿಡಿ, ಅವ್ರನ್ನ ಮುಂದೆ ಬಿಡಿ, ಅವ್ರಿಗೆ ಪ್ರೋತ್ಸಾಹ ಮಾಡಿ. ಯಾಕೆಂದರೆ ಇದು ಯಾವ ಎಕ್ಸಾಮ್ಸ್ಗೂ ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. ಅದು ಕೇಳೋದೊಂದೇ, ಶ್ರಮ, ಧ್ಯೇಯ. ದೇಶಕ್ಕೋಸ್ಕರ ದುಡಿಬೇಕು ಅನ್ನೋ ಧ್ಯೇಯ ಇದ್ದರೆ ಖಂಡಿತ ಆ ಶ್ರಮ ಬರುತ್ತೆ, ಮನೇಲೂ ಆ ಪ್ರೋತ್ಸಾಹ. ಯಾಕಂದರೆ ತಂದೆ ತಾಯಿಗೆ ನಾವು ಮಾತಿಗಿಂತ ಮಾಡಿ ತೋರಿಸ್ಬೇಕು, ಯಾಕಂದರೆ ಅವ್ರಿಗೆ ನಂಬಿಕೆ ಬರಬೇಕು.
1: ಹೌದು, ಮಕ್ಕಳ ಮೇಲೆ
0: ಮಾಡ್ತಾನೆ, ಇವನಿಗೆ ಆ ಶಕ್ತಿ ಇದೆ, ಇವನಲ್ಲ ಆ ಹುರುಪಿದೆ, ಇವನಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಅವ್ರ ಮನಸ್ಥಿತಿ ಬರಬೇಕಾದ್ರೆ ನಾವು ಅವ್ರಿಗೆ ಪ್ರಾಕ್ಟಿಕಲಿ ಮಾಡಿ ತೋರಿಸ್ಬೇಕು ಅದನ್ನು. ಸೊ ಅದರ ಫಸ್ಟ್ ಕಾಂಪ್ಲಿಮೆಂಟ್ ನಮಗೆ ಬರುತ್ತೆ, ಅದರ ಕಡೆ ಬಹಳ ಗಮನ ಕೊಡಬೇಕಾಗುತ್ತೆ. ಆದ್ದರಿಂದ ಈ ಮುಖಾಂತರ ಎಲ್ಲ ಯೂತ್ಸ್ಗೂ ನಾನು ಹೇಳೋದು, ದೇಶಕ್ಕಾಗಿರೋಣ, ದೇಶಕ್ಕಾಗಿ ದುಡಿಯೋಣ, ದೇಶಕ್ಕೋಸ್ಕರ ಬದುಕೋಣ, ಮುಂದೆ ವಿಕಸಿತ ಭಾರತವನ್ನು ನಾವು ಎಲ್ಲರೂ ಸೇರಿ, ಎಲ್ಲ ಯೂತ್ಸು ಸೇರಿ ಮಾಡೋಣ ಅಂತಕ್ಕಂಥ ಸಂದೇಶವನ್ನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮ್ಯಾಮ್.
1: ಒಳ್ಳೆಯದು ಅಚ್ಯುತ್ ರಾವ್ ಅವರೇ, ಇದುವರೆಗೂ ನಿಮ್ಮ ಒಂದು ಯಶೋಗಾಥೆಯ ಜೊತೆಗೆ ನಮ್ಮ ಯುವ ಜನತೆಗೂ ಸಾಕಷ್ಟು ಆತ್ಮವಿಶ್ವಾಸವನ್ನು ಈ ಕಾರ್ಯಕ್ರಮದ ಮೂಲಕ ಮೂಡಿಸಿದಿರಾ ಅಂತ ಹೇಳ್ತಾ, ಮುಂದೆ ನಿಮ್ಮ ಎಲ್ಲ ಯೋಜನೆಗಳಲ್ಲಿ, ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಯುವವಾಣಿಯಲ್ಲಿ ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಯುವವಾಣಿ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಪ್ರಸಾರವಾಗ್ತಾ ಇದೆ. ಆಖಿರ್ ಕ್ಯೂ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ಅಜೀಜ್. ಇಂದೇವರ್ ಅವರ ಸಾಹಿತ್ಯ, ಸಂಗೀತ ರಾಜೇಶ್ ರೋಷನ್ ಅವರದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:30. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನ. ಪಕ್ಕವಾದ್ಯ ಸಹಕಾರ ವಯೋಲಿನ್ ಮೈಸೂರು ಎಂ ನಾಗರಾಜ್, ಮೃದಂಗ ತುಮಕೂರು ಬಿ ರವಿಶಂಕರ್. ಶ್ರೋತೃಗಳೇ, ಕಾರ್ಯಕ್ರಮದ ಮೊದಲಿಗೆ ತಚ್ಚೂರು ಸಿಂಗಾಚಾರ್ ವಿರಚಿತ ವರ್ಣ ರಾಗ ವಸಂತ ಆದಿತಾಳದಲ್ಲಿ

ಕಾರ್ಯಕ್ರಮದ ಕಡೆಗೆ ತ್ಯಾಗರಾಜರ ಕೃತಿ ಶ್ರೀ ರಘುವರ ಪ್ರಮೇಯ ರಾಗ ಕಾಂಭೋದಿ ಆದಿತಾಳದಲ್ಲಿ

ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನ ಪ್ರಸಾರವಾಯಿತು. ಪಕ್ಕವಾದ್ಯ ಸಹಕಾರ ನೀಡಿದವರು ವಯೋಲಿನ್ ಮೈಸೂರು ಎಂ ನಾಗರಾಜ್ ಹಾಗೂ ಮೃದಂಗ ತುಮಕೂರು ಬಿ ರವಿಶಂಕರ್.

0: ಸಮಯ ಸರಿಯಾಗಿ 10 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಒಡೆಯರ್ ಅವರ ಲಲಿತ ಪಂಚಮ ರಾಗದ ಕೃತಿ ಹೆಸರೇ ಸೂಚಿಸುವಂತೆ ಲಲಿತ ರಾಗಕ್ಕೆ ಪಂಚಮ ಸ್ವರವನ್ನು ಆರೋಹಣದಲ್ಲಿ ಸೇರಿಸಿದಾಗ ಬರುವ ರಾಗ ಇದು ಲಲಿತ ಪಂಚಮ. ಆಶ್ವಯುಜ ಮಾಸದ ನವರಾತ್ರಿಯ 5ನೇ ದಿನ ಲಲಿತಾ ಪಂಚಮಿ, ದೇವಿ ಲಲಿತೆ ಹಾಗೂ ಪಂಚಮಿಯೂ ಹೌದು.
3: ಲಲಿತಾ ಸಹಸ್ರನಾಮದ ನಾಮಗಳಾದ ಪಂಚಯಜ್ಞಪ್ರಿಯ, ಪಂಚಪ್ರೇತ ಮಂಚಾದಿಶಾಯಿನಿ, ಪಂಚಮಿ, ಪಂಚಭೂತೇಶಿ, ಪಂಚಸಂಖ್ಯೋಪಚಾರಿಣಿ ಎಂಬೆಲ್ಲ ನಾಮಗಳ ಅಂತರಾರ್ಥಗಳನ್ನು ಗ್ರಹಿಸಿದ್ದ ಒಡೆಯರಿಗೆ ಈ ರೀತಿ ರಾಗಗಳು ಸಾಹಿತ್ಯ ಸಾಧ್ಯವಾದುದು. ಒಡೆಯರವರಿಗೆ ಶ್ರೀ ಲಲಿತಾ ಸಹಸ್ರನಾಮ ವಿಶ್ವಕೋಶನಿಧಿ ಎಂಬ ಜ್ಞಾನದ ಅರಿವು, ಅವುಗಳ ಬಳಕೆ ಕೃತಿ ಸಾಹಿತ್ಯದಲ್ಲಿ ಓತೋಪ್ರೇತವಾಗಿ ಹೇಗೆ ಹೊರಹೊಮ್ಮಿದೆ ಎಂಬುದು, ಷಟ್ ಚಕ್ರಗಳಲ್ಲಿ ಮೊದಲನೆಯ ಮೂಲಾಧಾರ ಚಕ್ರದ ಬಗ್ಗೆ ನಾಗಲಿಂಗ ಕುಂಡಲೀಶ ಎಂದು ಪ್ರಸ್ತಾಪಿಸಿರುವ ಜಾಣ್ಮೆ ಹಾಗೂ ಸೂಕ್ಷ್ಮತೆಯ ಸಂಕೇತವೇ ಈ ಲಲಿತ ಪಂಚಮರಾಗದ ಈ ರಚನೆ.

0: ಜಯಚಾಮರಾಜ ಒಡೆಯರವರಿಗಿದ್ದ ಪಾಶ್ಚಿಮಾತ್ಯ ಸಂಗೀತದ ಒಲವು ಹಾಗೂ ಅದರಿಂದ ಕರ್ನಾಟಕ ಸಂಗೀತದ ಮೇಲಾದ ಪ್ರಭಾವವನ್ನು ಕುರಿತಂತೆ ವಿದ್ವಾನ್ ವಿ ನಂಜುಂಡಸ್ವಾಮಿಯವರ ಅಭಿಪ್ರಾಯ ಹೀಗೆ.
1: ಜಯಚಾಮರಾಜೇಂದ್ರ ಒಡೆಯರವರಿಗೆ ಬಾಲ್ಯದಿಂದಲೂ ಪಾಶ್ಚಾತ್ಯ ಸಂಗೀತದ ಒಲುಮೆಯಾಗಿ ಪಿಯಾನೋ ಹಾಗೂ ಆರ್ಗನ್ ನುಡಿಸುವುದನ್ನು ಕಲಿತು ಅದರಲ್ಲಿ ಪರಿಣಿತರೂ ಆಗಿದ್ದರು. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೇಳ್ಮೆ ಇದ್ದರೂ ಅಷ್ಟೊಂದು ಅವರ ಮೇಲೆ ಪ್ರಭಾವ ಬೀರಿರಲಿಲ್ಲ. ವೀಣಾ ವೆಂಗಡಗಿರಿಯಪ್ಪನವರು ಜಯಚಾಮರಾಜೇಂದ್ರ ಒಡೆಯರವರಿಗೆ ವೀಣಾ ಗುರುಗಳು, ಅಂದರೆ ಒಡೆಯರವರ ಸಹೋದರಿಯರಾದ ವಿಜಯ ಸುಜಯಾದೇವಿಯವರಿಗೂ ವೀಣಾ ಗುರುಗಳು. ಪ್ರತಿ ವರ್ಷ ಗಣಪತಿ ಮಂಗಳಾರತಿ, ಅದಾದ ನಂತರ ಒಂದೆರಡು ಕೃತಿಗಳನ್ನು ವೆಂಗಡಗಿರಿಯಪ್ಪನವರು ಆ ಶಿಷ್ಯರ ಜೊತೆ, ಅಂದರೆ ಸಹೋದರಿಯರ ಜೊತೆ ನುಡಿಸ್ತಾ ಇದ್ದರು. ಆ ಒಂದು ದಿನ ವೆಂಗಡಗಿರಿಯಪ್ಪನವರ ಸ್ವಂತ ರಚನೆಗಳಾದ ಅಪರೂಪರಾಗದ ಶಂಭುಪ್ರಿಯ, ಇನ್ನೊಂದು ಪಶುಪತಿಪ್ರಿಯ, ಇವೆರಡನ್ನೂ ಆಲಿಸಿದ ಒಡೆಯರವರು ಗುರುಗಳನ್ನು ಈ ರಾಗಗಳಿಗೂ ಪಾಶ್ಚಾತ್ಯ ಸಂಗೀತ ಕೃತಿಗಳ ದಾಟಿಗೂ ಏನಾದರೂ ಸಂಬಂಧವಿದೆಯೇ ಎಂದು ಪ್ರಶ್ನಿಸಿದಾಗ, ಪಾಶ್ಚಾತ್ಯ ಸಂಗೀತದಲ್ಲಿ ಅತಿಶಯವಾದ ಪಾಂಡಿತ್ಯವಿದ್ದ ಗುರುಗಳು ಒಡೆಯರವರಿಗೆ ಅದರ ಸೂಕ್ಷ್ಮತೆಗಳನ್ನು ವಿವರಿಸಿದಾಗ, ಹಾಗೂ ತಾವು ಅವರ ದೊಡ್ಡಪ್ಪ ಅಂದರೆ ಕೃಷ್ಣರಾಜ ಪ್ರಭುಗಳು ಸುಮಾರು 40 ಸಂಪುಟಗಳಲ್ಲಿ ಅಡಕವಾಗಿದ್ದ 500 ಕರ್ನಾಟಕ ಕೃತಿಗಳನ್ನು ಇಂಗ್ಲಿಷ್ ನೊಟೇಷನ್ ಲಿಪಿಯಲ್ಲಿ ಬರೆದು ಅನುಭವವೂ ಇದ್ದುದರಿಂದ ಎರಡೂ ಸಂಗೀತಗಳ ಮಧುರ ಬಾಂಧವ್ಯವನ್ನು ಉದಾಹರಿಸಿ ಮನದಟ್ಟು ಮಾಡಿಸಿದರು ವೆಂಕಟಗಿಯಪ್ಪನವರು. ಆಗ ಜಯಚಾಮರಾಜೇಂದ್ರ ಒಡೆಯರವರಿಗೆ ಕರ್ನಾಟಕದ ಶೈಲಿಗೆ ಹೆಚ್ಚು ಒಲಿಯುವಂತಾಗಿ 94 ರಾಗಗಳಲ್ಲಿ ಸಂಸ್ಕೃತ ವಾಕ್ಯ ರಚನೆ, ಅದರಲ್ಲೂ 14 ಶಂಕರಾಭರಣ ಜನ್ಯ ಅಂದರೆ ಮೇಜರ್ ಮೆಲೋಡಿ ಸಿ ಸ್ಕೇಲ್ಗೆ ಹತ್ತಿರವಾದ ರಚನೆಗಳಿಗೆ

0: ಸ್ಫೂರ್ತಿ ಉಂಟಾಗಿ ನಮ್ಮ ಕರ್ನಾಟಕ ಸಂಗೀತ ಶ್ರೀಮಂತವಾಯಿತು. ಈ ಒಂದು ಐತಿಹಾಸಿಕ ಘಟನೆಯಿಂದ ಜಯಚಾಮರಾಜೇಂದ್ರ ಒಡೆಯರವರು ಶ್ರೀ ವಿದ್ಯಾವಿಶಾರದರೂ ಆದರು.
1: ಒಡೆಯರವರ ಕಲ್ಪನೆಯನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ಕೇವಲ ಗ್ರಂಥಸ್ಥವಾಗಿದ್ದ ಹಲವು ರಾಗಗಳನ್ನು ಕೃತಿಯ ಮೂಲಕ ಜೀವ ತುಂಬಿದವರಲ್ಲಿ ಸಂಗೀತ ತ್ರಿಮೂರ್ತಿಗಳ ನಂತರ ಒಡೆಯರ್ ಸಫಲರು. ಅಂತಹ ಒಂದು ರಾಗ ಸುರನಂದಿನಿ. ಆರಂಭದಲ್ಲೇ ರಾಗದ ಹೆಸರು ಕೂಡ ಕೃತಿ ಸಾಹಿತ್ಯಕ್ಕೆ ಭಾವಾರ್ಥಪೂರ್ಣವಾಗಿ ಹೊಂದಿಕೊಂಡಿದೆ. ದೇವಿಯನ್ನು ಸುರನಂದಿನಿ ಎಂದು ಸಂಬೋಧಿಸಲು ಕಾರಣ ದೇವ ಕಾರ್ಯ ಸಮುದ್ಯತ ಲಲಿತಾ ಸಹಸ್ರ ನಾಮದ ಐದನೇ ನಾಮದ ಬಳಕೆ. ಇದು ರಾಗದ ಹೆಸರಿಗೆ ಬಹು ಸೂಕ್ತವಾಗಿಯೇ ಹೊಂದುತ್ತದೆ.
2: ಮಹಾರಾಜರ ಕೃತಿ ಸಾಹಿತ್ಯ ಗಮನಿಸಿದಾಗ ಮನೋನ್ಮನಿ ಎಂಬ ಪದದ ಬಳಕೆ ಕೂಡ ಬಹಳಷ್ಟು ಕೃತಿಗಳಲ್ಲಿ ಪಲ್ಲವಿಸಿದೆ. ಸ್ವಾಭಾವಿಕವಾಗಿ, ಸಾಂದರ್ಭಿಕವಾಗಿ, ಔಚಿತ್ಯಪೂರ್ಣ ಭಾವಾರ್ಥದೊಂದಿಗೆ ಸಾಹಿತ್ಯದಲ್ಲಿ ಈ ಪದ ಹೊರಹೊಮ್ಮಿದೆ. ಈ ಕೃತಿಯ ಸಾಹಿತ್ಯದ ಕೊನೆಯ ಸಾಲು ಶ್ರೀ ವಿದ್ಯಾಂತರ್ಗತಾಂ ಅನಾಹತಾದಿ ಷಟ್ಕಮಲಾಂಥಸ್ಥಿತಾಂ ಅಪಾರ ಕರುಣಾರಸಭರಿತಾಂ ಎಂಬ ಈ ಆಣಿಮುತ್ತುಗಳು ಒಡೆಯರವರು ದೇವಿಯ ಕರುಣಾರಸಕ್ಕೆ ಹಾತೊರೆಯುವುದನ್ನು ಬಿಂಬಿಸುತ್ತದೆ. ಕರುಣೆಯೇ ಕುಟುಂಬದ ಕಣ್ಣು ಎಂಬುದು ಇದರ ಇಂಗಿತಾರ್ಥ ಕೂಡ.

0: ಒಡೆಯರವರು ಸಂಗೀತ ನಾದಕ್ಕೆ ಕೊಟ್ಟಿರುವಂತಹ ಪ್ರಾಶಸ್ತ್ಯಕ್ಕೆ ಉತ್ತಮ ಉದಾಹರಣೆ ನಾದರೂಪಿಣಿಂ ವಂದೇಹಂ, ಸುಮಧುರವಾದ ಈ ಕೃತಿ. ಈ ಪೂರ್ಣ ಕೃತಿಯನ್ನು ಕೋಕಿಲ ಪಂಚಮದಲ್ಲಿ ಸೃಷ್ಟಿಸಿ ನಾದಯೋಗದ ಮಹಿಮೆಯನ್ನು ಸಾರಿದ್ದಾರೆ. ಶ್ರೀವಿದ್ಯಾವಿಶಾರದರಾಗಿ ಶಿವಶಕ್ತಿಯರ ಅವಿನಾಭಾವವನ್ನು ಕಂಡವರು ಒಡೆಯರವರು. ಲಲಿತಾ ಸಹಸ್ರನಾಮದ ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತ ಎಂಬ ಸಾಲುಗಳು ಈ ಕೃತಿಯ ಸಾಹಿತ್ಯಕ್ಕೆ ಹೂರಣ ಹಾಗೂ ವಿಸ್ತರಿಸಲು ತೋರಣವೂ ಆಗಿದೆ.
1: ನವಗ್ರಹ ಬಲನಾಯಿಕಾಂ ನವದುರ್ಗಾಂ ಎಂಬ ಸಾಹಿತ್ಯಕ್ಕೆ ಅವರ ಜ್ಯೋತಿಷ್ಯ ಜ್ಞಾನ, ನವದುರ್ಗೆಯರ ಪೂಜೆಗೆ ಪಠಿಸುತ್ತಿದ್ದ ದುರ್ಗಾ ಸಪ್ತಶತಿ ಇವುಗಳ ಅಂತರಾರ್ಥ ಭಕ್ತಿ ಗಂಗೆಯಂತೆ ಸಾಹಿತ್ಯ ರಚನೆಯಲ್ಲಿ ಹರಿದು ಬಂದಿದೆ. ಆಗಮಶಾಸ್ತ್ರ ಸಂಸ್ತುತಾಂ ಗುರು ಸಂಪ್ರದಾಯ ತೋಷಿತ ಬಿಂಬಾಂ ಎಂಬ ಸರಣಿ ಸಾಹಿತ್ಯ ಈ ಕೃತಿಯಲ್ಲಿ ಮೂಡಲು ಅವರ ನಿತ್ಯ ಪೂಜೆ ಪುನಸ್ಕಾರ ಗುರುಭಕ್ತಿಯೇ ಕಾರಣ. ಆಗಮಶಾಸ್ತ್ರಗಳಲ್ಲಿ ಇರುವ ಶ್ರೀಸೂಕ್ತ ಷೋಡಶೋಪಚಾರ ಪೂಜಾ ವಿಧಿ ವಿಧಾನ ಸಂಪ್ರದಾಯಗಳನ್ನು ಚೆನ್ನಾಗಿ ಅರಿತಿದ್ದರ ಪ್ರಭಾವ ಹಾಗೂ ಅವರಿಗಿದ್ದ ಆಳವಾದ ಜ್ಞಾನದ ರೂಪವೇ ನಾದರೂಪಿಣೀಂ ಎಂಬಂಥ ಈ ಸಾಹಿತ್ಯಕ್ಕೆ ಪ್ರೇರಣೆ.

0: ಜಯಚಾಮರಾಜ ಒಡೆಯರವರ ವಿದೇಶಿ ಪ್ರವಾಸಗಳ ಅನುಭವದಿಂದ ಸಂಗೀತ ಕ್ಷೇತ್ರಕ್ಕೆ ಆದ ಲಾಭ ಏನು? ಈ ಬಗ್ಗೆ ನಂಜುಂಡಸ್ವಾಮಿಯವರ ಅಭಿಪ್ರಾಯ ಹೀಗೆ.
1: ಒಡೆಯರವರು ಅನೇಕ ವಿದೇಶ ಪ್ರವಾಸ

0: ಕಾನ್ಫರೆನ್ಸ್ ಮಾಡಿ ಅಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಇಡೀ ವಿಶ್ವವನ್ನೇ ಸುತ್ತಿ, ಅಂದರೆ ದೇಶ ಸುತ್ತು ಕೋಶ ಓದು ಎಂಬುದಕ್ಕೆ ಉದಾಹರಣೆಯೇ ಆಗಿದ್ದವರು ಜಯಚಾಮರಾಜೇಂದ್ರ ಒಡೆಯರವರು. ಇವರ ವಿದೇಶ ಪ್ರವಾಸದ ಮೂಲ ಗುರಿ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕಾಗಿಯೇ ಹೊರತು ಯಾವುದೇ ಲೌಕಿಕ ವ್ಯವಹಾರಕ್ಕಾಗಿ ಅಲ್ಲವೇ ಅಲ್ಲ. ಸಾಹಿತ್ಯ, ಸಂಗೀತ, ತತ್ವಶಾಸ್ತ್ರಗಳಲ್ಲಿ ಹಾಗೂ ಕನ್ನಡ, ಇಂಗ್ಲೀಷ್, ಸಂಸ್ಕೃತ ಭಾಷೆಗಳಲ್ಲಿ ಪ್ರೌಢಿಮೆ ಇದ್ದುದರಿಂದ ಪದೇ ಪದೇ ಆಕ್ಸ್ಫರ್ಡ್, ಪ್ರಿನ್ಸ್ಟನ್, ಹಾರ್ವರ್ಡ್ ಮುಂತಾದ ಹೆಸರಾಂತ ವಿಶ್ವವಿದ್ಯಾನಿಲಯಗಳು ಅವರನ್ನು ಗೌರವದಿಂದ ಆಹ್ವಾನಿಸಿ ಅವರ ಉಪನ್ಯಾಸಗಳನ್ನು ಏರ್ಪಡಿಸಿ ಗೌರವ ಡಾಕ್ಟರೇಟ್, ಸನ್ಮಾನ ಇತ್ಯಾದಿಗಳನ್ನು ನೀಡಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಆನಂದ ಪಡ್ತಾ ಇದ್ದರು ವಿದೇಶಿಗಿಯರು. ಈಗಲೂ ಜಯಚಾಮರಾಜೇಂದ್ರ ಒಡೆಯರವರ ಅನೇಕ ವಿದ್ವತ್ಪೂರ್ಣ ಉಪನ್ಯಾಸಗಳನ್ನು ಆ ವಿಶ್ವವಿದ್ಯಾನಿಲಯಗಳಿಂದ ಪಡೆದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಗ್ರಂಥವನ್ನು ಅಚ್ಚು ಹಾಕಿಸಿದರೆ ಅಂತಹ ಅಮೂಲ್ಯ ಜ್ಞಾನ ಈ ಕಾಲದಲ್ಲೂ ಎಲ್ಲರಿಗೂ ದೊರೆಯುತ್ತದೆ ಎಂಬುದು ನನ್ನ ಆಶಯ. ಪಾಶ್ಚಾತ್ಯ ದೇಶದಲ್ಲಿ ಅಧ್ಯಯನ ಮಾಡಿ ಈಗ ಮಹಾರಾಜರಾಗಿರುವ ಅವರ ಮೊಮ್ಮಗ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಅವರ ತಾತನವರ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಸ್ತುತ್ಯ ಕಾರ್ಯ ಮಾಡಿ ಮೈಸೂರು ರಾಜಮನೆತನಕ್ಕೆ ಒಂದು ಸುವರ್ಣ ಕಲಶವನ್ನು ನೀಡಬಹುದು ಎಂಬ ಒಂದು ಸೂಚನೆಯನ್ನು ಈ ಘಟನೆ ತಿಳಿಸುವುದರ ಮೂಲಕ ಕನ್ನಡಿಗರೆಲ್ಲರ ಪರವಾಗಿ ಹಾಗೂ ಮೈಸೂರು ಆಕಾಶವಾಣಿ ಮೂಲಕ ಮನವಿ. ಇಂತಹ ಸ್ತುತಿ ಕಾರ್ಯಕ್ಕೆ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿಯವರ ಬೆಂಬಲ ಖಂಡಿತ ಇದ್ದೇ ಇರುತ್ತದೆ ಎಂಬುದು ನನ್ನ ಪ್ರಬಲ ನಂಬಿಕೆ. ಜೈ ಚಾಮರಾಜೇಂದ್ರ ಒಡೆಯರ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಚಾಮುಂಡೇಶ್ವರಿ.
1: ಗೌರಿ ಲಲಿತಾ ಸಹಸ್ರನಾಮದ 635ನೇ ನಾಮ. 35ನೇ ಮೇಳಕರ್ತರಾಗ ಗೌರಿ ಮನೋಹರಿ ರಾಗಮುದ್ರೆಯಿಂದಲೇ ಕೃತಿಯ ಶುಭಾರಂಭವನ್ನು ಮಾಡಿದ್ದಾರೆ ಒಡೆಯರವರು. ಗೌರಿ, ಗೌರವರ್ಣ, ಗತಮಾದಿ, ಗೀರ್ವಾಣಿ, ಗಿರಿರಾಜಕುಮಾರಿ, ಗುಪ್ತಯೋಗಮಾಯೆ, ಗುರುಮಹೋದಯೆ, ಗುಣಾಲಯೆ, ಗಂಗಾಧರ ಜಾಯೆ, ಗುಹೋದಯೆ, ಈ ಎಲ್ಲ ಗಕಾರ ಪ್ರಯೋಗಗಳು 10 ರೀತಿಯ ಭಾವಾರ್ಥದೊಂದಿಗೆ ಉದ್ಭವಿಸಿದೆ. ಹೀಗೆ 10 ರೀತಿಯ ಭಾವನೆಗಳನ್ನು ಕೃತಿ ಸಾಹಿತ್ಯದಲ್ಲಿ ಭಾವಪೂರ್ಣವಾಗಿ ಕಂಗೊಳಿಸುವಂತೆ ಮಾಡಿದವರು ಶ್ರೀ ವಿದ್ಯಾವಿಶಾರದರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು.
2: ಇಡೀ ಸಾಹಿತ್ಯದಲ್ಲಿ ಶ್ರೀವಿದ್ಯಾ ಮುದ್ರೆ ಇಲ್ಲದಿರುವುದೇ ಒಂದು ವಿಶೇಷ. ಬಲವಂತವಾಗಿ ಶ್ರೀವಿದ್ಯೆ ಮುದ್ರೆ ಬರುವಂತಹ ಪ್ರಯತ್ನ ಕೃತಿಯಲ್ಲಿ ಎಲ್ಲೂ ಮಾಡಿಲ್ಲ. ಬೇಕಾದರೆ ಕೃತಿಯಲ್ಲಿ ಸೇರಿಸಬಹುದಿತ್ತು. ಅವರ ಹಲವು ರಚನೆಗಳು ಮಾಡಿ ಬಂದವುಗಳಲ್ಲ, ಮೂಡಿ ಬಂದಿರುವುದು. ಮೂಡೆಂದರೆ ಮನೋಧರ್ಮಕ್ಕೆ ಒದಗಿ ಬಂದರೆ ಮಾತ್ರ ಆ ರೀತಿಯ ಸಾಹಿತ್ಯ ಸಾಧ್ಯ. ಸಪ್ತ ಮಾತೃಕೆಯರಲ್ಲಿ ಒಬ್ಬಳಾದ ಕೌಮಾರಿಯನ್ನು ವಿಶೇಷವಾಗಿ ವಿಸ್ತರಿಸಿ ಆ ಗೌರವರ್ಣ ದೇವತೆಯನ್ನು ಅವರ ಕಣ್ಣುಗಳಲ್ಲಿ ತುಂಬಿಕೊಂಡವರು ಒಡೆಯರವರು. ಅವರ ಭಾವಭಕ್ತಿಗೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರೇ ಸಾಟಿ. ಮನಕ್ಕೆ ಮನವೇ ಸಾಕ್ಷಿ ಎಂಬಂತೆ ಮೂಡಿಬಂದಿದೆ ಈ ಗೌರಿ ಮನೋಹರಿ ರಾಗದ ಕೃತಿ.

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕಪ್ಪು ಬಿಳುಪು ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಬಿಬಿ ಶ್ರೀನಿವಾಸ್. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಆರ್ ರತ್ನಾ ಅವರದು.

ಸವಿನೆನಪು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕಾಡು ಕುದುರೆ ಚಿತ್ರದಿಂದ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎನ್ಎನ್ ಬೆಂಗಳೂರಿಯವರ ಸಾಹಿತ್ಯ, ಸಂಗೀತ ಚಂದ್ರಶೇಖರ ಕಂಬಾರ.

ಎಸ್ ಜಾನಕಿ ಅವರು ಹಾಡಿರುವ ಹೃದಯ ಸಂಗಮ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ವಿಜಯಭಾಸ್ಕರ್ ಅವರಿಂದ

ಸವಿನೆನಪು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಗೌರಿ ಚಿತ್ರದಿಂದ ಹಾಡಿದ್ದಾರೆ ಎಸ್ ಜಾನಕಿ. ಕೂರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ. ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ದೇವರ ದುಡ್ಡು ಚಿತ್ರದ ಗೀತೆಯನ್ನ ಕೇಳೋಣ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ರಾಜನ್ ನಾಗೇಂದ್ರ ಜೋಡಿಯದು.

ಕಾರ್ಯಕ್ರಮದ ಕಡೆಯ ಗೀತೆ ಯಾವ ಜನ್ಮದ ಮೈತ್ರಿ ಚಿತ್ರದಿಂದ ಹಾಡಿದ್ದಾರೆ ಪಿ ಸುಶೀಲಾ. ಗೀತಪ್ರಿಯ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11 ಗಂಟೆ. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜಿ ನಟರಾಜು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಆಲಿಸುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾವಾಹಿನಿ, 7:45 ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಶ್ರೀರಂಗಪಟ್ಟಣ ಎಸ್ ಪದ್ಮನಾಭ ಅವರ ವೇಣುವಾದನವಿದೆ. ಎಸ್ಎ ದಿವ್ಯಶ್ರೀ ವಯೋಲಿನ್, ವಿಕ್ರಮ್ ಭಾರದ್ವಾಜ್ ಮೃದಂಗ ಹಾಗೂ ಎಸ್ ಮಂಜುನಾಥ್ ಘಟ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನಾ ಆರ್. 12:05 ವನಿತಾ ವಿಹಾರ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗಿನ ಮಾತುಕತೆ ನಡೆಸಿಕೊಡುತ್ತಾರೆ ಸಹನಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಕಥೆಗಾರ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ, ಕಥೆಗಾರ್ತಿಯ ಸಾವು. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಸುನಂದಾ ದಿಲೀಪ್ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪದ್ಮಶಂಕರ್ ಅವರ ವಯೋಲಿನ್ ವಾದನ, ಶೇರ್ತಲೈ ಆರ್ ಅನಂತಕೃಷ್ಣನ್ ಅವರ ಮೃದಂಗ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಒಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ, ಉಡುಪಿ ಶ್ರೀಕ್ಷೇತ್ರ ಮಹಿಮೆ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆಯ ಪ್ರಸಾರದಲ್ಲಿ 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆಸ್ಪತ್ರೆ ಕಾರ್ಯಕ್ರಮ, ವಿಷಯ ಅಸ್ಥಿ ಸಂಧಿವಾತ ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಹಾಗೂ ಆರ್ಥ್ರೋಸ್ಕೋಪಿ ಕನ್ಸಲ್ಟೆಂಟ್ ಸರ್ಜನ್ ಡಾ ಜಯವರ್ಧನ್ ವೈಬಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಕುವೆಂಪು ನಗರ ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತ ವಿಭಾಗದ ಮುಖ್ಯಸ್ಥರಾದ ಡಾ ಜಿ ನಟರಾಜು ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:50 ಕೃಷಿರಂಗ, ಕೃಷಿಯಲ್ಲಿ ನೂತನ ತಂತ್ರಜ್ಞಾನಗಳ ಅಳವಡಿಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಬರಗಿ ಗ್ರಾಮದ ಕೆ ಗಣೇಶ್ ಮತ್ತು ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಡಿಎನ್ ಮಂಜುನಾಥ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಶಾಸ್ತ್ರೀಯ ಸಂಗೀತ, ಜಯಂತ್ ಕುಮಾರ್ ದಾಸ್ ಮತ್ತು ಗೀತಾ ಶ್ಯಾಮಪ್ರಕಾಶ್ ಅವರ ಸಿತಾರ್ ಹಾಗೂ ವೀಣಾವಾದನಗಳ ಜುಗಲ್ಬಂದಿ. 8:30 ರಂಗಗೀತೆಗಳು, ಶಾಕುಂತಲಾ ನಾಟಕದ ಹಾಡುಗಳನ್ನು ಕೇಳುವಿರಿ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನ ಆಲಿಸಿದ್ದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani. The news read by R.S. Raghu. Commerce and Industry Minister Piyush Goyal today dismissed media reports of a deadlock in India-US trade talks, calling them as completely false, baseless and misleading. In a social media post, Mr. Goyal said, India and the US teams are fully engaged for a trade pact that is balanced, commercially meaningful and delivers tangible benefits for businesses, farmers, workers and consumers. He said, he had a fantastic meeting with the U.S. Trade Representative Jameson Greer in New Delhi last month in this regard. Mr. Goyal said, both sides reaffirmed their commitment to an agreement that is balanced, commercially meaningful and delivers tangible benefits for businesses, farmers, workers and consumers in both the countries. He asserted that their teams remain fully engaged in achieving the objective. Meanwhile, Mr. Piyush Goyal today began his official engagements in Spain by meeting first Vice President of the Government of Spain and Ministry of Economy, Trade and Business, Carlos Cuerpo Caballero. In a social media post, Mr. Goyal said that they had productive discussions on strengthening the Indian-Spain economic partnership through greater trade, investment and technology collaboration. India's total exports during April to June this year is estimated at over $232 billion, registering a positive growth of 11.37% as compared to the same period last year. Commerce and Industry Ministry said that the total exports for June this year is estimated at $73.45 billion, registering a positive growth of 9.48% as compared to the same month last year. The major drivers of merchandise exports growth in June include gems and jewellery, engineering goods, organic and inorganic chemicals, electronic goods and rice. President Draupadi Murmu, Vice President C.P. Radhakrishnan and Prime Minister Narendra Modi have expressed grief over the loss of lives following a boat capsizing in West Bengal's South 24 Parganas district. Social media post, the President said her thoughts and prayers are with the affected families. Expressing condolences to the bereaved families, the Vice President prayed for the speedy recovery of those injured. In a social media post, Mr. Modi said his thoughts are with the bereaved families and hoped for the speedy recovery of those injured. He also announced an ex gratia payment of 2 lakh rupees from the Prime Minister's National Relief Fund for the next of kin of each deceased and 50,000 rupees for the injured. 15 fishermen went off for fishing from the Sankarpur Sea Harbour on 2nd of July on FB Markali trawler. After 5th July, connection has been lost with the fishing trawler. A joint team of Coast Guard, Navy, state agencies found the capsized trawler on 12th July afternoon in the Bay of Bengal. 9 decomposed bodies have been recovered from the cabin of the ill-fated trawler. 6 persons are still missing. The mortal remains of the 15 Indian tourists who were killed in a speedboat accident in Vietnam's Phu Quoc Island have been brought back home. According to the official X account of the Embassy of India, Hanoi, the mortal remains departed from Ho Chi Minh City by Vietnam Airlines flight VN979 and arrived in Mumbai. In a tragic incident on Friday, a speedboat carrying 32 Indian tourists and 4 local crew members capsized off Phu Quoc Island, leaving 15 tourists dead.

ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಾರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಕೆಳಗರಿಗೆ ನಿಮ್ಮ ಬಾನುಲಿ ಗೆಳತಿ ಚಂದನಾಸಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.